ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ವೈಶಾಖ ಮಾಸದ 20ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 10ನೇ ತಾರೀಖು ಭಾನುವಾರ. ಈಗ ಸಮಯ 5:58:16. ಆತ್ಮೀಯ ಶ್ರೋತೃಗಳಿಗೆಲ್ಲ ಚೈತ್ರಾವತಿ ಕೆಆರ್ ಮಾಡುವ ನಮಸ್ಕಾರಗಳು.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ನಿಂಗರಾಜು ತೋರಹಳ್ಳಿ ಅವರಿಂದ, 6:35 6:50 7:15 ಮತ್ತು 8:45 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್, ಅರಕಲಗೂಡು ವಿ ಮಧುಸೂದನ್ ಮತ್ತು ಲಿಖಿತಾ ಎಂಪಿ. ಈ ಬೆಳಿಗ್ಗೆ 9:00 ಸಾಧನೆಯ ಹಾದಿ, ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದಿಸಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ವೈ ವಿ ಜನ್ಯಾ ಹಾಗೂ ಅವರ ಪೋಷಕರಾದ ಬಸಂತ್ ಕುಮಾರ್ ಹಾಗೂ ಹರಿಣಾಕ್ಷಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. 9:15 ಬಣ್ಣದ ಬುಗುರಿ, ಹೊಸ ಕನ್ನಡ ಚಿತ್ರಗೀತೆಗಳು. 10:00 ಚಿಣ್ಣರ ಲೋಕ, ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ಇನ್ ಕಾರ್ಯಕ್ರಮ. 10:30 ದೇಶಭಕ್ತಿ ಗೀತೆಗಳು. 11:00 ಫುಲ್ವಾರಿ, ಹಿಂದಿ ಚಿತ್ರಗೀತೆಗಳ ಪ್ರಸಾರ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃಷ್ಣ ಹಾನಗಲ್ ಅವರ ಗಾಯನ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರದಲ್ಲಿ ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಈ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಫಿಷರ್ಗೆ ಆಯುರ್ವೇದ ಪರಿಹಾರ ಈ ಕುರಿತು ಡಾ ಸಹನಾ ಕಾಮತ್ ಅವರೊಂದಿಗೆ

ಸಂದರ್ಶನ ಪ್ರಸಾರವಾಗಲಿದೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ವಿಷಯ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜೀ ರಾಮ್ಜಿ ಮಿಷನ್ ಕುರಿತ ಮಾಹಿತಿ. 1:20 ಭಾವಗೀತೆಗಳನ್ನು ಆಲಿಸಬಹುದು. 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳು. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ. 4 ಗಂಟೆಗೆ ಹಲೋ ಫರ್ಮಾಯಿಶ್. 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ. 5:45 ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮದಲ್ಲಿ ಉತ್ತಮ ಅಂಕಗಳನ್ನು ಸಂಪಾದಿಸಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಾದ ಎಸ್ಎಸ್ ಸಿಂಧು ಹಾಗೂ ಯುಎನ್ ಕವಿತಾ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ. 6:15 ಭಾವಗೀತೆಗಳು. 6:30 ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿಯಲ್ಲಿ ಜೈವಿಕ ಇಂಧನವಾಗಿ ಹೊಂಗೆ. ಈ ಕುರಿತು ಮಡೇನೂರು ಜೈವಿಕ ಇಂಧನ ಉದ್ಯಾನ ಯೋಜನಾ ಸಂಯೋಜಕರಾದ ಡಾ ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. 7:45 ಕನ್ನಡದಲ್ಲಿ ಭಾಷಣ, ಜನಪದದಲ್ಲಿ ಹೆಣ್ಣು. ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. 8:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಭೇಟಿ ನೀಡಿದ ಕುರಿತ ರೇಡಿಯೋ ವರದಿ. 8:15 ಕನ್ನಡ ಚಿತ್ರಗೀತೆಗಳು. 8:30 ಗಜಲ್ಗಳು. 9:15 ಸ್ಪಾಟ್ಲೈಟ್. 9:30 ನಾಟಕ ದೂರ ಸರಿದವರು, ರಚನೆ ಎಸ್ಕೆ ಪುರೋಹಿತ್. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾರದ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರಿಂದ ವೀಣಾವಾದನ ಪ್ರಸಾರವಾಗಲಿದೆ. ಇವಿಷ್ಟು ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಹಾಸನ. ಸಮಯ 6:05 ಆಗುತ್ತಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪುರಂದರದಾಸರ ರಚನೆ ಅಳುವುದ್ಯಾತಕೋ ರಂಗ ಅತ್ತರಂಜೀಪ ಗುಮ್ಮ ಕೇಳಿ ವಿದ್ಯಾಭೂಷಣರ ಧ್ವನಿಯಲ್ಲಿ.

ಎಂಡಿ ಪಲ್ಲವಿಯವರ ಸ್ವರದಲ್ಲಿರುವ ಬಸವಣ್ಣನವರ ವಚನ. ಮನವ ನಿರ್ಮಲವ ಮಾಡಿಹೆನೆಂದು ತನುವ ಕರಗಿಸಿ ಮನವ ಬಳಲಿಸಿ ಕಳವಳಿಸಿ.

ಸ್ತುತಿ ಮಲ್ಲಿಕ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಆರ್ಎನ್ ಜೈಗೋಪಾಲ್ ಅವರ ಭಕ್ತಿ ರಚನೆ ಆರತಿ ಎತ್ತಿರಿ ಪಾರ್ವತಿಗೆ ಮಂಗಳೆ ಲಕ್ಷ್ಮೀ ಶಾರದೆಗೆ. ಹಾಡಿದ್ದಾರೆ ವಾಣಿಜಯರಾಮ್.

ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಹಾಸನ. ಸಮಯ 6:30 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ, ನಿಂಗರಾಜು ತೋರಹಳ್ಳಿಯವರಿಂದ.
1: ಸಮಾಜದ ಅತ್ಯಂತ ಚಿಕ್ಕ ಘಟಕ ಕುಟುಂಬ. ಮಗು ಜನಮೂಲದ ಅತ್ಯಂತ ಚಿಕ್ಕ ಪ್ರಭೆ, ಹೌದು ತಾನೆ? ನೋಟ, ತುಂಟಾಟ, ಆಟ, ಪಾಠ, ಓಟ ಮಗುವಿನ ಪ್ರಥಮ ಆದ್ಯತೆಗಳು. ಜಗತ್ತಿನ ಒಡಲೆ ಮಗುವಿನ ಮನಸ್ಸಿನ ತಿಳಿಯಾದ ಕಡಲು. ಮಗು ಪರಿಶುದ್ಧ ಸ್ಫಟಿಕದಂತಹ ಜೀವ ಜಗತ್ತಿನ ಪ್ರಜ್ಞಾಜ್ಯೋತಿ. ಇಂತಹ ಪರಿಶುದ್ಧವಾದ ಕಂದಮ್ಮಗಳನ್ನು ದೊಡ್ಡವರೆನಿಸಿಕೊಳ್ಳುವ ನಾವು ಕಲಕಿ. ಜಾತಿ, ಧರ್ಮ, ಭಾಷೆ ಎಂಬ ಹಳ್ಳ ಕೊಳ್ಳ ಕೆರೆ ನದಿಗಳಿಗೆ ಕಟ್ಟಿಹಾಕುತ್ತೇವೆ. ಇದನ್ನು ಅರಿತ ವಿಶ್ವಕವಿ ಕುವೆಂಪು ಹೀಗೆಂದರು: ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ನಾವು ಮಗುವನ್ನು ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ ಎಂದರು. ಮಗುವಿಗೆ ಜಗತ್ತಿನ, ದೇಶದ, ಭಾಷೆಯ, ಧರ್ಮದ, ಜಾತಿಯ, ವರ್ಣದ ತಾರತಮ್ಯದ ಪರಿಮಿತಿ ಇಲ್ಲ. ಹೀಗಾಗಿ ಮನೆಯೇ ವಿಶ್ವಮಾನವನ ವಿಕಾಸದ ತಳಹದಿಯಾಗಬೇಕು. ಕುಬ್ಜತೆಯ ದೊಡ್ಡವರಾದ ನಾವು ಮಗುವಿನ ಮಮತೆಯ ಕಡಲಿಗೆ ನಾಂದಿ ಆಡಬೇಕು. ಮಗುವಿನ ಎಲ್ಲಾ ರೀತಿಯ ವಿಕಾಸದ ವೇದಿಕೆ ಮನೆ. ಮನೆಯೇ ಮೊದಲ ಪಾಠಶಾಲೆ. ಈ ಮನೆ ಅದರ ಆದ್ಯತೆ. ಮಗುವಿನ ತೊದಲು ದೊನಿಗೆ ತಾಯಿಯೇ ಮೊದಲ ಗುರು. ಮಮತೆಯೂ ಹೌದು, ಮಮತೆಯ ಕಡಲೂ ಹೌದು. ತಾಯಿ ದೇಶ ಭಾಷೆ ಮೀರಿ ಮಗುವಿನ ಸುರಸುಂದರ ಶಿಲ್ಪಿಯಾಗುತ್ತಾಳೆ. ಎಳೆಗರು ಎತ್ತಾಗದೆ ಎಂಬಂತೆ ಮಗು ಎಳೆತನದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತಾಯಿಯ ಎದೆ ಹಾಲು ಕುಡಿದು ಕನಸಿನಲ್ಲೇ ಬಾಯಿ ಚಪ್ಪರಿಸಿ ನಿದ್ರಿಸುತ್ತಾ ಚಪ್ಪರಿಸಿ ಪದ ಹಾಡುವ ಪರಿಪಾಠ ತೊಟ್ಟಿಲಲ್ಲೇ ಆರಂಭವಾಗುತ್ತದೆ. ತೆವಳುತ್ತಾ, ಬೀಳುತ್ತಾ, ಹೇಳುತ್ತಾ, ತೊದಲುತ್ತಾ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಿದ್ದು ಎದ್ದು ಮಗುವಿನ ಆರಾಟ ಕೀರಾಟ ಆರಂಭವಾಗುತ್ತದೆ. ತಾಯ್ತನದ ಸುವಾಸನೆ ಗಮನಿಸುವ ಮಗು ತಾಯಿಯ ಮಮತೆಯ ಕಣ್ಸನ್ನೆಗೆ, ಕೈ ಸನ್ನೆಗೆ, ಬಾಯಿ ಸನ್ನೆಗೆ, ತಾಯಿ ಭಾಷೆಗೆ ಧ್ವನಿಗೂಡಿಸುತ್ತದೆ. ತಾಯಿಯ ಲಾಲಿಯಾಡಿಗೆ ಮಗು ಕಿವಿಯಾಗಿ ಆಲಿಸುತ್ತ, ಆನಂದಿಸುತ್ತ, ಉಲ್ಲಾಸಿಸುತ್ತ ನಿದ್ರೆಯ ಜಗತ್ತಿಗೆ ಜಾರುತ್ತದೆ. ಮಗು ಪರಿಸರದ ಕೂಸು. ತಾಯಿಯ ಪರಿಪಾಲನೆಯಲ್ಲಿ ಬೆಳೆದ ಮಗು ದಿನ ಕಳೆದಂತೆ ಎತ್ತವರಿಂದ ಹೆಸರಿಲ್ಲದ ಮಗು ಹೆಸರೊಂದು ಪಡೆದುಕೊಂಡು ಕುಟುಂಬದ ಸದಸ್ಯರೊಂದಿಗೆ ಬೆರೆತು ಪ್ರೀತಿ, ಪ್ರೇಮ, ಸಹನೆ, ಸಂಸ್ಕಾರ, ಹೊಂದಾಣಿಕೆಯ ಸದ್ಗುಣ ಕಲಿಯುತ್ತದೆ. ಹಬ್ಬ ಹರಿದಿನಗಳಲ್ಲಿ ಮನೆಯನ್ನು ಸಿಂಗರಿಸುತ್ತಾ ಒಪ್ಪ ವರ್ಣ ಮಾಡುವ ಕೌಶಲ್ಯ ರೂಢಿಸಿಕೊಳ್ಳುತ್ತದೆ. ತಂದೆಗೆ ಜೊತೆಯಾಗಿ ಬಾಳ್ವೆಗೆ ಬೇಕಾದ ಮೌಲಿಕ ಗುಣ ಪಡೆದುಕೊಂಡು ಕುಟುಂಬದಿಂದಲೇ ಸಮಾಜಕ್ಕೆ ಬೇಕಾದ ನಾಯಕತ್ವದ ಗುಣ ಗಳಿಸಿಕೊಳ್ಳುತ್ತದೆ. ತಾಯಿ ಭಾಷೆಯನ್ನು ನಿರ್ಗಳವಾಗಿ ಮಾತನಾಡುವ ಕಲೆಯನ್ನು ಮಗು ಮನೆಯಿಂದಲೇ ಪಡೆಯುತ್ತದೆ. ಮಗು ಪರಿಸರದ ಎಲ್ಲರಿಗೂ ಬೇಕಾದ ಒಂದು ಅಮೂಲ್ಯ ಎಳೆಯ ಗಿಡವಿದ್ದಂತೆ, ಇದನ್ನು ನಾವು ಪೋಷಿಸಿ ಬೆಳೆಸಿದಂತೆ ಬೆಳೆಯುತ್ತದೆ. ಫ್ರಾನ್ಸ್ ದೇಶದ ತತ್ವಜ್ಞಾನಿ ರೂಸೋ ಮಗುವನ್ನ ಕುರಿತು ತನ್ನ ಗ್ರಂಥ ಸೋಷಿಯಲ್ ಕಾಂಟ್ರಾಕ್ಟ್ನಲ್ಲಿ ಹೀಗೆಂದಿದ್ದಾರೆ: ಮ್ಯಾನ್ ಈಸ್ ಬಾರ್ನ್ ಟು ಫ್ರೀ ಬಟ್ ಈಸ್ ಎವ್ರಿವೇರ್ ಇಸ್ ಇನ್ ಚೈನ್ ಎಂದು. ಇದರ ಅರ್ಥ ನಿರ್ಬಂಧಗಳಿಲ್ಲದೆ ಬೆಳೆಯಬೇಕು ಮಗು ಎಂಬುದು. ಬೆಳೆಯುವ ಗಿಡವನ್ನ ಚಿವುಟುವುದು ನಿಸರ್ಗದ ದ್ರೋಹ. ನೀವೇ ಯೋಚಿಸಿ ನಿರ್ಧರಿಸಿ. ಸುಂದರ ಸಮಾಜಕ್ಕೆ ಫಲಭರಿತ ಮರಬೇಕೇ, ಬರಡು ಮರಬೇಕೇ? ಸದಾ ಹಸಿರಾಗಿರುವ ಮಗು ನಿಸರ್ಗದ ಕೂಸು. ನಿಸರ್ಗವೇ ಡಾರ್ವಿನ್ ಸಿದ್ಧಾಂತದ ತವರುಮನೆ. ಮಂಗನಿಂದ ಮಾನವನಾದ ವಿಕಾಸದ ಆದಿ ಕುಟುಂಬದ ಸುಂದರ ಪರಿಮಿತಿಗೆ ಬಂದು ನಿಂತಿದೆ. ಇದು ಮಗುವಿಗೆ ಬೆಳಕಿನ ಕಿರಣವಾಗಬೇಕು, ಕತ್ತಲೆಯ ಗೂಡಾಗಬಾರದು.
0: ಇದುವರೆಗೆ ನಿಂಗರಾಜು ತೋರಹಳ್ಳಿಯವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ. ಈಗ ಭಾವಗೀತೆಗಳು ಆರಂಭಕ್ಕೆ ಕೇಳಿ ಕುವೆಂಪು ಅವರ ಕವಿತೆ, ಹಾಡಿದ್ದಾರೆ ಎಂಎಸ್ ಶ್ರೀಕೃಪಾ.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಪ್ರತಿ ಬೇಸಿಗೆಯಲ್ಲಿ ಅನೇಕ ಸಮಸ್ಯೆಗಳು ದನಕರುಗಳ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಸಂಭವಿಸುತ್ತೆ. ಬಹಳ ಮುಖ್ಯವಾಗಿ ಕಾಣ್ತಕ್ಕಂತಹ ಸಮಸ್ಯೆಗಳು ಅಂತ ಹೇಳಿದ್ರೆ ಅತಿ ಹೆಚ್ಚಿನ ತಾಪಮಾನ. ಈ ಅತಿ ಹೆಚ್ಚಿನ ತಾಪಮಾನದಲ್ಲಿ ದನಕರುಗಳು ಮತ್ತು ಎಮ್ಮೆಗಳು ವೇಗದ ಉಸಿರಾಟವನ್ನ ಮಾಡ್ತವೆ, ನಿರ್ಜಲೀಕರಣ ಸಂಭವಿಸುತ್ತೆ, ಕಡಿಮೆ ಪ್ರಮಾಣದ ಮೇವನ್ನ ಸ್ವೀಕರಿಸುತ್ತೆ, ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತೆ. ಬೇಸಿಗೆ ಅಂತ ಹೇಳಿದ್ರೆ ಈ ಕುಡಿಯುವ ನೀರಿನ ಕೊರತೆಯೂ ಕೂಡ ಉಂಟಾಗುತ್ತೆ. ಹಸಿರು ಮತ್ತು ಒಣಹುಲ್ಲಿನ ಕೊರತೆಯೂ ಸಂಭವಿಸುತ್ತೆ, ಪೋಷಕಾಂಶಗಳ ಕೊರತೆ ಕಂಡುಬರುತ್ತೆ. ಹಾಲು, ಮೊಟ್ಟೆ, ಮಾಂಸದ ಇಳುವರಿಯೂ ಕೂಡ ಬೇಸಿಗೆಯಲ್ಲಿ ಕಡಿಮೆ ಆಗುತ್ತೆ. ಬಂಜೆತನದ ಸಮಸ್ಯೆಗಳು ಗೋಚರಿಸುತ್ತೆ, ರೋಗ ನಿರೋಧಕ ಶಕ್ತಿ ಕುಂದುತ್ತೆ. ಕಲುಷಿತ ನೀರು ಮತ್ತು ಆಹಾರದ ಸೇವನೆಯಿಂದ ಬೇದಿ, ಕಾಲರ, ರಕ್ತಹೀನತೆ ಈ ತರಹದ ಸಮಸ್ಯೆಗಳು ಕೂಡ ಸಂಭವಿಸುತ್ತೆ. ದಿನದ ಖರ್ಚು ಜಾಸ್ತಿ ಆಗುತ್ತೆ. ಬಹುತೇಕವಾಗಿ ಜಾನುವಾರುಗಳನ್ನು ಗೋಶಾಲೆಗಳಿಗೆ ಅಟ್ಟತಕ್ಕಂತಹ ಕೆಲಸ ನಡೆಯುತ್ತೆ. ಇನ್ನು ಕೆಲವರು ವಲಸೆ ಹೋಗುವ ಮೂಲಕ ತಮ್ಮ ದನಕರುಗಳನ್ನು ಕಾಪಾಡಿಕೊಳ್ತಕ್ಕಂತಹ ಕೆಲವು ಪ್ರಯತ್ನವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ರೈತರು ಕೆಲವೊಂದು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸುವ ಮೂಲಕ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಬಹಳ ಮುಖ್ಯವಾಗಿ ಕೊಟ್ಟಿಗೆಯ ನಿರ್ವಹಣೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಜಾನುವಾರುಗಳನ್ನು ನೇರವಾಗಿ ಬಿಸಿಲಿಗೆ ಕಟ್ಟಬಾರದು, ಬಿಸಿಲಿಗೆ ಜಾನುವಾರುಗಳು ಮೈ ಒಡ್ಡಬಾರದು. ಬೇಸಿಗೆಯಲ್ಲಿ ದನ ಮತ್ತು ಎಮ್ಮೆ ಹಾಗೂ ಇತರೆ ಜಾನುವಾರುಗಳನ್ನು ನೆರಳಿನಲ್ಲಿ ಕಟ್ಟಬೇಕು. ಬಿಸಿಲಿನ ಸಮಯದಲ್ಲಿ ಅಂತ ಅಂದರೆ ಸೂರ್ಯ

0: ನೆತ್ತಿಯ ಮೇಲೆ ಇರತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ಜಾನುವಾರುಗಳನ್ನು ಕೂಡ ಮೇಯಿಸಲಿಕ್ಕೆ ಹೊಡಿಬಾರದು. ಕೊಟ್ಟಿಗೆಯ ಮೇಲ್ಛಾವಣಿಯನ್ನ ತಂಪಾಗಿ ಇಡುವ ಮೂಲಕ ತಾಪಮಾನವನ್ನ ಒಂದಷ್ಟು ಕಡಿಮೆಯನ್ನ ಮಾಡಬಹುದು. ಈ ಬಿಳಿ ಸುಣ್ಣವನ್ನ ಮೇಲ್ಛಾವಣಿಗೆ ಬಳಿಯುವ ಮೂಲಕ ಅಥವಾ ನೀರನ್ನ ಸಿಂಪಡಣೆ ಮಾಡುವ ಮೂಲಕ ಹಾಗೂ ಈ ತೆಂಗಿನ ಗರಿಗಳನ್ನ ಮೇಲ್ಛಾವಣಿಯಲ್ಲಿ ಹರಡುವ ಮೂಲಕ ನಾವು ಕೊಟ್ಟಿಗೆ ತಂಪಾಗಿ ಇರುವ ಹಾಗೆ ನೋಡಿಕೊಳ್ಳಬಹುದು. ಕೊಟ್ಟಿಗೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಜಾನುವಾರುಗಳನ್ನು ಕಟ್ಟಲಿಕ್ಕೆ ಹೋಗಬಾರದು. ಬೇಸಿಗೆಯ ಸಂದರ್ಭದಲ್ಲಿ ಸರಿಯಾಗಿ ಗಾಳಿ ಮತ್ತು ಬೆಳಕು ಕೊಟ್ಟಿಗೆಯ ಒಳಗೆ ಬರುವ ಹಾಗೆ ಇರಬೇಕು. ದನಕರುಗಳನ್ನು ನೀರಿನಲ್ಲಿ ಸ್ನಾನ ಮಾಡಿಸ್ಬೇಕು ಅಥವಾ ದಿನದ ಗರಿಷ್ಠ ತಾಪಮಾನ ಇರತಕ್ಕಂತಹ ಸಂದರ್ಭದಲ್ಲಿ ಮೈಮೇಲೆ ನೀರನ್ನು ಹಾಕಬೇಕು. ಸಾಧ್ಯವಿದ್ದ ಕಡೆಯಲ್ಲಿ ಫ್ಯಾನ್ಗಳನ್ನು ಬಳಸ್ತಕ್ಕಂಥದ್ದು ಕೂಡ ಸೂಕ್ತ. ಇನ್ನು ಈ ಸ್ಪಿಂಕ್ಲರನ್ನು ಬಳಸುವ ಮೂಲಕ ನೀರನ್ನು ಚಿಮುಕಿಸ್ತಕ್ಕಂಥದ್ದು ಕೂಡ ಬಹಳ ಉತ್ತಮವಾದಂತಹ ಕ್ರಮ. ಎಮ್ಮೆ ಮತ್ತು ಹಂದಿಗಳು ಹೆಚ್ಚು ತಂಪನ್ನು ಬೇಡ್ತವೆ. ಆ ಕಾರಣಕ್ಕಾಗಿ ಅಗತ್ಯ ಇದ್ದಷ್ಟು ನೀರಿನ ಹೊಂಡಗಳನ್ನು ನಿರ್ಮಿಸಿ ಅಲ್ಲಿ ಎಮ್ಮೆ ಮತ್ತು ಹಂದಿಯ ಸಾಕಾಣಿಕೆಗಾರರು ಅವುಗಳನ್ನು ಬಿಡ್ತಕ್ಕಂಥದ್ದು ಸೂಕ್ತ. ಕೊಟ್ಟಿಗೆಯನ್ನು ಯಾವಾಗಲೂ ಕೂಡ ಎತ್ತರದ ಜಾಗದಲ್ಲಿ ನಿರ್ಮಾಣವನ್ನು ಮಾಡಬೇಕು. ಸಮತಟ್ಟಾಗಿ ಅದು ಇರಬೇಕು ಮತ್ತು ನೀರು ನಿಲ್ಲುವಂತೆ ಇರಬಾರದು. ಹೀಗೆ ಕೊಟ್ಟಿಗೆಯನ್ನು ನಿರ್ವಹಣೆ ಮಾಡುವ ಮೂಲಕ ನಾವು ಈ ಬೇಸಿಗೆಯನ್ನು ಗೆಲ್ಲಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಈಗ ಕೇಳಿ ಎಂಎಸ್ ಶ್ರೀಕೃಪಾ ಅವರು ಹಾಡಿರುವ ಕೆಎಸ್ ನಿಸಾರ್ ಅಹಮದ್ ಅವರ ಒಂದು ಕವಿತೆಯನ್ನು.

ಆಕಾಶವಾಣಿ ಹಾಸನ. ಸಮಯ 6:55 ಆಗುತ್ತಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸಮಯ 7:02 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुन.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
3: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
4: ಬೆಟ್ಟ ಗುಡ್ಡ
5: ಕೆರೆ ಕುಂಟೆ
4: ಗಿಡ ಮರಗಳಿಲ್ಲದ ಊರು
5: ಮರುಭೂಮಿ ಇದ್ದಂತೆ.
4: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
5: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
4: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
5: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
4: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
5: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ನಗರದಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ವರ್ಷ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ತನ್ನ 45ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಸಂಸ್ಥೆಯ ಸ್ಥಾಪಕ ರವಿಶಂಕರ್ ಗುರೂಜಿಯವರು ತಮ್ಮ 70ನೇ ಜನ್ಮದಿನವನ್ನು ಈ ಸಂದರ್ಭದಲ್ಲಿ ಆಚರಿಸಿಕೊಳ್ಳುತ್ತಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಪ್ರಧಾನಮಂತ್ರಿಯವರ ಭೇಟಿ ನಿಗದಿಯಾಗಿದೆ. ಭೇಟಿ ಹಿನ್ನೆಲೆ ನಗರ ಪೊಲೀಸ್ ಇಲಾಖೆ ಪ್ರಮುಖ ಮಾರ್ಗಗಳಲ್ಲಿ ವಾಹನ ಸಂಚಾರ ಮತ್ತು ನಿಲುಗಡೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಪ್ರಕಟಿಸಿದೆ. ಎಚ್ಎಎಲ್ ಪ್ರದೇಶ, ಹಳೆಯ ವಿಮಾನ ನಿಲ್ದಾಣ ರಸ್ತೆ ಹಾಗೂ ಟ್ರಿನಿಟಿ ಜಂಕ್ಷನ್ ಸುತ್ತಮುತ್ತ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಾಹನ ನಿಲುಗಡೆ ಸಂಪೂರ್ಣ ನಿಷೇಧಿಸಲಾಗಿದೆ. ಸುಗಮ ಸಂಚಾರಕ್ಕಾಗಿ ಪರ್ಯಾಯ ಮಾರ್ಗಗಳನ್ನು ಪೊಲೀಸ್ ಇಲಾಖೆ ಸೂಚಿಸಿದೆ. ಬೆಂಗಳೂರು ನಗರದ ಪ್ರಮುಖ ಭಾಗಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಸಂಚಾರ ದಟ್ಟಣೆ ತಪ್ಪಿಸಲು ಮತ್ತು ಭದ್ರತೆ ಖಚಿತಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಿಎಸ್ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣರಾದವರು. ಯಡಿಯೂರಪ್ಪ ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿದೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಆಡಳಿತಕ್ಕೆ ತಂದ ಯಡಿಯೂರಪ್ಪನವರು ರೈತರಿಗಾಗಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ರೈತಪರ ನಾಯಕ. ರಾಜ್ಯದಲ್ಲಿ ಬಿಜೆಪಿಯಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ ಜನನಾಯಕ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಪ್ರವೇಶಿಸಿ 50 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಒಬ್ಬ ವ್ಯಕ್ತಿಯ ವಿಜೃಂಭಣೆಯಲ್ಲ, ಬದಲಾಗಿ ಸಾರ್ವಜನಿಕ ಜೀವನದಲ್ಲಿ 5 ದಶಕಗಳ ಹೋರಾಟ ಮತ್ತು ನಡೆದು ಬಂದ ಹಾದಿಯನ್ನು ನೆನಪು ಮಾಡುವ ದಿನ. ಶಿಕಾರಿಪುರದಿಂದ ವಿಧಾನಸೌಧದವರೆಗೂ ನಡೆದು ಬಂದ ಹಾದಿ ರೋಚಕವಾದುದು. ಈ ಪ್ರಯಾಣ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಸಾಧ್ಯವಾಯಿತು ಎಂದರು. ಹಾಸನ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಶಾಂತಿಗ್ರಾಮ ಹೋಬಳಿಯ ಮಡೇನೂರಿನ 100 ಎಕರೆ ಅರಣ್ಯ ಭೂಮಿಯನ್ನು ಕೂಡಲೇ ವಶಕ್ಕೆ ಪಡೆದು ನೆಡುತೋಪು ಬೆಳೆಸಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತಾವು ಬೇಲೂರು ಪ್ರವಾಸದ ವೇಳೆ ಹಾಸನದ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಜೈವಿಕ ಇಂಧನ ಘಟಕದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆಬಾಳುವ ಭೂಮಿಯ ವೀಕ್ಷಣೆ ಮಾಡಿದ್ದು, ಬೆಲೆಬಾಳುವ ಅರಣ್ಯಭೂಮಿ ಸಂರಕ್ಷಣೆಗೆ ಆದೇಶ ನೀಡಿದರು. ಇದೇ ವೇಳೆ ಸಚಿವರು ಎತ್ತಿನಹೊಳೆ ಯೋಜನೆ ಕಾಮಗಾರಿ ನಡೆಯುತ್ತಿರುವ ಅರಣ್ಯ ಪ್ರದೇಶ, ಐದಳ್ಳ ಕಾವಲು, ರಾಮದೇವರ ಹಳ್ಳ ಕಾವಲು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿಯ ರೊಟ್ಟಿಗೆ ಜಾಗತಿಕವಾಗಿ ಬೇಡಿಕೆ ಹೆಚ್ಚುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಬುರಗಿ ರೊಟ್ಟಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ದೇಶಕ್ಕೆ ರಫ್ತು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲಬುರಗಿ ರೊಟ್ಟಿಯನ್ನು ವಿದೇಶಕ್ಕೆ ರಫ್ತು ಮಾಡಲು ಪುಣೆ ಮೂಲದ ಅಸ್ತಂ ಟ್ರೇಡರ್ಸ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸೂಕ್ತ ಪ್ಯಾಕೇಜಿಂಗ್ ಮಾಡಿ ಕಲಬುರಗಿ ರೊಟ್ಟಿ ವಿದೇಶಕ್ಕೆ ಕಳುಹಿಸಲಾಗುತ್ತದೆ. ಇದರಿಂದಾಗಿ ನಮ್ಮ ಮಹಿಳೆಯರು ಆರ್ಥಿಕ ಚೇತರಿಕೆ ಕಂಡು ಸ್ವಾಭಿಮಾನದ ಬದುಕು ಸಾಗಿಸಲು ನೆರವಾಗಲಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಐಟಿಬಿಟಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಗಡಿ ಗುರುತಿಸುವ ಕಾರ್ಯಕ್ಕೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನ ಮುಗಿದಿದ್ದು, ಶೀಘ್ರದಲ್ಲೇ ಚುನಾವಣೆ ನಡೆಸಲಾಗುವುದು. ಇದಾದ ನಂತರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಸಹ ನಡೆಸಲಾಗುವುದು ಎಂದರು. ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ 3:15ಕ್ಕೆ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇಹಳ್ಳಿ ಸಮೀಪದ ಜಿಗಣಿಪಾಳ್ಯದ ಬಳಿ ಗೊಬ್ಬರ ತುಂಬಿದ ಲಾರಿ ಹಾಗೂ ಆಲ್ಟೋ ಕಾರಿನ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಸುವರ್ಣ ಚಂದ್ರ ಮೂಲದ ಕುಮಾರ ನರಸಿಂಹಸ್ವಾಮಿ ಮತ್ತು ಗಾಯತ್ರಿ ಸೇರಿದಂತೆ ಕಾರಿನಲ್ಲಿದ್ದ 4 ಸಾವನ್ನಪ್ಪಿದ್ದು, ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜುಗುಜ್ಜಾಗಿದೆ. ದೇವರಾಯನದುರ್ಗದ ಶ್ರೀ ಭೋಗ ನರಸಿಂಹಸ್ವಾಮಿಯ ದರ್ಶನ ಮುಗಿಸಿ ಮಂಡ್ಯಕ್ಕೆ ಹಿಂತಿರುಗುತ್ತಿದ್ದಾಗ ಕುಣಿಗಲ್ ಕಡೆಯಿಂದ ತುಮಕೂರಿನತ್ತ ಸಾಗುತ್ತಿದ್ದ ಗೊಬ್ಬರ ತುಂಬಿದ ಲಾರಿ ಅಪ್ಪಳಿಸಿ ಅಪಘಾತ ಸಂಭವಿಸಿದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತಲೂ ಮಿಗಿಲಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅನೇಕ ಸವಾಲುಗಳ ನಡುವೆಯೂ ಉತ್ತಮ ಶೈಕ್ಷಣಿಕ ಸಾಧನೆ ತೋರಿಸುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಶೈಕ್ಷಣಿಕ ವರ್ಷದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದ ಸಚಿವರು, ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು, ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಹಾಗೂ ಗುಣಮಟ್ಟದ ಬೋಧನೆ ಒದಗಿಸುವ ದಿಸೆಯಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಪ್ರತಿಪಾದಿಸಿದರು. ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ರಷರ್, ಕಲ್ಲು ಗಣಿಗಾರಿಕೆ, ಮರಳುಗಾರಿಕೆ ಸೇರಿದಂತೆ ವಿವಿಧ ಗಣಿಗಾರಿಕೆಯಿಂದ ತೊಂದರೆಗೀಡಾದ ಪ್ರದೇಶಗಳಲ್ಲಿ ರಸ್ತೆ, ಶಾಲೆ ಮತ್ತು ಅಂಗನವಾಡಿ ಕಟ್ಟಡ ಸೇರಿದಂತೆ ಮೂಲಸೌಲಭ್ಯ ಅಭಿವೃದ್ಧಿಪಡಿಸಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ ಅವಕಾಶವಿದೆ. 2015 ಇದುವರೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ 47.62 ಕೋಟಿ ಮೊತ್ತ ರೂಪಾಯಿ ಸಂಗ್ರಹವಾಗಿದೆ. ಗಣಿಗಾರಿಕೆಯ ರಾಯಲ್ಟಿಯ 10% ಖನಿಜ ಪ್ರತಿಷ್ಠಾನ ನಿಧಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
4: ಇದು ಆಕಾಶವಾಣಿ ಹಾಸನ ಕೇಂದ್ರ. ಈಗ ಭಾವಗೀತೆಗಳು. ಆರಂಭಕ್ಕೆ ಇಂದು ವಿಶ್ವನಾಥ್ ಮತ್ತು ಸಂಗಡಿಗರು ಹಾಡಿರುವ ಎಸ್ಡಿ ಇಂಚಲ ಅವರ ರಚನೆ, ಅಮ್ಮ ನಿನ್ನಯ ಜೋಗುಳ ಗಾನಕ್ಕೆ ತಂಗಿಯ ತೊಟ್ಟಿಲು ತೂಗುವೆನೋ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಿಎಂ ಶ್ರೀಕಂಠಯ್ಯ ಅವರ ಕವಿತೆ ಮೊದಲ ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲ ನುಡಿದು. ಹಾಡಿದ್ದಾರೆ ಸುನೀತಾ ಅನಂತಸ್ವಾಮಿ ಹಾಗೂ ಮೈಸೂರು ಅನಂತಸ್ವಾಮಿ.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೇಳುಗರೆ, ಇದೊಂದು ಪ್ರಕಟಣೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ 2025 ಕ್ಯಾಲೆಂಡರ್ ವರ್ಷದಲ್ಲಿ ಕನ್ನಡದಲ್ಲಿ ಪ್ರಕಟವಾದ ಕೃತಿಗಳಿಗೆ ಅವುಗಳ ಮುದ್ರಣ, ಮುಖಪುಟ ವಿನ್ಯಾಸ, ಗುಣಮಟ್ಟವನ್ನು ಪರಿಗಣಿಸಿ ವಿವಿಧ ಕನ್ನಡ ಪುಸ್ತಕ ಸೊಗಸು ಬಹುಮಾನಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಪ್ರಕಾಶಕರು ಅಥವಾ ಮುದ್ರಕರು ಅಥವಾ ಕಲಾವಿದರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಪುಸ್ತಕದ ಹೆಸರು, ಲೇಖಕರ ಹೆಸರು, ಪ್ರಕಟವಾದ ವರ್ಷ, ಪ್ರಕಾಶಕರ ಹೆಸರು, ಮುದ್ರಣಾಲಯದ ಹೆಸರು, ಮುಖಪುಟ ಚಿತ್ರ ರಚನೆಯ ಕಲಾವಿದರ ಹೆಸರು, ಚಿತ್ರಕಲಾವಿದರ ಪೂರ್ಣ ವಿಳಾಸ, ದೂರವಾಣಿ ಸಂಖ್ಯೆ, ಈ ಎಲ್ಲಾ ವಿವರಗಳೊಂದಿಗೆ ಪುಸ್ತಕದ ಎರಡು ಪ್ರತಿಗಳನ್ನು ಅರ್ಜಿ ನಮೂನೆಯೊಂದಿಗೆ ದಿನಾಂಕ 11/5/2026 ಅಂದರೆ ನಾಳೆಯೊಳಗಾಗಿ ಆಡಳಿತಾಧಿಕಾರಿಗಳು, ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು 560002 ಈ ವಿಳಾಸಕ್ಕೆ ಕಳುಹಿಸಿಕೊಡಬಹುದಾಗಿದೆ. ಅರ್ಜಿ ನಮೂನೆಯನ್ನ ವೆಬ್ಸೈಟ್ ವಿಳಾಸ https://kpp.karnataka.gov.in ಇಲ್ಲಿ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಆಡಳಿತಾಧಿಕಾರಿಗಳು, ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಮೊದಲನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು 5600002 ಇಲ್ಲಿ ಸಂಪರ್ಕಿಸಬಹುದಾಗಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 8:30 ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್, ಅರಕಲಗೂಡು ವಿ ಮಧುಸೂದನ್ ಮತ್ತು ಲಿಖಿತಾ ಎಂಪಿ. ಮಕ್ಕಳಿಗಾಗಿ ಚಿಣ್ಣರ ಲೋಕ ಕಾರ್ಯಕ್ರಮ ಈ ಬೆಳಗ್ಗೆ 10:00 ಪ್ರಸಾರವಾಗಲಿದೆ. ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಖ್ಯೆಗಳು ಹೀಗಿವೆ: 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಆಕಾಶವಾಣಿ ಹಾಸನ, ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಸಮಯ 7:35 ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ, ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ಗೆ 77 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇಂದು ಬೆಳಗ್ಗೆ ಚೆನ್ನೈನಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಜಯ್ ಅವರೊಂದಿಗೆ 9 ಟಿವಿಕೆ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸುವ ನಿರೀಕ್ಷೆ ಇದೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 234 ಸದಸ್ಯರ ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಪಡೆದ ನಂತರ ವಿಜಯ್ ಅವರನ್ನು ನಿಯೋಜಿತ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ದರು. ತಲಾ 2 ಶಾಸಕರನ್ನು ಹೊಂದಿರುವ ವಿಸಿಕೆ ಮತ್ತು ಐಯುಎಂಎಲ್ನಿಂದ ಬೆಂಬಲ ನೀಡಿದ ನಂತರ ವಿಜಯ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಲೋಕಭವನದ ಪ್ರಕಾರ ರಾಜ್ಯಪಾಲರು ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು ವಿಜಯ್ ಅವರನ್ನು ಆಹ್ವಾನಿಸಿದ್ದಾರೆ. ಇದೇ 13ರಂದು ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಕೇರಳದಲ್ಲಿ ಸರ್ಕಾರ ರಚನೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ನಿನ್ನೆ ನವದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ, ಪಕ್ಷದ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ದೀಪಾ ದಾಸ್ ಮುನ್ಷಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕೇರಳದ ಹಿರಿಯ ನಾಯಕರಾದ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಭಾಗವಹಿಸಿದ್ದರು. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೇರಳದ ನೂತನ ಮುಖ್ಯಮಂತ್ರಿಯ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಮತ್ತು ಹೆಸರನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಪಕ್ಷ ತಿಳಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿ ಅವರನ್ನು ನೇಮಕ ಮಾಡಿದ್ದಾರೆ. ನೇಮಕಾತಿಯ ನಂತರ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ನಾಥನ್ ಅವರು ರಂಗಸ್ವಾಮಿ ಅವರನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ರಂಗಸ್ವಾಮಿ ಅವರು ಇದೇ 13ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಏಪ್ರಿಲ್ 9ರಂದು ನಡೆದ ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯಲ್ಲಿ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯ ಸಾಧಿಸಿದ ನಂತರ ರಂಗಸ್ವಾಮಿ ಅವರು 5ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ನೆಲ್ಸನ್ ದ್ವೀಪಕ್ಕೆ ಭೇಟಿ ನೀಡಿದ್ದರು. ನೆಲ್ಸನ್ ದ್ವೀಪದಲ್ಲಿ ತ್ವರಿತ ಪರಿಣಾಮ ಯೋಜನೆಗಾಗಿ ಡಾ ಜೈಶಂಕರ್ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ವಿದೇಶಾಂಗ ಸಚಿವರು, ಭಾರತದ ನೆರವಿನಿಂದ ಬೆಂಬಲಿತವಾದ ಈ ಯೋಜನೆಯು ನಿರಂತರ ಪ್ರಯಾಣದ ಹಂಚಿಕೆಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ನ್ಯೂಸ್
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿರಿಯೂರಿನಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮೂಲಗಳ ಪ್ರಕಾರ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ ಎಂದು ವರದಿಯಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ DRDO ಹೈದರಾಬಾದ್ನಲ್ಲಿ ತನ್ನ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಈ ಪರೀಕ್ಷೆಯು 1200 ಸೆಕೆಂಡ್ಗಳಿಗಿಂತ ಹೆಚ್ಚು ರನ್ ಟೈಮ್ ಅನ್ನು ಸಾಧಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜನವರಿಯಲ್ಲಿ ನಡೆದ ಹಿಂದಿನ 700 ಸೆಕೆಂಡುಗಳ ಪರೀಕ್ಷೆಯನ್ನು ಇದು ಮೀರಿಸಿದೆ. ಈ ಯಶಸ್ವಿ ಪರೀಕ್ಷೆಯು ಭಾರತವನ್ನು ಸುಧಾರಿತ ಏರೋಸ್ಪೇಸ್ ಸಾಮರ್ಥ್ಯಗಳು ಮತ್ತು ನಿರಂತರವಾಗಿ ಹೊರಹೊಮ್ಮುತ್ತಿರುವ ಯುದ್ದ ತಂತ್ರಜ್ಞಾನಗಳಲ್ಲಿ ಮುಂಚೂಣಿಯಲ್ಲಿ ಇರಿಸುತ್ತದೆ. ಇದು ಭಾರತದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ದಿ ಕಾರ್ಯಕ್ರಮವನ್ನು ಬಲಪಡಿಸುತ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ DRDOದ ಉದ್ಯಮ ಪಾಲುದಾರರು ಮತ್ತು ಶೈಕ್ಷಣಿಕತೆಯನ್ನು ಶ್ಲಾಘಿಸಿದ್ದಾರೆ ಮತ್ತು ಈ ಸಾಧನೆಯನ್ನು ರಾಷ್ಟದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ದಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಅಡಿಪಾಯ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವಾಲಯಗಳು, ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಸಂಹಿತೆಗಳಿಗೆ ನೂತನ ಸಂಗ್ರಹಣೆ ಸಂಬಂಧಿತ ಅನುಸರಣೆ ಕ್ರಮಗಳ ಮೂಲಕ

0: ಗುತ್ತಿಗೆ ಕಾರ್ಮಿಕರ ಮೇಲೆ ಪರಿಣಾಮ ಬೀರುವ ಶಾಸನಬದ್ದ ಬಾಕಿಗಳಲ್ಲಿನ ಡೀಫಾಲ್ಟ್ ಅನ್ನು ತಡೆಯಲು ಪ್ರಯತ್ನಿಸುತ್ತವೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ದ 77 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿತು. ಗುಜರಾತ್ ಪರ ನಾಯಕ ಶುಭ್ಮನ್ ಗಿಲ್ 84 ಹಾಗೂ ಸಾಯಿ ಸುದರ್ಶನ್ 55 ರನ್ ಗಳಿಸಿದರು. ಈ ಗುರಿ ಬೆನ್ನತ್ತಿದ ರಾಜಸ್ಥಾನ 16.3 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. 4 ವಿಕೆಟ್ ಪಡೆಯುವುದರೊಂದಿಗೆ ಗುಜರಾತ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಶೀದ್ ಖಾನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ 77 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ ಸವಿಗಾನ.
2: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 944-8720-237.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಸವಿಗಾನ ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಹೊಂಬಿಸಿಲು ಚಿತ್ರದ ಗೀತೆಯನ್ನ. ಗೀತೆಯನ್ನು ಬರೆದಿದ್ದಾರೆ ಗೀತಪ್ರಿಯ, ಸಂಗೀತ ರಾಜನ್ ಮತ್ತು ನಾಗೇಂದ್ರ ಅವರದು.

0: ಸಾಧನೆಯ ಹಾದಿ ಸಾಧನೆಯ ಹಾದಿ
1: ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬಯಲುದಾರಿ ಚಿತ್ರದ ಗೀತೆ ಇದು. ಚಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ. ರಜನ್ ಮತ್ತು ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ ಇದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ.

0: Agni 5 tested, capable of multiple nuclear strikes, cites Hindustan Times. India tests advanced Agni missile from Odisha coast, reports the Pioneer. The Asian Age reports, Lieutenant General Raja Subramani appointed as next CDS Swaminathan to helm Navy. The Tribune reports, Pak China affairs experts, Lieutenant General Raja Subramani picked up as next CDS Swaminathan named Navy Chief. Hindustan Times headline states, Vinesh gets WFI notice, return set get delayed, while the Indian Express headlines, Vinesh comeback hits a hurdle, WFI bars her from competing until June 26th. In a Mother's Day special piece titled, Giving Them Roots, the Indian Express mentions, inspiring stories of motherhood, pointing, motherhood may not give you awards, but it certainly gives you battle scars and memories. And finally, Indian tourism waking up to its floral power, the Financial Express writes, the demand for flower-centric travel is witnessing strong growth. And with that, it's back to you, Shagun.
1: Thank you, Sarabjit. And now before we end the bulletin, the headlines once again. Prime Minister Narendra Modi to visit Karnataka and Telangana today to launch multiple development projects worth around 9,400 crore rupees in Hyderabad and participate in 45th anniversary celebrations of the Art of Living in Bengaluru. TVK Chief C. Joseph Vijay to be sworn in as Chief Minister of Tamil Nadu this morning. President Draupadi Murmu appoints N. Rangasamy as Chief Minister of Puducherry. Centre operationalises 4 labour codes with publication of rules. DRDO achieves major breakthrough in hypersonic missile development by conducting long-duration test of scramjet combustor. And 9 Indian boxers advance to finals of Asian Boxing Under-15 and Under-17 Championships in Tashkent. And with that, we end the morning news. Have a nice day.
2: ಮಾತುಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್, ಅರಕಲಗೂಡು ವಿ ಮಧುಸೂದನ್ ಮತ್ತು ಲಿಖಿತ ಎಂಪಿ.
3: ಅಯ್ಯೋ ಸಿಕ್ಕಾಬಿಟ್ಟೆ ಅದಕ್ಕೆ ಕಂಬಿಡು ಶಾಂತಕ್ಕ, ಇದು ಇದು ಬೇರೆ ಬಂದ್ಬಿಡ್ತಲ್ಲ, ಮತ್ತೆ ಮಳೆ ಬಂತಲ್ಲ ಮೊನ್ನೆ ಎಲ್ಲ,
4: ಮಳೆ ಬಂತು ಮಳೆ ಹೋಯ್ತು, ಮಳೆ ಬಂದಾಗ ತಣ್ಣಗೈತದೆ,
3: ಈ ಮಳೆ ಬಂದ್ಬಿಟ್ರೆ ದಗೆ ಜಾಸ್ತಿ ಆಗ್ಬಿಡ್ತದೆ. ದಗೆ ಜಾಸ್ತಿ ಆಗ್ತದೆ ಅಂತ ಅಂದ್ರೆ ಈ ಭೂಮಿ ನೀರು ಯಾವಾಗ ಬೀಳ್ತದೋ ಈ ಒಂಥರ ಭೂಮಿ ಕಾದಿರ್ತದೆ ಶಾಂತಕ್ಕ, ಈ ದೋಸೆ ಹಾಕುವಾಗ ದೋಸೆ ಕಲ್ಲು ಕಾದಿರ್ತದಲ್ಲ, ಅದಕ್ಕೆ ಸಂಪಳಕ್ಕೆ ಬಿಟ್ಟಾಗ ಹೆಂಗ್ ಚೊಯ್ ಅಂತ ನೋಡು, ಹಂಗ್ ಚೊಯ್ ಅನ್ಕೊಂಡು ಮೇಲ್ಗಡೆ ಕೈ ಇಡಕ್ ಹಾಕಲ್ಲ, ಅದು ಅದು ಏನು ತೇವಾಂಶ ಇರ್ತದೋ ಅದು ಬಿಸಿಯಾಗಿ ಬಂದ್ಬಿಡ್ತದೆ. ಅಂತ ಪರಿಸ್ಥಿತಿ ಆಗೋದ್ರಿಂದ ಅಯ್ಯೋ ಈ ಬಿಸಿಲಿಗೆ ಶಾಂತಕ್ಕ ಸುಮಾರು ಸಮಸ್ಯೆಗಳಾಯ್ತವೆ, ಒಂದು ಎರಡಲ್ಲ, ಸುಸ್ತಾಯ್ತದೆ, ಹಸುವಾಕಲ್ಲ, ನೋಡಿ ಎಂತ ಕಾಂಬಿನೇಷನ್ ಅದು, ಸುಸ್ತಾಯ್ತದೆ ಹಸಿವಾಕಲ್ಲ, ಸುಸ್ತಾದಾಗ ಏನ್ ಮಾಡ್ತೀವಿ ನಾವು, ಏನಾದ್ರು ತಿಂತೀವಿ ಕುಡಿತೀವಿ, ತಿನ್ನಕ್ಕೂ ಹಾಕಲ್ಲ ಕುಡಿಯಕ್ಕೂ ಹಾಕಲ್ಲ, ಅವಾಗ ಏನಾಯ್ತದೆ ಸಂಕಟ ಆಗ್ಬಿಡ್ತದೆ. ಆಲಸ್ಯ ಅಂದ್ರೆ ಆಲಸ್ಯ, ಸಿಕ್ಕಾಬಟ್ಟೆ ಆಲಸ್ಯ ಆಗ್ಬಿಡ್ತದೆ. ಈ ಬೇಸಿಗೆ ಒಂದು ಕಳೆದ್ಬಿಟ್ಟು ಸಾಕಾಗ್ಬಿಡುತ್ತೆ ಕಣ್ ಶಾಂತಕ್ಕ, ನಂಗೆ
4: ನಂಗೂ ಹಂಗೆ ಆಗೈತಣ, ಯಾವಾಗ್ಲೂ ಚಳಿ ಚಳಿ ಅಂತಿದೆ ಮನೇಲಿ, ಈಗ
3: ಬಿಸಿ ಬಿಸಿ ಏನಾಗ್ಬಿಟ್ಟು
4: ಬಿಡೋದು, ಎಲ್ಲರಿಗೂ ಕೇಳ್ಕೊಬಾರದು ಒಂದ್ ಕಡೆಯಿಂದ, ನಿಮಗೂ ಶಕೆ ಆಗ್ತೈತ ನಿಮಗೂ ಆಗ್ತೈತ.
3: ನೋಡಿ ಇಂಥ ಪರಿಸ್ಥಿತಿ ಅಲ್ವೇ, ನಾನು ಎಷ್ಟೂರ್ಗೆ ಹಬ್ಬಕ್ಕೆ ಹೋಗ್ಬೇಕು ಜಾತ್ರೆಗೆ ಹೋಗ್ಬೇಕು ಅಂತ, ಅಲ್ಲ ಅಲ್ಲ ಅದು ಹೋಗ್ಲಿಲ್ಲ ಅಂತ ಅಂದ್ರೆ ಶಾಂತಕ್ಕ ಎಷ್ಟು ಬೇಜಾರಾಯ್ತಾರೆ ಅಂತ ಅಂದ್ರೆ, ನಾಳೆ ದಿವಸ ನಾವೇನಾದ್ರು ಮನೆಯಲ್ಲಿ ಕಾರ್ಯಪಾರ ಇಟ್ಕೊಂಡ್ರೆ ಬ್ರಕ್ಲ ಹಂಗಿಸ್ತಾರೆ. ನೀನೇನ್ ಬಂದಿದ್ದ
4: ಅಂದ್ರೆ, ನಾನ್ ಹೇಳೋದು ಸಂದರ್ಭಕ್ಕೆ ತಕ್ಕಂಗೆ ಎಲ್ಲವೂ ಮಾರ್ಪಾಡಾಗ್ಬೇಕು. ಈ ಹಬ್ಬ ಹುಣ್ಣಿಮೆ ಇಂತ ಸೆಕೆ ಬೇಸಿಗೆನಲ್ಲಿ ಯಾರು ಬೇಜಾರು ಮಾಡ್ಕೋತಾರೆ, ಹಂಗೆ ನಮ್ ಮನೆ ಫಂಕ್ಷನ್ ಗೆ ಬರಲ್ಲ ಹಂಗೆ ಅನ್ಕೊಂಡು ಅಟೆಂಡ್ ಮಾಡಕ್ ಹೋದ್ರೆ ಎಲ್ಲ ಆಗ್ತಾನೆ. ಈಗ ಬೇಸಿಗೆ ದಗೆ
3: ದಗೆ
4: ಹೋಗೋದು ಬರೋದು ಹೆಂಗೆ, ಮಕ್ಳು ಮರಿ ಕರ್ಕೊಂಡು ಹೋಗೋದು, ಅವು ಹುಷಾರ್ ತಪ್ಪೋದು
3: ತಪ್ಪೋದು,
4: ಬಹಳ ಹಿಂಸೆ ಆಗ್ಬಿಡ್ತೀವಿ.
3: ಏ ಬಾರಿ ಹಿಂಸೆ ಅಂತಂದ್ರೆ ಹಿಂಸಕ ಶಾಂತಕ ಅಲ್ಲಿ ಹೋಯ್ತು ಹೋಗಿರ್ತೀವಿ ನಾವು, ಒಳ್ಳೊಳ್ಳೆ ಅಡಿಗೆ ಬೇರೆ ಮಾಡಿರ್ತಾರೆ, ಊಟ ತಂದು ಬಡಿಸ್ತಾರೆ,
4: ಸಂಕಟ ಆಗೋದು.
3: ಹಾ ಅದೇ ಸಂಕಟ ನನಗೆ, ಇದು ಎರಡ್ ತರ ಸಂಕಟ ಶಾಂತಕ. ಒಂದು ದೈಹಿಕ ಸಂಕಟ, ಬಿಸಿಲಲ್ಲಿ ಹೋಗ್ಬಿಟ್ಟು ಬರ್ಬೇಕಲ್ಲ,
4: ಮಾನಸಿಕ ಸಂಕಟ.
3: ಇನ್ನೊಂದು ಮಾನಸಿಕ ಸಂಕಟ ಅಲ್ಲಿ ಊಟಕ್ಕೆ ಕೂತ್ಕೊಂಡಾಗ ತಿನ್ನಕ್ಕಲ್ಲ ಯಾವ್ದು ಊಟ
4: ಕಷ್ಟ. ಈ ದೈಹಿಕ ಸಂಕಟ ಸ್ವಲ್ಪ ಮಳೆ ಬಂದ್ರೆ ಫ್ಯಾನ್ ಗಿನ್ ಹಾಕೊಂಡ್ರೆ ಕಮ್ಮಿ
3: ಕಡಿಮೆ ಆಯ್ತದೆ.
4: ಮನಸ್ಸಿನ ಸಂಕಟ ಕಮ್ಮಿ ಆಗ್ತದೆ.
3: ಮನಸ್ಸಿನ ಸಂಕಟ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಇನ್ನೊಂದು ವರ್ಷ ಕಾಯ್ಬೇಕು
4: ಅಲ್ವಾ,
3: ಮತ್ತೆ ಮುಂದ್ ವರ್ಷಕ್ಕೆ ಹಬ್ಬಕ್ಕೆ ಕರಿಬೇಕು ಅವರು. ಅವಾಗ ಒಳ್ಳೆ ತಣ್ಣಗಿರ್ಬೇಕು, ಹೋಗಿ ಹೊಡೆದು ಊಟ ಮಾಡ್ಕೊಂಡ್ ಬರ್ಬೇಕು, ಅವಾಗ ಕಡಿಮೆ ಆಯ್ತದೆ.
4: ಏನ ನಡಿಯತ್ತಿಗೆ ಈಗ ಯಾರೋ ಮಾಡಿರೋ ತಪ್ಪಿಗೆ ಯಾರೋ ಅನ್ಭವಿಸಂಗ ಆಗಿದೆ.
3: ಅಲ್ಲ ಯಾರೋ ಮಾಡಿರೋದು ಅಂತ ಅನ್ನಂಗೇ ಇಲ್ಲ, ಇದೆಲ್ಲ ನಾವೆಲ್ಲ ಸೇರ್ಕೊಂಡ್ ಮಾಡಿರೋ ತಪ್ಪೇ.
4: ಅಲ್ಲ ನಾವೆಲ್ಲ ಅಂದ್ರೆ ಈಗ ಯಾರೋ ಒಬ್ರು ಜಮೀನಲ್ಲಿರೋರು, ಕೆಲಸ ಮಾಡ್ಕೊಂಡು ಏನ್ ಬರುತ್ತೋ ಅದನ್ನೇ ಊಟ ಮಾಡೋರು. ಪಾಪ ಗ್ಲೋಬಲ್ ವಾರ್ಮಿಂಗ್ ಅವ್ರದ್ದು ತುಂಬಾ ಕಮ್ಮಿ ಇರ್ತದೆ ಕಾಂಟ್ರಿಬ್ಯೂಷನ್. ಎಲ್ಲರಿಗೂ ಒಂದೇ ಇದು ನೋಡು, ವಾತಾವರಣ ಇದೆಲ್ಲ ಅದು ಮಾತ್ರ ಶ್ರೀಮಂತಂಗೂ ಬಡವನ್ಗೂ ಅಂತ ಹೆಚ್ಚು ಕಡಿಮೆ ಮಾಡಲ್ಲ, ಎಲ್ಲರಿಗೂ ಒಂದೇ ಇಫೆಕ್ಟ್.
3: ಎಲ್ಲರಿಗೂ ಒಂದೇ. ಈಗ ನಾನು ಏನು ಯೋಚನೆ ಮಾಡ್ತೀನಿ ಅಂತಂದ್ರೆ ಶಾಂತಕ, ಈಗ ಯಾರು ಪೇಟೆಗೆ ಹೋಗುವಾಗ, ಅಂಗಡಿಗೆ ಹೋಗುವಾಗ, ಮಾರ್ಕೆಟ್ಗೆ ಹೋಗುವಾಗ, ಸಂತಗೆ ಹೋಗುವಾಗ ಒಂದ್ ಬ್ಯಾಗ್ ಹಿಡ್ಕೊಂಡು ಹೋಗ್ಕಲ್ವ, ಏನ್ ಪುಟ್ಟಕ್ಕ ಯಾರು ಬ್ಯಾಗ್ ಹಿಡ್ಕೊಂಡು ಹೋಗ್ಕಲ್ವ, ಅವ್ರದ್ದೆಲ್ಲರದು ಕಾಂಟ್ರಿಬ್ಯೂಷನ್ ಆಯ್ತಿದ್ಕೆ. ಅಲ್ಲಿ ಹೋಗೋದು ಒಂದ್ ಪ್ಲಾಸ್ಟಿಕ್ ಕವರ್ ಹಾಕ್ಸ್ಕೊಂಡ್ಬರೋದು, ಹಾಕ್ಸ್ಕೊಂಡ್ಬರೋದು, ಅತ್ತನ್ಬಿಟ್ಟು ಎಲ್ಲ ಎಸೆಯೋದು, ಆ ಪ್ಲಾಸ್ಟಿಕ್ ಇನ್ನೊಂದ್ ಕಡೆ ಹೋಗೋದು, ಅದಿನ್ಯಾರ ಎತ್ಕೊಂಡು ಹೋಗ್ಬಿಟ್ಟು ಬೆಂಕಿ ಹಾಕೋದು, ಅದ್ರ ಮೂಲಕ ಈ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಜಾಸ್ತಿ ಆಯ್ತೈತೆ.
4: ಒಂದು ಇನ್ನ ಇಡೀ ಜಗತ್ತಲ್ಲಿರೋ ಕಾಡಿನ ಇದನ್ನೇ ಕಡಿಮೆ ಆಗಿದೆ,
3: ಪ್ರಮಾಣ ಕಡಿಮೆ ಆಗಿದೆ.
4: ಆಮೇಲೆ ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಆಗೈತೆ. ನಾವ್ ಏನ್ ಇಲ್ಲಿ ಕಟ್ಟೆಲಿ ಮಾತಾಡಿದ್ರು ನಮ್ ಕೈಯಿಂದ ಇದನ್ನ ತಡೆಯಕ್ ಸಾಧ್ಯನೇ ಇಲ್ಲ ಅನ್ಸ
3: ಅಂತ ಅನ್ಕೋಬಾರ್ದು ಶಾಂತಕ. ನಮ್ ಕೈಲಿ ಏನಾಯ್ತದೋ ಅದ್ ಮಾಡ್ತಾ ಇರ್ಬೇಕು. ನಾನ್ ನೋಡಿ ಯಾವಾಗ್ಲೂ ಒಂದ್ ಬ್ಯಾಗ್ ಇಟ್ಕೊಂಡಿರ್ತೀನಿ, ನನ್ನ ಬೈಕಲ್ಲಿ ಒಂದ್ ಬ್ಯಾಗ್ ಇಟ್ಕೊಂಡಿದ್ದೀನಿ, ಸೈಕಲ್ ಅಲ್ಲಿ ಒಂದ್ ಇಟ್ಕೊಂಡಿದ್ದೀನಿ, ಜೋಬಲ್ ಒಂದ್ ಇಟ್ಕೊಂಡಿರ್ತೀನಿ. ಯಾವಾಗ್ಲೂ ಪ್ಲಾಸ್ಟಿಕ್ ಹಾಕಿದ್ರು ವಾಪಸ್ ತೆಗಿಸ್ತೀನಿ, ಅದ ವಾಪಸ್ ತೆಗಿಸಿ ಪ್ಲಾಸ್ಟಿಕ್ ಬೆಳಕನಪ್ಪ ನಂಗೆ ಅಂತ ಹೇಳ್ಬಿಟ್ಟು.
4: ಎಷ್ಟು ಜನ ಇದ್ರಣ
3: ಅಂದ್ರೆ ಎಲ್ಲರೂ ಹಂಗೆ ಆಗ್ಬೇಕು ಅನ್ನೋಂತ ನನ್ನ ಆಶಯ ಶಾಂತಕ. ನಾನು ಅವತ್ತಿನ ಕಾಲದಲ್ಲಿ ಬಟ್ಟೆ ಬ್ಯಾಗ್ ಇದ್ವಲ್ಲ ಪುಟಕ, ಅವೆಲ್ಲನು ಹುಡಿಕೊಂಡು ಮತ್ತೆಲ್ಲ ಹೊರದೋಗಿರೋವರನ್ನ ಹೊಲ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ ಹೆಂಗೆ ಅಂದ್ರೆ
4: ಬಟ್ಟೆಗಿನ ಮೇಲೆ ಒಂದ್ ಫ್ಯಾನ್ ಹಾಕ್ಸು.
3: ಇಲ್ಗೆಯ
4: ನನಗ ಹಾಕಿಲ್ಲ ಇನ್ನ.
3: ಓಹೋ,
4: ಇಷ್ಟೊಂದ್ ಶೆಕೆ ಆದ್ರೆ ಹೆಂಗ್ ತಡಿಯೋದಣ್ಣ?
3: ಇಂತ ಮರದ ನೆರಳು ಹಾಕಲ್ಲ ಅಂತ ಅಂದ್ರೆ ಹೆಂಗೆ ಶಾಂತಕ್ಕಂದಿಲ್ಲ?
4: ಅಲ್ಲ ಮರದ ಎಲ್ಲಿ ನೋಡು ಒಂದರ ಅಲ್ಲಾಡ್ತಾ ಇದಾವ.
3: ಹಂಗೆ ಇಲ್ಲ, ನೀನು ನನ್ನ ಪಾಲು ಮಾಡದಲ್ ನೋಡು, ಅದೇ ಕಷ್ಟ ನೀನು. ಅಲ್ಲ ನೆಗಾಡ್ಬೇಡ ನೀನು, ನನ್ನ ಪಾಲ ಮಾಡೋದ್ ಕಲ್ತ್ಕೊಂಡಿ. ಏನು ಅಂತ ಅಂದ್ರೆ ನಾನು ಅವತ್ತು ಹೇಳಿದ್ನ ನಿಂಗೆ, ನಂದೆಲ್ಲ ಜೀವನ ನಡೀತಾ ಇರೋದು ಲಿಕ್ವಿಡ್ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ ಪುಟ್ಟಕ್ಕ. ನಾನು
4: ಹೇಳಿದ್ಮೇಲೆ
3: ಎಲ್ಲನು ಪಾಲ ಮಾಡ್ಬೇಕು ತಾನೆ?
4: ಬರೀ ಲಿಕ್ವಿಡ್ ತಿನ್ನೋ ಶಕ್ತಿ ಬೇಕಲ್ಲ.
3: ನೀನ್ ನೀರ್ ಕುಡಿ, ಒಳ್ಳೊಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡಿ, ಆಯ್ತಾ? ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿ, ಬೇಕಾದ್ರೆ ಒಂದಷ್ಟು ತಣ್ಣಗ್ಬೇಕು ಅಂತ ಅಂತಂದ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬೇಕಾದ್ರೆ ಕುಡಿ. ಈ ಟೈಮಲ್ಲಿ ಏನ್ ತೊಂದರೆ ಆಗ್ತಿಲ್ಲ, ಅದ್ ಕುಡಿತಾ ಇದ್ರೆ ಅವಾಗವಾಗ ಒಂಥರ ಶಕ್ತಿನೂ ಸಿಗ್ತಾ ಇರ್ತದೆ, ಒಳ್ಳೇದಾಗ್ತಿರ್ತದೆ, ನಮ್ದು ಈ ಬಾಡಿ ತಂಪಾಗಿರ್ತದೆ. ಆಮೇಲೆ ಈ ಬೇಸಿಗೆಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಶಾಂತಕ, ಈಗ ಹೊರಗಡೆ ಎಲ್ಲ ಇಷ್ಟೆಲ್ಲ ಬಿಸಿಲೈತಲ್ಲ, ಉಷ್ಣ ಐತಲ್ಲ, ನಮ್ಮ ದೇಹಕ್ಕೆ ತಂಪು ಕೊಡ್ಬೇಕು ಅಂತ ಪದಾರ್ಥಗಳು ಸೇವನೆ ಮಾಡ್ಬೇಕು. ಈಗ ಹೆಸರು ಬೇಳೆ, ಈಗ ಹೆಸರು ಬೇಳೆದು ಇಡ್ಲಿ ಮಾಡ್ಕೋಬೇಕು, ಹೆಸರು ಬೇಳೆದು ಇದು ಮಾಡ್ತಾರಲ್ಲ ಪೊಂಗಲ್ ಅಂತ ಅನ್ಕೊಂಡು, ನಾನು ದಿವಸ ಬಿಟ್ಟು ದಿವಸ ಅದೇ
4: ಅದೇ ತಿನ್ನದ
3: ಪೊಂಗಲ್.
4: ಅಣ್ಣಯ್ಯ ಒಂದ್ ಫೋನ್ ಬತ್ತೈತೆ, ಹೋಗ್ಬರ್ಲ?
3: ಏ ಫೋನ್ ಗಿನ್ನೆಲ್ಲ ಎತ್ಬೇಡ, ನಿನಗ ನಿನ್ಗೆ ಅರ್ಜೆಂಟ್ ಇದ್ರೆ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಬಾ.
4: ಹೌದಾ?
3: ನೀನು ಬರೀ ಇದೇ ಆಯ್ತವ ನಿಂದು, ಆ ಫೋನ್ ಎಲ್ಲಾರು ಬೈತಿಯ ಕೂತ್ಕೊಂಡಿಲ್ಲ ನೀನು? ಆ ಫೋನ್ ಫೋನ್ ಬರ್ತದೆ, ಅದ್ ಮಾಡ್ತದೆ, ಇದ್ ಬರ್ತದೆ ಅಂತ ಅಂತ ಅನ್ಕೊಂಡು. ಮತ್ತೆ ಪುಟಕ ನಿಂಗೆ ಇದಿಲ್ವಾ ಬೇಸಿಗೆ ಉಷ್ಣ ತಾಕ್ತಾ ಇಲ್ವಾ?
5: ಉಷ್ಣ ಅಂದ್ರೆ ನನಗೆ ಒಂಚೂರು ಶೀತದ ಮೈ ಅಲ್ವಾ, ಉಷ್ಣ ಅಷ್ಟೊಂದು ತಾಗಕ್ಕಿಲ್ಲ.
3: ಹಂಗಾರೆ ಬೇಸಿಗೆ ಬಾರಿ ಒಳ್ಳೇದು ನಿಂಗೆ?
5: ಒಳ್ಳೇದು ಅಂತಲ್ಲ, ಇಷ್ಟೊಂದ್ ಬೇಸಿಗೆ ನಾನು ನೋಡೇ ಇರ್ಲಿಲ್ಲ ಇಷ್ಟು ವರ್ಷದಲ್ಲಿ. ಅಯ್ಯೋಯ್ಯೋ, ಒಸಿದಗೆ ನನಗೆ ಇದನ್ನೇ ತಡಿಯಕ್ ಆಯ್ತಾ ಇಲ್ಲ.
3: ಸಿಕ್ಕಾಬಟ್ಟೆ ದಗೆ
5: ದಗೆ. ಆಮೇಲೆ ಬೇರೆ ಎಲ್ಲಿ ನೋಡಿದ್ರು ಸಿಮೆಂಟ್ ರೋಡ್ ಮಾಡ್ಬಿಟ್ಟವ್ರೆ,
3: ಅಲ್ಲಿ ಕಾಲ
5: ಇಡಕ್ಕಾಕಿಲ್ಲ.
3: ಈಗ ಈ ಬರಗಾಲಲ್ಲವ ಮೊದ್ಲೆಲ್ಲವ ತಿರುಗಾಡ್ತಾ ಇದ್ದ ಪುಟಕ, ಆಯ್ತಾ? ಈ ಮಂಗಳೂರು ಮತ್ತೆ ಈ ಮುರುಡೇಶ್ವರ ಈ ಕಡೆ ಎಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ಲ, ಅಲ್ಲಿ ದೇವಸ್ಥಾನಗಳು ಜಾಸ್ತಿ ಅಲ್ಲ, ಅಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ನನಗೆ ಆಯ್ತಾ ಇರಲಿಲ್ಲ. ಬರಿಗಾಲಲ್ಲಿ ಹೋಗ್ಬೇಕಲ್ಲ ದೇವಸ್ಥಾನಕ್ಕೆ,
5: ಕಾಲೆಲ್ಲ
3: ಅದೇ ಕಾಲೆಲ್ಲ ಇಷ್ಟೊಂದು ಸುಡ್ತದಲ್ಲ ಅಂತ ಅಂತ ಅನ್ಕೊಂಡು. ಈಗ ನೋಡಿದ್ರೆ ನಮ್ಮೂರೆಲ್ಲವ ಮಂಗಳೂರು ಆದಂಗ ಆಗೈತೆ, ಇಲ್ಲೂ ದೇವಸ್ಥಾನ ಆದಂಗ ಆಗೈತೆ, ಬರೀ ಕಲ್ಲು ತಿರುಗಾಡಕ್ ಆಯ್ತಾನೆ ಇಲ್ಲ.
5: ಆಯ್ತಾನೆ ಇಲ್ಲ ಬಿಡು,
3: ಕಲ್ಲು ಬೇಡ ಬಿಡು, ನೀವು ಬರೀ ಮಣ್ಣಿನ ಮೇಲೆ ತಿರುಗಾಡಕ್ಕೂ ಹಾಕಲ್ಲ.
5: ಮಣ್ಣಿನ ಮೇಲೂ ಆಯ್ತಲ್ಲ, ಯಾಕಣ್ಣ ಹಂಗೆ?
3: ಅದೇ ಈಗ ಉಷ್ಣಾಂಶ ಜಾಸ್ತಿ ಆಯ್ತು, ಒಳ್ಳೆ ಬಿಸಿಲು ಬತ್ತೈತೆ, ಆಯ್ತಾ? ಬಿಸಿಲು ಜಾಸ್ತಿ ಆಗಿ ಭೂಮಿ ಕಾದಿರ್ತದೆ, ತಿರುಗಾಡಕ್ ಹಾಕಲ್ಲ ಅಷ್ಟೇ. ನಾನ್ ಬೇರೆ ಮೊನ್ನೆ ಬೇಲೂರು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗ್ಬಿಟ್ನ ಪುಟ್ಟಕ್ಕ,
5: ಈ ಬಿಸಿಲಲ್ಲಿ
3: ಹೋಗಿದ್ದೆ, ಟೈಮ್ ಸಿಗದೆ ಇವಾಗಲ್ಲ ನಂಗೆ. ಇನ್ನ ಮಳೆ ಗಿಳೆ ಬಂತು ಅಂತ ಅಂದ್ರೆ ಬೆಳಗ್ಗೆ ಮಾಡ್ಕೊಂಡು ಹೊಲ ಉಳೋದು ಬಿತ್ತನೆ ಮಾಡೋದು ಇಂಥವ ಕೆಲಸ ಆಗ್ಬಿಡ್ತು ನಂಗೆ, ಹೋಗಕ್ಕಾಗಲ್ಲ. ಮಕ್ಳು ಬರ ಕೇಳ್ತಾ ಇದ್ದು ಹೋಗ್ಬರೋಣ ಅಂತ ಅಂತ ಅನ್ಕೊಂಡು ಸರಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಒಂದ್ ಕಡೆ ಚಪ್ಪಲಿ ಬಿಡ್ತೀನಿ ಆಯ್ತಾನೆ ಇಲ್ಲ, ನನಗೂ ಆಯ್ತಾ ಇಲ್ಲ, ನನ್ ಮಕ್ಳಿಗೆ ಹೆಂಗಾಗ್ಬೇಕು?
5: ಅಲ್ಲಿ ಮ್ಯಾಟ್ ಹಾಕಿರ್ತಾರಲ್ಲ ನೋಡು,
3: ಅಲ್ಲಿಗೆ ಹೋಗೋಕು ಆಯ್ತಾ ಇಲ್ಲ, ಅಲ್ಲಿಗೆ ಹೋಗಕ್ಕಾಯ್ತಿಲ್ಲ, ರೋಡ್ ಇಂದವ ಅಲ್ಲಿಗೆ ಹೋಗೋಕು ಆಯ್ತಾ ಇಲ್ಲ. ಆಮೇಲೆ ಎರಡನ್ನೂ ಹೊತ್ಕೊಂಡೆ ಹೆಗಲ ಮೇಲೆ, ಆ ಕಡೆಕೊಂದ ಈ ಕಡೆಕೊಂದ, ಪಾಪ ಹಾಕ್ಲಲ್ಲ ಅವಕ್ಕೆ ಹಾಕಲ್ವಲ್ಲ ಅಂತ ಅನ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಮ್ಯಾಟ್ ಸಿಕ್ತಲ್ಲ ನೀನ್ ಹೇಳಂಗೆ, ಆ ಮ್ಯಾಟಿನ ತವ ಇಳಿದು ಆಮೇಲೆ ಕೆಳಗಡೆ ಎರಡನ್ನು ಇಳಿಸ್ಬಿಟ್ಟು ನಡ್ಕೊಂಡು ಹೋಗ ಅಂತ ಪರಿಸ್ಥಿತಿ ಬಂತು ನಂಗೆ.
5: ಸರಿಯಾಗಿ ನೋಡಕ್ಕೂ ಆಗಿರಕ್ಕಿಲ್ಲ ಬಿಡ
3: ಸರಿ ಅಂತ ಅಂದ್ರೆ, ಇಲ್ಲ ಒಳಗಡೆ ಸ್ವಲ್ಪ ತಂಪಿರ್ತದೆ ಪುಟಕ್ಕ, ನೀನು ಈಗ್ಲೂ ಬೇಕಾದ್ರೆ ಇಂಥ ಬಿಸಿಲೈತಲ್ಲ, ಈಗ ನೀನು ಬೇಲೂರು ದೇವಸ್ಥಾನಕ್ಕೆ ಹೋಗ್ಬಿಡು. ಬೇಲೂರು ಅಷ್ಟೇ ಅಲ್ಲ, ನೀನು ಯಾವ್ದು ಹೊಯ್ಸಳ ಶಿಲ್ಪದ ದೇವಸ್ಥಾನಗಳವೋ ಅಲ್ಲಿಗೆ ಹೋಗ್ಬಿಟ್ರೆ ಒಳಗಡೆಗೆ ಹೋಗ್ಬಿಟ್ರೆ ಹೆಂಗಾಯ್ತದೆ ಅಂತ ಅಂದ್ರೆ ಅಲ್ಲೇ ಹಾಸ್ಕೊಂಡ್ ಮನೆಕೋಬೇಕು, ಅಷ್ಟಂಪಿರ್ತದೆ, ನೀನ್ ಹೋಗಿ ನೋಡ್ಕೊಂಡ್ ಬರ್ಬೇಕು. ನೀನು ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದ್ರೆ ಅಷ್ಟು ತಂಪಿರ್ತದೆ ಪುಟಕ.
5: ಈಗ ಅಷ್ಟು ದೂರ ಹೋಗ್ಬೇಕಪ್ಪ, ಹೆಂಗ್ ಹೋಗೋದು?
3: ನೀನು ಏನ್ ಮಾಡು ಅಂತ ಅಂದ್ರೆ, ಅಂತ ಕಡೆಗೆ ಹೋಗ್ಬೇಕು ಅಂತ ಅಂದ್ರೆ ಹೊತ್ತಣಸೆ ಹೋಗ್ಬೇಕು. ಬೆಳಗ್ಗೆ ಎದ್ಬಿಟ್ಟು ಒಂದ್ 6 ಗಂಟೆಗೆ ಮನೆ ಬಿಟ್ಬಿಟ್ರೆ ನೀನ್ ಹೆಚ್ಚು ಕಮ್ಮಿ ಬೇಲೂರ್ಗೆ ಇಲ್ಲಿಂದ 1 ಗಂಟೆ ಸಾಕ, ಒಂದ್ 7-7:30 ಇರ್ತೀಯ. ಬೆಳಗ್ಗೆ ನೋಡ್ಕೊಂಡು ಹೊತ್ತಣಸೆ ಬಂದ್ ಒಂದ್ 9:00 ಬಿಟ್ಬಿಡಿ, 9:30-10 ಗಂಟೆಗೆ ನಿನ್ಗೆ ಹೋಗಿದ್ದು ಗೊತ್ತಾಕಲ್ಲ, ಬಂದಿದ್ದು ಗೊತ್ತಾಕಲ್ಲ.
5: ಓ ಕರೆಕ್ಟ್.
3: ಹಂಗಾಗಿ ಆತರ ಮಾಡ್ಕೋಬೇಕು. ಇಲ್ಲ ನಾನು ಹೋಯ್ತೀನಿ ಅಂತ ಅನ್ಕೊಂಡು ನೀನ್ ಹೊರಡದೆ 11 ಗಂಟೆ ಆಗಿ ಉರುಬಿಸ್ಲಲ್ಲಿ ಹೊಂಟ್ಬಿಟ್ರೆ ಭಾರಿ ಕಷ್ಟ ಆಯ್ತದೆ. ಯಾಕಾರು ಬಂದ್ವ, ಯಾಕಾರು ಓದುವ ಅನ್ನೋ ವಸ್ತು ಬೇಜಾರಾಯ್ತದೆ. ಅಂತದ್ಕೆಲ್ಲವ ಅವಕಾಶವ ಕೊಡಬಾರ್ದು.
5: ಅದಕ್ಕೆ ಹೊರಗಡೆ ಹೋಗ್ಬೇಕಂದ್ರೆ ಒಂಚೂರು ಪ್ಲಾನ್ ಎಲ್ಲ
3: ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ, ಯಾವ್ಯಾವ ಟೈಮ್ಗೆ ಹೆಂಗೆಂಗ್ ಹೋಗ್ಬೇಕು ಅನ್ನೋದು ಒಂದು ಪ್ಲಾನ್ ಇರಬೇಕು. ಈಗ ಯಾವ್ದಾದ್ರು ಬೆಟ್ಟ ಗುಡ್ಡ ಹತ್ತಿವಿ ಅಂತ ಅಂದ್ರೆ, ಅದು ಮಳೆಗಾಲವೋ ಚಳಿಗಾಲವೋ ಬೇಸಿಗೆ ಕಾಲವೋ, ಆ ಬೆಟ್ಟ ಗುಡ್ಡ ಹತ್ತುವಾಗ ಅದು ಬೆಳಗ್ಗೆಲೆ ಹೋಗ್ಬಿಡ್ಬೇಕು. ನಾನೇನ್ ಮಾಡ್ತೀನಿ, ಬೆಳಗ್ಗೆ ಒಂದ್ 5:30-6 ಗಂಟೆಗೆ ಹೊರಟ್ಬಿಡ್ತೀನಿ, ಬಿಟ್ಬಿಡ್ತೀನಿ ಮನೆಯ ಬೆಟ್ಟ ಹತ್ ಬಿಡ್ಬೇಕು ಸೂರ್ಯ ಹುಟ್ಟದ್ರೊಳಗಡೆ.
5: ಒಂದು ಫೋನ್ ಇತ್ತಣ್ಣಯ್ಯ.
3: ಅಯ್ಯೋ ನಿನಗೆ ಇರ್ತಾವ ಬಿಡವ, ನಿಂಗೆ ಡೆಲ್ಲಿಯಿಂದ ಇದರಿಂದ ಎಲ್ಲ ಬತ್ತನೆ ಇರ್ತಾವ ಫೋನ್ಗಳು.
5: ಅಯ್ಯೋ ಮನೇಲಿ ಆರಾಮಾಗಿ ನೀರು ಪರ ಕುಡ್ಕೊಂಡಿರೋದೆ ಕಷ್ಟ ಆಗುತ್ತೆ. ಈ ಬೆಟ್ಟ ಹತ್ತಕ್ ಹೊಂಟಿಯಲ್ಲ ನೀನು
3: ಅಂದ್ರೆ, ಯಾವ್ಯಾವ್ದಕ್ಕೆ ಹೆಂಗೆಂಗ್ ಪ್ಲಾನ್ ಮಾಡ್ಬೇಕು ಅಂತ ಪುಟ್ಟಂಗ್ ಹೇಳ್ಕೊಡ್ತಿದ್ದೆ. ಯಾಕೆ ಅಂತಂದ್ರೆ ಪುಟ್ಟಕ್ಕ
5: ಟೈಮ್ ಆಯ್ತು.
3: ಯಾಕೆ
5: ಟೈಮ್ ಆಗೈತ ನಡೆಯುತ್ತೆ?
3: ಅಯ್ಯೋ ಟೈಮ್ ಆಗಿಲ್ಲ,
5: ಏನ್ ಮಾಡಿ ಈಗ
3: ನೀನ್ ಅದೇನೋ ಇದು ಅಂತ ಹೋದಲ್ಲ, ನಿನ್ ತತ್ತಿಯ ಅಂತ ನಾನ್ ನೋಡ್ತೀನಿ, ನಿನ್ ಕೈನೇ ನೋಡ್ತಾ ಇದ್ದೀನಿ, ನೀನ್ ಬರೀ ಫೋನ್ ಇಟ್ಕೊಂಡ್ ಬರ್ತಾ ಇದ್ದೀನಿ.
5: ಹಂಗಾರ ಒಂದ್ ಕೆಲಸ ಮಾಡೋಣ, ಈಗ ಹೋಗ್ಬಿಟ್ಟು.
3: ಏ ಬರೀ ನಾನ್ ಕೊಡ್ಸೋದೇ ಆಯ್ತು,
5: ಮಸಾಲೆ ಮಜ್ಜಿಗೆ ಮಾಡೋಣ.
3: ಸರಿ ಸರಿ,
5: ನೀನು ಈ ಬಿಸಿಲು ಮುಗಿಯೋವರೆಗೂ ಬೆಟ್ಟ ಹತ್ರಿ, ಗುಡ್ಡ ಹತ್ರಿ, ವಾಕ್ ಮಾಡ್ರಿ, ಅದು ಏನು ಹೇಳಕ್ ಬರ್ಬೇಡ.
3: ಅಲ್ಲ ಬೇರೆ ಟೈಮ್ ಅಲ್ಲಿ ಹೇಳಿದ್ದು
5: ನಾವೇನು ಮಾಡಲ್ಲ.
3: ಯಾವ ಕಾಲದಲ್ಲೂ ಆಕ್ಟಿವ್ ಆಗಿರ್ಬೇಕು ಕನಿಷ್ಠಂತಕ್ಕ,
5: ನಡೆಯತ್ತೆ ಇಷ್ಟು ಸುಸ್ತಲ್ಲಿ ಹೆಂಗಣ ಆಕ್ಟಿವ್ ಆಗಿರೋದು?
3: ಇರ್ಬೇಕು, ಇನ್ನೇನು ಮಾಡಕ್ಕಾಗಲ್ಲ. ಅದಕ್ಕೆ ಆ ಟೈಮ್ಗೆ ಏನೇನು ಮಾಡ್ಕೋಬೇಕು, ಸುಸ್ತಾಗೋದಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡು ಆಕ್ಟಿವ್ ಆಗಿರ್ಬೇಕು, ಇಲ್ಲ ಅಂತ ಜೀವನ ಸಾಕು ಅನ್ಸ್ಬಿಡ್ತದೆ.
5: ನಡಿಯತ್ತಾಗಿ ಹೋಗಣ ನಡಿ.
3: ಏ ನಡಿ, ಟೈಮ್ ಆಯ್ತು,
5: ಬಿಸಿಲತ್ತಾಗಿ ಒಳ್ಳೆ.
3: ನೀನ್ ಸರಿಯಾದ ಅಳ್ಕೊಂಡ್ಬಿಡು, ನೀವು
5: ತಂಪ್ ಮಾತಾಡು. ಹಾ ನಂಗೊಂದು ಫಂಕ್ಷನ್ ಇದೆ, ನಡ್ರಿ ಬೇಗ.
3: ನಡಿ ನಡಿ ನಡಿ.

ಇದುವರೆಗೂ ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸುಜಾತಾ ಎಫ್ ತಳವಾರ್, ಅರಕಲಗೂಡು ವಿ ಮಧುಸೂದನ್ ಮತ್ತು ಲಿಖಿತಾ ಎಂಪಿ.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 10:00 ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪರ್ಕಕ್ಕೆ ದೂರವಾಣಿ

0: ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
0: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ,
1: ಜೈವಿಕ ಇಂಧನದ ವಿವಿಧ ಮಗ್ಗುಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
0: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಇದು ಆಕಾಶವಾಣಿ ಹಾಸನ. ಈಗ ಭಾವಗೀತೆಗಳು. ಮೊದಲಿಗೆ ಡಾ ಹೆಚ್ ಎಸ್ ವೆಂಕಟೇಶಮೂರ್ತಿಯವರ ಕವಿತೆ, ಹಾಡಿದ್ದಾರೆ ಉಪಾಸನಾ ಮೋಹನ್.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ.
1: ಸಾಧನೆಯ ಹಾದಿ, ಸಾಧನೆಯ ಹಾದಿ, ಸಾಧನೆಯ ಹಾದಿ.
2: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
3: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10th ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
5: ಇಂದಿನ ಸಂಚಿಕೆಯಲ್ಲಿ ಉತ್ತಮ ಫಲಿತಾಂಶ ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ವೈವಿ ಜನ್ಯಾ ಅವರ ಪೋಷಕರಾದ ಬಸಂತ್ ಕುಮಾರ್ ಹಾಗೂ ಹರಿಣಾಕ್ಷಿಯವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರ್ಕಲುಗೂಡುವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಹಾಸನದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವಂತಹ ದ ಸ್ಕಾಲರ್ ಸ್ಕೂಲ್ಸ್ ಈ ಶಾಲೆಗೆ ಈ ಸಾಲಿನಲ್ಲಿ ಐಸಿಎಸ್ಇಗೆ ಸಂಬಂಧಪಟ್ಟ ಹಾಗೆ 10th ತರಗತಿಯ 100% ಫಲಿತಾಂಶ ಬಂದಿದೆ. ಅಲ್ಲಿ ಓದ್ತಾ ಇರತಕ್ಕಂತಹ ಎಲ್ಲಾ ಮಕ್ಕಳು ಕೂಡ 100% ಮೊದಲ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಇರುವಂತದ್ದು ಒಂದು ಒಳ್ಳೆಯ ಸಂಗತಿ. ಈ ನಿಟ್ಟಿನಲ್ಲಿ ಆ ಶಾಲೆಯಲ್ಲಿ 10th ತರಗತಿಯಲ್ಲಿ 97% ಅಂಕಗಳನ್ನು ಪಡೆದುಕೊಂಡಿರತಕ್ಕಂತಹ ವೈಬಿ ಜನ್ಯಾ ಅವರ ಪೋಷಕರಾದ ಬಸಂತ್ ಕುಮಾರ್ ಅವರು ಹಾಗೂ ಹರಿಣಾಕ್ಷಿ ಅವರು ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ಇಬ್ಬರಿಗೂ ಕೂಡ. ಸ್ಕಾಲರ್ ಶಾಲೆಯನ್ನ ಯಾಕೆ ಆಯ್ಕೆಯನ್ನ ಮಾಡಿದ್ರಿ?
6: ನಮ್ಮ ಏರಿಯಾದಲ್ಲಿ ಒಂದು ಇತ್ತು, ಮತ್ತೆ ಅವರು ತುಂಬಾ ಡೆಡಿಕೇಶನ್ ಇತ್ತು ಸರ್ಗೆ, ಮುಂಚೆಯಿಂದನು ಎಜುಕೇಶನ್ ಬಗ್ಗೆ ತುಂಬಾ ಅವರು ಅಳವಡಿಸಿಕೊಂಡಿದ್ರು. ಹಾಗಾಗಿ ಮಕ್ಕಳಿಗೂ ಕೂಡ ಒಂದೊಳ್ಳೆ ಫ್ಯೂಚರ್ ಸಿಗುತ್ತೆ, ಒಂದೊಳ್ಳೆ ಎಜುಕೇಶನ್ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಸ್ಕಾಲರ್ ಸ್ಕೂಲ್ಗೆ ಹಾಕಿದ್ವಿ ಸರ್.
1: ಐಸಿಎಸ್ಇಯಲ್ಲಿ ಮಗಳು 97% ಅಂಕಗಳನ್ನ ಪಡೆದುಕೊಂಡಿದ್ದಾಳೆ. ಏನನ್ನಿಸ್ತು ನಿಮ್ಗೆ ಇಷ್ಟು ಒಂದು ರಿಸಲ್ಟ್ ಬಂದಿದೆ ಅಂತ?
7: ತುಂಬಾ ಹೆಮ್ಮೆ ವಿಚಾರ. ನನ್ನ ಮಗಳು ಅಂತಲ್ಲ, ಎಲ್ಲಾ ಮಕ್ಕಳು ಅಷ್ಟು ಒಳ್ಳೆ ಅಂಕಗಳನ್ನ ತೆಗೆದಿರೋದು ಶಾಲೆಗೆ ಮತ್ತೆ ಎಲ್ಲಾ ಪೋಷಕರಿಗೂ ಹೆಮ್ಮೆ ವಿಚಾರ. ನಮ್ಗಂತೂ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಮೊದಲಿಂದನು ತುಂಬಾ ಎಫರ್ಟ್ ಹಾಕ್ತಿದ್ರು, ಯಾವುದೇ ಟ್ಯೂಷನ್ ಕಳಿಸ್ತಾ ಇರ್ಲಿಲ್ಲ, ಶಾಲೆ ವತಿಯಿಂದನು ಬೇಡ ಅಂತಿದ್ರು. ಅವರೇ ಎಫರ್ಟ್ ಹಾಕಿ ಟೀಚರ್ಸ್ ಎಲ್ಲ ತುಂಬಾ ಡೆಡಿಕೇಶನ್ ಇಂದ ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ತರೋಕೆ ಸಹಾಯ ಮಾಡಿದ್ದಾರೆ.
1: ಹಾಗಾಗಿ ಮಗಳಿಗೆ ಒಳ್ಳೆ ಫಲಿತಾಂಶ ಬರ್ಲಿಕ್ಕೆ ಸಾಧ್ಯ ಆಯ್ತು. ಹೇಗೆ ಓದ್ತಾ ಇದ್ಲು ಮಗಳು?
7: ಅವಳು ತುಂಬಾ ಎಫರ್ಟ್ ಹಾಕಿದ್ಲು, ಯಾಕೆಂದ್ರೆ ಐಸಿಎಸ್ಇ ಸಿಲೆಬಸ್ ಇದೆಯಲ್ಲ, ತುಂಬಾ ವಾಸ್ಟ್ ಅದು, ಸ್ಟೇಟ್ ಸೆಂಟ್ರಲ್ ಅಷ್ಟು ಈಸಿ ಇಲ್ಲ. ಹಂಗಾಗಿ ಅದರಲ್ಲೂ ಅಷ್ಟೊಂದು ಅಂಕಗಳನ್ನ ಗಳಿಸೋದು ತುಂಬಾ ಸುಲಭವಾದ ಕೆಲಸ ಅಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು. ನಾವು ಹೇಳ್ದೇನೆ ಅವಳು ಸ್ವ ಇಚ್ಛೆಯಿಂದ ಓದ್ತಾ ಇದ್ಲು. ನಾವು ಓದು ಅಂತ ಒಂದಿನೂ ಹೇಳಿಲ್ಲ, ಬಟ್ ಅವಳೇ ಅವಳ ಸ್ವ ಇಚ್ಛೆಯಿಂದ ಅವಳೇ ಹೇಳೋದು, ಇಲ್ಲ ಮಧ್ಯರಾತ್ರಿವರೆಗೂ ಓದೋದು, ಮಾರ್ನಿಂಗ್ ಕ್ಲಾಸಸ್ ಅಟೆಂಡ್ ಮಾಡೋದು, ಆ ಥರ ಅವಳೇ ಒಂದು ಟೈಮ್ ಟೇಬಲ್ ಹಾಕೊಂಡು ಅವಳಿಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನ ಓದ್ತಾ ಇದ್ಲು. ಈಗ ಅವಳಿಗೆ ಫಿಸಿಕ್ಸ್ ಟಫ್ ಅಂದ್ರೆ ಫಿಸಿಕ್ಸ್ ಜಾಸ್ತಿ ಎಫರ್ಟ್ ಹಾಕ್ತಿದ್ಲು, ಒಂದ್ ರೀತಿ ಒಂದು ರುಟೀನ್ ಮಾಡ್ಕೊಂಡಿದ್ಲು, ತುಂಬಾ ಎಫರ್ಟ್ ಹಾಕ್ತಾ ಇದ್ಲು. ಅವಳ ಆ ಶ್ರಮಕ್ಕೆ ಪ್ರತಿಫಲ ಇವತ್ತು ಸಿಕ್ಕಿದೆ.
6: ಮತ್ತೆ ಇನ್ನೊಂದು ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ, ಸ್ಕೂಲ್ ಅಲ್ಲಿ ತುಂಬಾ ಡೆಡಿಕೇಶನ್ ಇದೆ ಸರ್. ಚಂದ್ರ ಸರ್ ಇರ್ಬೋದು, ಅವ್ರ ಟೀಚರ್ಸ್ ಇರ್ಬೋದು, ಮಕ್ಕಳು ಇವತ್ತ ಒಂದು ಸ್ಟೇಜಿಗೆ ಬರೋ ಕಾರಣ ಸ್ಕೂಲ್ದು ತುಂಬಾ ಎಫರ್ಟ್ ಇದೆ ಸರ್, ಅದು ತುಂಬಾ ಹೆಮ್ಮೆ ಪಡೋ ವಿಚಾರ ಸರ್.
1: ಈಗ ಆರಂಭದಿಂದಲೂ ಕೂಡ ಶಾಲೆಯಲ್ಲಿ ಹೇಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು ಮಗಳು ಓದ್ಲಿಕ್ಕೆ?
6: ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್, ಅದ್ರ ಬಗ್ಗೆ ಏನು ಎರಡು ಮಾತಾಡೋಂಗೆ ಇಲ್ಲ ಸರ್. ಯಾಕಂದ್ರೆ ಅವರು ನನಗೂ ನೆನ್ನೆ ಮಾತಾಡ್ಬೇಕಾದ್ರೆ ಮಗಳದು ಈ ತರ ಇದ್ ಮಾಡ್ಬೇಕಾದ್ರೆ ನನಗೂ ಕಣ್ಣೀರ್ ಕೂಡ ಬಂತು ಸರ್. ಯಾಕಂದ್ರೆ ಸ್ಕೂಲ್ ಚಂದ್ರ ಸರ್ನ ನಾವು ಯಾವತ್ತು ಯಾವುದೇ ಕಾರಣಕ್ಕೆ ಎಷ್ಟೊತ್ತಿನಲ್ಲಿ ನಾವು ಫೋನ್ ಮಾಡಿ ಕೇಳಿದ್ರು ಕೂಡ ಇಮಿಡಿಯೇಟ್ಲಿ ಆನ್ಸರ್ ಮಾಡ್ತಿದ್ರು, ಉತ್ತರಗಳನ್ನ ಕೊಡ್ತಿದ್ರು. ಯಾವ ಟೈಮಲ್ಲಿ ಕೇಳಿದ್ರು ಕೂಡ, ಯಾವ ಟೀಚರ್ಸ್ ಕೇಳಿದ್ರು ಕೂಡ ನಮ್ಗೆ ಯಾವತ್ತೂ ಕೂಡ ಉತ್ತರ ಕೊಡದೆ ದಿನನೇ ಇಲ್ಲ, ಏನೇ ಡೌಟ್ಸ್ ಏನೇ ಕೇಳಿದ್ರು ಕೂಡ ಉತ್ತರ ಕೊಡ್ತಿದ್ರು. ಹಾಗಾಗಿ ಮಗಳಿಗೂ ಕೂಡ ಎಲ್ಲ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ. ಮಗ್ಳಿವತ್ತು ಓದಕ್ಕೆ ಅವತ್ತು ಈ ಮಠಕ್ಕೆ ಬರೋ ಕಾರಣ ಸ್ಕೂಲೇ ಸರ್.
1: ಈಗ ಹತ್ತನೇ ತರಗತಿಯಲ್ಲಿ ಒಳ್ಳೆ ಅಂಕ ಪಡ್ಕೋಬೇಕು ಅಂತ ಹೇಳಿದ್ರೆ ಅದು ಒಂದು ವರ್ಷದ ಸಾಧನೆ ಮಾತ್ರ ಅಲ್ಲ, ಆದ್ರೆ ಹಿಂದಿನ ವರ್ಷಗಳಲ್ಲೂ ಕೂಡ ಒಂದು ಒಳ್ಳೆಯ ಅಡಿಪಾಯವನ್ನ ಹಾಕ್ಬೇಕಾಗುತ್ತೆ.
6: ಹೌದು,
1: ಆ ಹಿಂದಿನ ವರ್ಷಗಳ ಕಲಿಕೆ ಇವೆಲ್ಲ ಹೇಗಿತ್ತು?
6: ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದಾಳೆ. ಮತ್ತೆ ಎಕ್ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಅದೇ ಸ್ಕೂಲ್ ಹೇಳಿದ್ನಲ್ಲ, ಫೌಂಡೇಶನ್ ಗಟ್ಟಿಯಾಗಿದ್ರೆ ಮನೆ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರಲ್ಲ ಸರ್, ಹಂಗಾಗಿ ಅವರು ಪಿಲ್ಲರ್ ಕೂಡ ಗಟ್ಟಿಯಾಗಿ ಹಾಕಿರೋದ್ರಿಂದ ಮಕ್ಕಳು ಕೂಡ ಒಳ್ಳೆ ಇದಲ್ ಬರಕ್ಕೆ ಕಾರಣ ಆಯ್ತು ಅಂತ ಹೇಳಕ್ಕೆ.
1: ಅನೇಕ ಸಾರಿ ಏನಾಗುತ್ತೆ, ಈಗ ಮಗಳು ಅಥವಾ ಮಗ ಹತ್ತನೇ ಕ್ಲಾಸಿಗೆ ಬಂದ ಅಂದ ತಕ್ಷಣ ಎಲ್ಲ ಅಲರ್ಟ್ ಆಗ್ಬಿಡ್ತಾರೆ, ಸ್ಕೂಲು ಸೇರಿದಂಗೆ ಪೋಷಕರು ಎಲ್ಲರೂ ಅಲರ್ಟ್ ಆಗುವಂಥದ್ದು ಸಾಮಾನ್ಯ. ಈ ವರ್ಷ ಎಷ್ಟು ಸಂಕಲಗಳನ್ನು ಹಾಕಬೇಕೋ ಅದೆಲ್ಲದನ್ನು ಹಾಕುವಂಥದ್ದು ಇರುತ್ತೆ. ಆದರೆ ಅದು ಒಂದು ವರ್ಷದ ಸಾಧನೆ ಅಲ್ಲ. ನಾನು ಆಗಲೇ ಹೇಳಿದಾಗೆ ಪ್ರಾರಂಭದಿಂದಲೂ ಕೂಡ ಮಗಳ ಒಂದು ಅಧ್ಯಯನ ಹೇಗಿತ್ತು?
7: ನಾವು ಆಕ್ಚುಲಿ ಅದು ಮೌಂಟ್ ಒನ್, ಮೌಂಟ್ ಟು, ಮೌಂಟ್ ತ್ರೀ ಸ್ಟಾರ್ಟಿಂಗ್ ಸ್ಟೇಜಸ್ ಅದು. ಆಗ್ಲಿಂದನೂ ನಾವು ಅಲ್ಲೇ ಸೇರಿಸಿದ್ದು, ಯಾವುದೇ ಸ್ಕೂಲ್ ಚೇಂಜ್ ಮಾಡಲಿಲ್ಲ. ನಮಗೆ ಆ ಮಾಂಟೆಸರಿ ಮೆಥಡೇ ಇಷ್ಟ ಆಯಿತು ಅವಳನ್ನ ಸೇರಿಸುವಾಗ. ಶಾಲೆ ಶುರುವಾದಾಗ ಅದರ ಪಕ್ಕದ ಮನೆಯಲ್ಲೇ ನಾವು ವಾಸ ಇದ್ದಿದ್ದು, ಹಾಗಾಗಿ ಅಲ್ಲಿದ್ದ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ವಿ. ಹಾಸನಕ್ಕೆ ಹೊಸತು ಅದು ಮಾಂಟೆಸರಿ ಮೆಥಡ್ ಅನ್ನೋದು. ಅದೇನು ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಅದೇನು ಮೆಥಡ್? ಅದು ಆಟದ ಮೂಲಕ ಕಲಿಸೋದು ಮಾಂಟೆಸರಿ ಮೆಥಡ್. ಆ ಮೆಥಡ್ ನಮ್ಗೆ ಇಷ್ಟ ಆಯಿತು. ಶಾಲೆ ಪಕ್ಕನೇ ಇದ್ದಿದ್ರಿಂದ ನಾವು ಅಲ್ಲಿಗೆ ಜಾಯಿನ್ ಮಾಡಿಸಿದ್ವಿ ಮಗಳನ್ನ. ಆ ಫೌಂಡೇಶನಿಂದ ಮೊದಲಿಂದ ನಾವು ಮಾಂಟೆಸರಿ ಮೆಥಡೇ ಆ್ಯಕ್ಚುಲಿ ಚೆನ್ನಾಗಿದೆ, ಮಕ್ಕಳಿಗೆ ತುಂಬ ಪ್ರೆಷರ್ ಇಲ್ಲ, ಆಟದ ಮೂಲಕ ಕಲಿಸೋದು. ಹಾಗಾಗಿ ಅವಳಿಗೆ ಆ ಹಂತದಿಂದನೂ ಒಳ್ಳೆ ಎಜುಕೇಶನ್ ಸಿಕ್ಕಿದೆ. ಮತ್ತೆ ಅವಳು ಆಗ್ಲಿಂದನೂ ಓದಲ್ ಮುಂದೆ ಇದ್ಲು, ಯಾವಾಗ್ಲೂ ಟಾಪರ್ ಇಲ್ಲ ಸೆಕೆಂಡ್ ಥರ್ಡ್ ಅಲ್ಲಿ ಇರ್ತಾ ಇದ್ಲು. ಈಗ ಬರ್ತಾ ಬರ್ತಾ ಅವರು ನೈನ್ತ್ ಇಂದ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಕ್ ಶುರು ಮಾಡಿದ್ರು. ನೈನ್ತ್ ಅಲ್ಲೂ ಒಳ್ಳೆ ಸ್ಕೋರ್ ಇತ್ತು. ಮನೇಲಿ ಅಂದ್ರೆ ಪ್ರೆಷರ್ ಹಾಕ್ತಿರ್ಲಿಲ್ಲ, ನಾವ್ ಯಾವತ್ತು ಅವಳಿಗೆ ಓದು ಅಂತ ಹೇಳಿರ್ಲಿಲ್ಲ. ಈಗ ನೀವು ಕೇಳ್ದಂಗೆ ಟೆಂತ್ ಅಂದ ತಕ್ಷಣ ಓ ಎಕ್ಸ್ಟ್ರಾ ಎಲ್ಲ ಬಿಟ್ಬಿಟ್ಟು ಓದಿಗೆ ಮಾತ್ರ ಗಮನ ಕೊಡು ಅನ್ನೋದಿರ್ಲಿಲ್ಲ. ಸ್ಕೂಲಲ್ಲೂ ಅಷ್ಟೇ, ಶಾಲಾ ಪ್ರವಾಸಗಳಿತ್ತು, ಸ್ಪೋರ್ಟ್ಸ್ ಇತ್ತು, ಅವರು ಕೂಡ ಯಾವುದನ್ನು ಕಡಿಮೆ ಮಾಡಲಿಲ್ಲ ಟೆಂತ್ ಅನ್ನೋಕ್ಕೋಸ್ಕರ. ಬರೀ ಓದಿನ ಕಡೆ ಗಮನ ಕೊಟ್ರೆ ಮಕ್ಳಿಗೂ ಅದೊಂಥರ ಎಕ್ಸ್ಟ್ರಾ ಪ್ರೆಷರ್ ಆಗ್ಬಿಡುತ್ತೆ. ಹಂಗಾಗಿ ಯಾವುದೇ ಮಕ್ಳಿಗೂ ಅಷ್ಟೇ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸು ಇರಬೇಕು, ಅದ್ರ ಜೊತೆಗೆ ಓದಿರಬೇಕು. ಈಗ ಟೆಂತ್ ಅಂದ ತಕ್ಷಣ ಸುಮ್ಮನೆ ಎಕ್ಸ್ಟ್ರಾ ಪ್ರೆಷರ್ ಹಾಕೋದ್ರಿಂದ ಪ್ರಯೋಜನ ಇಲ್ಲ. ನಮ್ಮ ಮನೇಲೂ ಅಷ್ಟೇ, ನಾವಿಬ್ರು ಯಾವತ್ತೂ ಓದು ಅಂತ ಹೇಳಿಲ್ಲ. ಅವಳು ಎಷ್ಟು ಬೇಕಷ್ಟು ಓದ್ಕೋತಾ ಇದ್ಲು, ಅವಳಿಗೆ ಗೊತ್ತಿತ್ತು ನಾನೇನು ಓದಬೇಕು, ಮಾರ್ಕ್ಸ್ ತೆಗೆಕ್ಕೆ ಎಷ್ಟು ಓದಬೇಕು ಅನ್ನೋ ಗೊತ್ತಿದ್ರಿಂದ ಆರಾಮಾಗಿ ಅವಳು ಸ್ಕೋರ್ ಮಾಡಿದ್ಲು.
1: ಈಗ ಜನ್ಯಳಿಗೆ ಬಂದಿರುವಂಥದ್ದು 97 ಅಂಕಗಳು. 3 ಅಂಕ ಕಡಿಮೆ ಆಯಿತು ಅಂತ ನಿಮಗೆ ಏನಾದ್ರು ಬೇಸರ ಆಯ್ತಾ?
7: ಖಂಡಿತ ಇಲ್ಲ, ನಾನು ಯಾವಾಗ್ಲೂ ಅವಳಿಗೆ ಹೇಳ್ತಿದ್ದೆ, ನಿನಗೆ 80% ಬಂದರೂ ನಾವು ಅದನ್ನು ಖುಷಿಯಿಂದ ಸ್ವೀಕರಿಸ್ತೀವಿ, ನೀನು ಯಾವತ್ತೂ ಪ್ರೆಷರ್ ತಗೋಬೇಡ ಅಂತಲೇ ಹೇಳ್ತಿದ್ದು. ಅದು ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು, ಏನಪ್ಪ ಇವ್ರು ಸ್ಪೆಷಲ್ ಪೇರೆಂಟ್ ಈ ಥರ ಹೇಳ್ತಾರಲ್ಲ ಅಂತ. ಆದರೆ ನಾವು ಮೊದಲಿಂದ ನಾವಿಬ್ರು ಹೇಳ್ತಿದ್ವಿ, ತುಂಬ ಓದಬೇಡ, ತುಂಬ ಪ್ರೆಷರ್ ತಗೋಬೇಡ, ನೀನು ಎಷ್ಟು ತೆಗೆದ್ರು ನಮಗೆ ಖುಷಿನೇ ಅಂತ. ಹಾಗೇನೆ ನಾವು ನಿಜವಾಗ್ಲೂ ಖುಷಿ ಪಟ್ಟಿದ್ದೀವಿ, ಎಷ್ಟು ಬಂದರೂ ನಾವು ಸ್ವೀಕರಿಸ್ತಾ ಇದ್ವಿ. ಈಗಂತೂ ತುಂಬ ಖುಷಿಯಾಗಿದೆ.
1: ಈ ICSE ಅನ್ನುವಂಥದ್ದು ಒಂದು ಭಯ ಇರುತ್ತೆ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪೋಷಕರಲ್ಲಿ ಭಯ ಇರುತ್ತೆ, ತುಂಬ ಓದಬೇಕು ಮತ್ತು ಹೆಚ್ಚೆಚ್ಚು ವಿಷಯಗಳಿರುತ್ತೆ ಅನ್ನೋಂಥದ್ದು. ಆ ಥರದ ಭಯ ನಿಮಗೂ ಇತ್ತ?
6: ಇಲ್ಲ ಸರ್, ಭಯ ಏನಿರಲಿಲ್ಲ. ಬಟ್ ಅದೇ ICSE ಅಂದರೆ ನಿಮಗೆ ಗೊತ್ತಿರೋ ಹಾಗೇನೆ ಈಗ ಸ್ಟೇಟ್ ಮತ್ತು CBSEಗಿಂತನೂ ತುಂಬ ಟಫ್ ಇರುತ್ತೆ. ಬಟ್ ಈ ಸ್ಕೂಲಲ್ಲಿ ತುಂಬ ಅದನ್ನ ಲೀಲಾ ಜಾಲವಾಗಿ ಒಂದು ಸ್ವಲ್ಪ ಇದಾಗಿ ಮಾಡಿದ್ದಾರೆ, ಮಕ್ಕಳಿಗೆ ಈಸಿ ಮಾಡಿಕೊಟ್ಟಿದ್ದಾರೆ
1: ಕಲೀಲಿಕ್ಕೆ, ಸುಲಭ ಆಗ್ಬೇಕು,
6: ತುಂಬಾ ಸುಲಭ ಆಗೋ ರೀತಿ ಮಾಡಿಕೊಟ್ಟಿದ್ದಾರೆ. ಅದನ್ನು ತುಂಬಾ ಕಷ್ಟ ಬೆಟ್ಟದಷ್ಟು ಕಟ್ಟ ಅಂತ ಆತರ ಏನು ತೋರಿಸಿಲ್ಲ, ಬಟ್ ಲೀಲಾ ಜಾಲವಾಗಿ ಇದು ಮಾಡಿದ್ದಾರೆ. ಮತ್ತೆ ಕ್ಲಾಸಸ್ ಕೂಡ ಪೋರ್ಷನ್ ಕೂಡ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಮಾರ್ನಿಂಗ್ 5:30 ಸ್ಕೂಲ್ ಸ್ಟಾರ್ಟ್ ಮಾಡ್ತಿದ್ರು. ನಮ್ಗೆ ಫಸ್ಟ್ ಯಾಕಪ್ಪ ಇಷ್ಟು ಬೇಗ ಮಾಡ್ತಾರೆ ಅಂತ ಅನಿಸ್ತು, ಲಾಸ್ಟಿಗೆ ಇವ್ರು ಯಾಕೆ ಮಾಡಿದ್ರು ಅಂತ ಅರ್ಥ ಆಯ್ತು. ಪೋರ್ಷನ್ ಕಂಪ್ಲೀಟ್ ಮಾಡಿದ್ರು, ರಿವಿಷನ್ ಮಾಡಿಸಿದ್ರು, ಮಕ್ಕಳಿಗೆ ಅದು ಮಾರ್ಕ್ಸ್ ತೆಗಿಲಿಕ್ಕೆ ತುಂಬಾ ಅನುಕೂಲ ಆಯ್ತು ಸರ್.
1: ಸ್ಕಾಲರ್ ಸ್ಕೂಲ್ನಲ್ಲಿ ಇರುವಂತಹ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
7: ಸ್ಟಾಫ್ ತುಂಬಾ ಚೆನ್ನಾಗಿದೆ, ಪ್ರತಿ ಸಬ್ಜೆಕ್ಟ್ ಅನ್ನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು. ಯಾವುದೇ ಡೌಟ್ಸ್ ಇದ್ರು ಕೇಳಿ ಅಂತಿದ್ರು. ಬರೀ ಪೋರ್ಷನ್ ಕಂಪ್ಲೀಟ್ ಮಾಡೋದಲ್ಲದೆ ಎಲ್ಲಾ ಮಕ್ಕಳಿಗೂ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಎಲ್ಲರೂ ಅಂಕ ಗಳಿಸುವಂತೆ ಮಾಡಿದ್ದಾರೆ. ಈಗ ಬರೀ ಟಾಪರ್ಸಿಗೆ ಮಾತ್ರ ಅಲ್ಲ, ಕೆಳಮಟ್ಟದಲ್ಲಿ ಇದ್ದಂಥ ಮಕ್ಕಳನ್ನು ಕೂಡ ಎಕ್ಸ್ಟ್ರಾ ಕ್ಲಾಸಸ್ ಕೊಟ್ಟು ಅವರನ್ನ ಓದಿಸಿ ಆ ಮಕ್ಕಳು ಕೂಡ ಒಳ್ಳೆ ಅಂಕ ತೆಗೆಯುವಂಗೆ ಮಾಡಿದ್ದಾರೆ. ಟೋಟಲಿ ಸ್ಟಾಫ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಅವರ ಡೆಡಿಕೇಶನ್ ಇದೆ, ಇಷ್ಟೊಂದು ಮಾರ್ಕ್ಸ್ ಬರೋಲ್ಲಿ ಅವರ ಶ್ರಮ ತುಂಬಾ ಇದೆ.
1: ಮುಂದೆ ಮಗಳಿಗೆ ಏನು ಓದಿಸ್ಬೇಕು ಅನ್ನೋಂತ ಆಲೋಚನೆ ಇದೆ?
6: ಅಲ್ಲ, ನಮ್ದೇನಿಲ್ಲ, ಮಗ್ಳು ಏನ್ ಹೇಳ್ತಾರೆ ಅದೇ ತರ ಅಷ್ಟೇ, ಇದೇ ಮಾಡ್ಬೇಕು ಅಂತ ನಮ್ಮ ಉದ್ದೇಶ ಇಲ್ಲ ಸರ್. ಏನ್ ಓದ್ಬೇಕು ಅಂತಿದ್ದಲ್ಲ ಅದನ್ನಷ್ಟೇ ಸರ್.
1: ಏನ್ ಆಸಕ್ತಿ ಇದೆ ಮಗುಗೆ?
7: ಅವಳಿಗೆ MBBS ಮಾಡ್ಬೇಕಂತ ಆಸೆ ಇದೆ, ಹಂಗಾಗಿ ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ದಾಳೆ.
1: ಅದಕ್ಕೆ ನಿಮ್ಮ ಉತ್ತೇಜನವೂ ಕೂಡ ಇದೆ.
7: ಖಂಡಿತ
6: ಖಂಡಿತ ಇದೆ ಸರ್.
1: ಮಗಳ ಅಭಿಪ್ರಾಯ ಏನು ಈ ಒಂದು ಫಲಿತಾಂಶದ ಬಗ್ಗೆ?
7: ತುಂಬಾ ಖುಷಿ ಪಟ್ಟಿದ್ದಾಳೆ ಅವಳು ಕೂಡ. ಅವಳು ಅದೇ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅದ ಅವಳಿಗೆ. ಇದು ರಿಸಲ್ಟ್ ಬಂದ್ಮೇಲೆ ಅವಳ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಗಿದೆ. ನಾನು ಐ ಸಿ ಎಸ್ ಸಿಲೂ ಇಷ್ಟು ತೆಗಿಬಹುದು ಅಂದರೆ ನಾನು ಇನ್ನೂ ನನ್ನ ಕ್ಯಾಪಬಿಲಿಟಿ ಇದೆ ನನಗೆ ಅನ್ನೋದು ಅವಳಿಗೆ ಅರ್ಥ ಆಗಿದೆ. ತುಂಬ ಖುಷಿಯಾಗಿದ್ದಾಳೆ. ಈ ರಿಸಲ್ಟ್ ಅವಳಿಗೆ ಖುಷಿ ತಂದಿದೆ ಮತ್ತು ತುಂಬ ಕಾನ್ಫಿಡೆನ್ಸು ತಂದಿದೆ.
1: ವಿಶೇಷವಾಗಿ ಈ 10th ಮತ್ತು 12th ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಆ ಪೋಷಕರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
7: ಅದೇ ಮಕ್ಕಳಿಗೆ ಪ್ರೆಷರ್ ಹಾಕಬಾರ್ದು. ನಾನು ಹೇಳೋದಂದರೆ ಕೆಲವರಂತೂ ತುಂಬ ಓದು ಓದು 24 ಗಂಟೆ ಓದು ಓದು ಅಂತಿರ್ತಾರೆ. ಅವರ ಕೆಪಾಸಿಟಿ ಕ್ಯಾಪಬಿಲಿಟಿ ಏನಿದೆ ಅವರ ಐ ಕ್ಯೂ ಲೆವೆಲ್ ಏನಿದೆ ಅಷ್ಟನ್ನ ಓದ್ತಾರೆ. ಒಂದು ದಾರಿ ತೋರಿಸ್ಬೇಕು. ಸುಮ್ಮನೆ ಓದು ಓದು ಒಂದು ಪ್ರೆಷರ್ ಹಾಕೋದ್ರಿಂದ ಮಕ್ಕಳಿಗೆ ಅದು ಇರಿಟೇಷನ್ ಮಾಡುತ್ತೆ ಮತ್ತೆ ಕೂತು ಅವರೇ ಸ್ವ ಇಚ್ಛೆಯಿಂದ ಓದಿದಷ್ಟು ಓದಕ್ಕಾಗಲ್ಲ. ಹಂಗಾಗಿ ಒಂದು ದಾರಿ ತೋರಿಸ್ಬೇಕು. ತುಂಬಾ ಪ್ರೆಷರ್ ಹಾಕಬಾರ್ದು ಓದಿ ಓದಿ ಅಂತ. ಮಕ್ಕಳು ಸ್ವ ಇಚ್ಛೆಯಿಂದ ಓದಿದ್ರೆ ಅವ್ರಿಗೂ ಖುಷಿ ಇರುತ್ತೆ, ಒಳ್ಳೆ ಅಂಕಗಳು ಬರುತ್ತೆ.
6: ಮತ್ತೆ ಇನ್ನೊಂದು, ಕೆಲವು ಮಕ್ಕಳು ಎಸ್ ಎಲ್ ಸಿ ಅಂದ ತಕ್ಷಣ ಅವ್ರ ಅಪ್ಪ ಅಮ್ಮನೆ ರೆಡಿಯಾಗಿ ಕೇಬಲ್ ಎಲ್ಲ ತೆಗಿಸ್ಬಿಟ್ಟಿರ್ತಾರೆ. ನಾವು ಆ ತರ ಯಾವ್ದು ಕೇಬಲ್ ತೆಗ್ಸಿಲ್ಲ. ಟಿವಿನೂ ನೋಡೋ ಟೈಮಲ್ಲಿ ಟಿವಿನೂ ನೋಡಿದಾಳೆ ಮತ್ತೆ ಮೊಬೈಲು ನೋಡಿದಾಳೆ. ಅಂದ್ರೆ ಯಾವ್ದನ್ನು ನೋಡಿಲ್ಲ ಅಂತಲ್ಲ, ಎಲ್ಲಾನೂ ನೋಡಿ. ಮತ್ತೆ ಏನಂತಂದ್ರೆ ಸ್ಕೂಲಲ್ಲಿ ಯಾವ ತರ ಹೇಳ್ಕೊಟ್ಟಿದೆ ಯಾವ ತರ ಅದನ್ನೆಲ್ಲ ನೀಟಾಗಿ ಮಾಡಿದಾಳೆ. ಸ್ಕೂಲಲ್ಲಿ ಏನು ಅವರು ಹೋಮ್ವರ್ಕ್ಸ್ ಇರ್ಬೋದು, ಏನು ವರ್ಕ್ ಶೀಟ್ ಏನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ನಾವೇ ಹೇಳ್ತಿದ್ವಿ, ಬಂದ್ ನೋಡು, ಒಂದ್ 10 ನಿಮಿಷ ರೆಸ್ಟ್ ತಗೋ, 10 ನಿಮಿಷ ಟಿವಿ ನೋಡು ಅಂತ ನಾವೇ ಹೇಳ್ತಿದ್ವಿ. ಆ ತರದೆಲ್ಲ ನೋಡಿದಾಳೆ.
1: ಅಂತಂದ್ರೆ ಸಂಕಲನಗಳನ್ನ ಹಾಕೋದಕ್ಕಿಂತಲೂ ಕೂಡ ಬಹಳ ಮುಖ್ಯವಾಗಿ ಮುಕ್ತವಾಗಿ ಓದ್ಲಿಕ್ಕೆ ಬಿಡಬೇಕು.
6: ಖಂಡಿತ
1: ಪ್ರತಿಯೊಂದನ್ನು ಕೂಡ ಅವರು ಅನುಭವಿಸ್ಬೇಕು.
6: ಹೌದು,
1: ಅನುಭವಿಸಿ ಕಲಿಬೇಕು. ಅವಾಗ ಅದು ಚೆನ್ನಾಗಿ ಮನಸ್ಸಿನಲ್ಲಿ ಉಳಿಯುತ್ತೆ.
6: ಖಂಡಿತದ್ದು
1: ನಿಮ್ಮ ಮಗಳು ಐ ಸಿ ಎಸ್ ಸಿ ಸಿಲೆಬಸ್ ಅನ್ನ ಓದಿ 97% ಅಂಕಗಳನ್ನ 10ನೇ ತರಗತಿಯಲ್ಲಿ ಪಡೆದುಕೊಂಡಿದ್ದಾಳೆ. ನಿಮ್ಮ ಮಗಳಿಗೆ ಹಾಗೂ ನಿಮ್ಮ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ತಮ್ಮ ಅನುಭವಗಳನ್ನ, ತಮ್ಮ ಕಲಿಕೆಯ ಒಂದು ಪ್ರೋಸೆಸ್ ಅನ್ನ ನಮ್ಮ ಕೇಳಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮ್ಮಿಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100%+ ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
5: ಇದುವರೆಗೆ ಉತ್ತಮ ಫಲಿತಾಂಶ ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ವೈವಿ ಜನ್ಯ ಅವರ ಪೋಷಕರಾದ ಬಸಂತ್ ಕುಮಾರ್ ಹಾಗೂ ಹರಿಣಾಕ್ಷಿಯವರೊಂದಿಗೆ ಮಾತುಕತೆ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರ್ಕಲ್ಗುಡುವಿ ಮಧುಸೂದನ್, ಸಹಕಾರ ನಾಜಿಮಾ ಬಾನು.
1: ಇದುವರೆಗೆ ಸಾಧನೆಯ ಹಾದಿ
2: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
3: ICSE ಪರೀಕ್ಷೆಯಲ್ಲಿ 100%+ ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಮೂಡಿಬಂತು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 10 ಗಂಟೆಗೆ ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462 8 9 ಮತ್ತೊಂದು 2452 2 5 8. ಎಸ್ಟಿಡಿ ಕ್ರಮಾಂಕ 0 8 1 7 2. ಮಕ್ಕಳೇ, ತಪ್ಪದೇ ಕರೆ ಮಾಡಿ. ಈ ಬೆಳಗ್ಗೆ 10 ಗಂಟೆಗೆ ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ

ಈ ಬೆಳಿಗ್ಗೆ 10:30 ದೇಶಭಕ್ತಿ ಗೀತೆಗಳನ್ನ ಕೇಳಬಹುದು. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಪ್ರಸಾರ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃಷ್ಣ ಹಾನಗಲ್ ಅವರ ಗಾಯನ ಪ್ರಸಾರವಾಗಲಿದೆ.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಈಗ ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಅನನ್ಯ ಭಟ್ ಮತ್ತು ನಾರಾಯಣ್ ಶರ್ಮಾ ಅವರು ಹಾಡಿರುವ ಮುಂದಿನ ನಿಲ್ದಾಣ ಚಿತ್ರದ ಗೀತೆಯನ್ನು ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯ, ಜಿಮ್ ಸತ್ಯ ಅವರ ಸಂಗೀತ ಇದೆ.

ರೋಹಿತ್ ರಮಣ್ಣವರ ಸಾಹಿತ್ಯ, ಕಾರ್ತಿಕ್ ಶರ್ಮಾ ಅವರ ಸಂಗೀತವಿರುವ ನಾನು ಮತ್ತು ಗುಂಡಾ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಗೀತೆಯನ್ನ ಸೋನು ನಿಗಮ್.

0: ನಾವು ನಾಗರಿಕರು,
1: ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
0: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.
2: ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರವೀಂದ್ರ ಸೊರ್ಗಾವಿ ಮತ್ತು ಶಮಿತಾ ಮಲ್ನಾಡ್ ಅವರು ಹಾಡಿರುವ ರಾಂಬೋ 2 ಚಿತ್ರದ ಗೀತೆಯನ್ನ. ಗೀತೆಯನ್ನ ಬರೆದಿದ್ದಾರೆ ಶಿವು ಭರ್ಗಿ, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

0: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ಬಣ್ಣದ ಬುಗುರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಇಶಾನ್ ದೇವ್ ಅವರು ಹಾಡಿರುವ ಶೈಲು ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಡ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಗ್.
2: RBI ಹೇಳುತ್ತೆ,
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
4: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ. ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
1: RBI ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ವಿಜಯ್ ಪ್ರಕಾಶ್, ಸಂಗೀತ ರವೀಂದ್ರನಾಥ್ ಮತ್ತು ಸಂಗಡಿಗರು ಹಾಡಿರುವ ಕಂಬ್ಳಿ ಹುಳ ಚಿತ್ರದ ಗೀತೆ ಇದು.
6: ಜಾರಿ ಬಿದ್ದರು ಯಾಕೆ ನಗು,
7: ಯಪ್ಪ ದೇವರೇ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
1: ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವ ಡ್ರಾಮಾ ಚಿತ್ರದ ಗೀತೆಯನ್ನು. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆ ಇದೆ.

0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
1: ಆದ್ರೆ ಆ ಜುಮ್ಕಿ
0: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್.ಬಿ.ಐ. ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
4: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
5: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
3: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
5: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
6: ಆತ್ಮೀಯ ಕೇಳುಗರೆ, ಈ ಬೆಳಿಗ್ಗೆ 10:00 ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪುಟಾಣಿ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಮಕ್ಕಳೇ, ತಪ್ಪದೇ ಕರೆ ಮಾಡಿ ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಈ ಬೆಳಗ್ಗೆ 10:00.

ರಕ್ಷಿತಾ ಸುರೇಶ್ ಮತ್ತು ವಿಜಯ್ ಪ್ರಕಾಶ್ ಅವರು ಹಾಡಿರುವ ಉಪಾಧ್ಯಕ್ಷ ಚಿತ್ರದ ಗೀತೆ ಇದು. ಎಪಿ ಅರ್ಜುನ್ ಅವರು ಗೀತೆಯನ್ನು ಬರೆದಿದ್ದಾರೆ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿರುವ ಜಾನು ಚಿತ್ರದ ಗೀತೆ. ಹಾಡಿದ್ದಾರೆ ಗೀತೆಯನ್ನ ಅನುರಾಧ ಭಟ್.

0: ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಿಜಯಪ್ರಕಾಶ್, ಅನನ್ಯ ಭಟ್ ಮತ್ತು ಸಂಗಡಿಗರು ಹಾಡಿರುವ ಕಾಂತಾರ ಚಿತ್ರದ ಗೀತೆಯನ್ನು. ಪ್ರಮೋದ್ ಮರವಂತೆ ಅವರ ಗೀತರಚನೆ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.
1: ಸರಿ.

0: ಆಕಾಶವಾಣಿ ಹಾಸನ.
1: ಹಕ್ಕಿ ಚಿಲಿಪಿಲಿ, ಗಿಲಕಿ ಗಿಲಿ ಗಿಲಿ,
2: ಎಳೆಯ ಮಕ್ಕಳ ಮಾತುಗಳ ಮಾಲೆ, ಚಿಣ್ಣರ ಲೋಕ.
0: ಹಾಡಿ ಮಾತಾಡಿ ಈ ಚಿಣ್ಣರ ಲೋಕದಲ್ಲಿ
3: ಇವನು ನೋಡಿ ಪುಟ್ಟ ಶಾಲೆ ಸೇರಿ ಬಿಟ್ಟ.
4: ಬನ್ನಿ ಮಾತಾಡಿ.

0: ಪುಟಾಣಿಗಳೇ, ನಿಮಗಾಗಿ ಚಿಣ್ಣರ ಲೋಕ ಕಾರ್ಯಕ್ರಮ ಈಗ ಮೂಡಿ ಬರ್ತಾ ಇದೆ. ನಿಮ್ಮದೇ ಕಾರ್ಯಕ್ರಮ ಇದು. ಇಲ್ಲಿ ನೀವು ಪುಟಾಣಿ ಕಥೆಗಳನ್ನ ಹೇಳಬಹುದು, ಹಾಗೆ ಹಾಡನ್ನು ಕೂಡ ಹೇಳಬಹುದು, ಹಾಗೆ ಡೈಲಾಗ್ಸ್, ನಾಟಕದ ಡೈಲಾಗ್ಸ್ಗಳನ್ನ ಕೂಡ ಚುಟುಕಾಗಿ ಹೇಳಬಹುದು. ತುಂಬ ಸಮಯ ತಗೊಂಡ್ರೆ ಕಾಲ್ ಕಟ್ಟಾಗುತ್ತೆ. ನೀವು 30 ಸೆಕೆಂಡ್ ಅಥವಾ 1 ನಿಮಿಷದೊಳಗಡೆ ಮುಗಿಸಿದ್ರೆ ನೀವು ಪೂರ್ತಿಯಾಗಿ ಹೇಳ್ಬೋದು. ಇದು ಅಥವಾ ನೀವೇನಾದರೂ ಜಾಸ್ತಿ ಟೈಮ್ ತಗೊಂಡ್ರಿ ಅಂದರೆ ಕಾಲ್ ಕಟ್ಟಾಗುತ್ತೆ, ಮಾತಾಡೋಕ್ಕಾಗಲ್ಲ. ಓಕೆನಾ? ಈಗ ಕಾರ್ಯಕ್ರಮಕ್ಕೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳನ್ನ ಹೇಳ್ಬಿಡ್ತೀನಿ. ಬೇಗ ಬೇಗ ಕರೆ ಮಾಡಿ. 2462289, ಮತ್ತೊಂದು 2452258, STD ಕ್ರಮಾಂಕ 08172. ಈಗಾಗಲೇ ಕರೆಗಳು ಬರ್ತಾ ಇವೆ. ಯಾರು ಪುಟಾಣಿ ಮಾಡ್ತಾ ಇರೋದು ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ.
0: ಯಾರಿದು ಪುಟಾಣಿ?
1: ನಾನು ವರಣ್ಯ, ಬೇಲೂರು ತಾಲೂಕು ಕೌರಿಯಿಂದ.
0: ಬೇಲೂರು ತಾಲೂಕು ಕೌರಿಯಿಂದ. ಏನ್ ಓದ್ತಿರೋದು?
1: ನಾನು ಈಗ 7ನೇ ತರಗತಿ.
0: 7ನೇ ತರಗತಿ. ಹೆಸರು ಇನ್ನೊಂದ್ಸಲ ಹೇಳಪ್ಪ.
1: ವರಣ್ಯ.
0: ವರಣ್ಯ. ಏನು ವರಣ್ಯ ಅಂದ್ರೆ?
1: ಪಾರ್ವತಿ.
0: ಪಾರ್ವತಿನಾ?
1: ಹೌದು.
0: ಏನು, ಯಾವ ಸ್ಕೂಲ್ನಲ್ಲಿ ಓದ್ತಾ ಇರೋದು?
1: ಪೂರ್ಣ
0: ಪ್ರಜ್ಞಾನಾ? ಮೊದ್ಲಿಗೆ ನಿಂಗೆ ಒಂದ್ ಪ್ರಶ್ನೆ ಕೇಳ್ಬಿಡ್ಲಾ, ಅಥವಾ ನೀನ್ ಏನ್ ಹೇಳ್ತೀಯ ಇವತ್ ಕಾರ್ಯಕ್ರಮದಲ್ಲಿ?
1: ಇವತ್ತು ತಾಯಂದಿರ ದಿನಾಚರಣೆ ಅಲ್ವಾ, ಎಲ್ಲಾ ತಾಯಂದಿರಿಗೂ ಇವತ್ತು ನಾನು ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತೇನೆ.
0: ಅಷ್ಟೇನಾ?
1: ನಿಮಗೂ ಕೂಡ.
0: ಓ, ಥ್ಯಾಂಕ್ ಯು, ಧನ್ಯವಾದಗಳು. ಅಷ್ಟೇನಾ, ಇನ್ನೇನು ಹೇಳಲ್ವಾ?
1: ಇಲ್ಲ, ಕವನ ಅಮ್ಮಂಗೆ ಮತ್ತೆ ಚಿಕ್ಕಮ್ಮಂಗೆ ಸಣ್ಣ ಕವನ ಬರ್ದಿದ್ದೀನಿ.
0: ಕವನ ದೊಡ್ಡದಾಗಿದ್ರೆ ಕಾಲ್ ಕಟ್ ಆಗುತ್ತೆ, ಆಯ್ತಾ?
1: ಇಲ್ಲ
0: ಅಂದ್ರೆ ಬೇಗ ಚುಟ್ಕಾಗಿರ್ಬೇಕು, ಬೇಗ ಮುಗಿಸ್ಬೇಕು. ಓಕೆನಾ?
1: ಹೇಳಪ್ಪ. ಅನ್ನವ ನೀಡಿ ಸಲಹುವವಳು, ಪ್ರೀತಿ ಮಮತೆಯ ಹರಿಸುವವಳು, ನೋವ ಮರೆತು ನಗುವ ಸೂಸುವವಳು, ಅವಳೇ ನನ್ನಮ್ಮ. ಇದು ಅಮ್ಮಂಗೆ. ಚಿಕ್ಕಮ್ಮಂಗೆ ತಾಯಿ ಇಲ್ಲದ ಹೊತ್ತಿನಲ್ಲಿ ತಾಯಿಯಾಗಿ ಸಲಹುವ ದೊಡ್ಡ ಗುಣ. ಅಮ್ಮನ ಪ್ರತಿರೂಪ, ಸ್ನೇಹದ ಸೇತುವೆ, ಮಮತೆಯ ಗೂಡು. ಮಮತೆಯ ಮತ್ತೊಂದು ಹೆಸರು ನೀನೇ ಚಿಕ್ಕಿ.
0: ಚೆನ್ನಾಗಿದೆ ಕವನ. ನೀನೇ ಬರ್ದಿದ್ದಾ?
1: ಹಾ, ನಾನೇ ಬರ್ದಿದ್ದು.
0: ತುಂಬಾ ಚೆನ್ನಾಗಿದೆ. ನಿನ್ಗೀಗ ಒಂದು ಪ್ರಶ್ನೆ ಕೇಳಲಾ, ರಸಪ್ರಶ್ನೆ? ಪ್ಲಾಸ್ಟಿಕ್ ಗೊತ್ತಲ್ವಾ? ಪ್ಲಾಸ್ಟಿಕ್ ನ ಜನಕ ಅಂತ ಯಾರನ್ನ ಕರೀತಾರೆ?
1: ಗೊತ್ತಿಲ್ಲ.
0: ಗೊತ್ತಾಗ್ತಾ ಇಲ್ವಾ? ಎಲ್ಲಾ ಕಡೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ನೋಡ್ತಾ ಇರ್ತೀವಲ್ವಾ ವರಣ್ಯ?
1: ಹೌದು.
0: ಆದ್ರೆ ಅದ್ರದ್ದು ಮೊದ್ಲು ಯಾರು ಕಂಡಿಡ್ದವ್ರು ಅಂತ ಹೇಳ್ಬೇಕು. ಗೊತ್ತಾಗ್ತಾ ಇಲ್ಲವಾ? ಜಾನ್ ವೆಸ್ಲಿ ಹಯಾಟ್ ಅಂತ ಅನ್ಬಿಟ್ಟು ಈ ವ್ಯಕ್ತಿ ಪ್ಲಾಸ್ಟಿಕ್ ನ ಮೊದಲಿಗೆ ಕಂಡಿಡ್ದವ್ರು. ಓಕೆನಾ? ಒಂದು ಉತ್ತರ ಗೊತ್ತಾಗಿದೆ ಅಲ್ವಾ? ಧನ್ಯವಾದ ಕರೆ ಮಾಡಿದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ಆಯ್ತಾ?
1: ಧನ್ಯವಾದಗಳು.
0: ನಮಸ್ತೆ.
2: ಹಲೋ.
0: ನಮಸ್ತೆ, ಯಾರಿದು?
2: ಧೃತಿ.
0: ಧೃತಿ, ಎಲ್ಲಿಂದ ಕರೆ ಮಾಡ್ತಿರೋದು?
2: ಹಾಸನಿಂದ.
0: ಹಾಸನಿಂದ. ಏನ್ ಓದ್ತಿರೋದು ಧೃತಿ?
2: ಇವಾಗ 3ನೇ ಪಾಸ್ ಆಗಿ 4ನೇ.
0: 3ನೇ ಪಾಸ್ ಆಗಿ 4ನೇ. ಏನು 4ನೇ ತರಗತಿನಾ? ಯಾವ ಸ್ಕೂಲ್ಗೆ ಹೋಗ್ತೀಯಪ್ಪ?
2: ವಾಸವಿ ವಿದ್ಯಾನಿಕೇತನ್.
0: ವಾಸವಿ ಸ್ಕೂಲ್?
2: ಬೆಂಗಳೂರಲ್ಲಿ.
0: ಬೆಂಗಳೂರಾ? ಈಗ ಎಲ್ಲಿಂದ ಕರೆ ಮಾಡ್ತಿರೋದು?
2: ಹಾಸನಿಂದ.
0: ಹಾಸನಿಗೆ ಬಂದಿದ್ಯಾ, ರಜೆ ಇದೆಯಲ್ಲ ಹಾಗಾಗಿ. ಸರಿ ಸರಿ ಸರಿ. ಏನ್ ಹೇಳ್ತೀಯ ಪುಟಾಣಿ ಇವತ್ತು ಕಾರ್ಯಕ್ರಮದಲ್ಲಿ?
2: ಹಾಡು.
0: ಹಾಡು? ಯಾವ ಹಾಡು?
2: ಮದರ್ಸ್ ಡೇ ಮೇಡಮ್. ಹ್ಯಾಪಿ ಮದರ್ಸ್ ಡೇ ಮೇಡಮ್.
0: ಥ್ಯಾಂಕ್ ಯು. ಹೇಳ್ತೀಯ ಹಾಡು?
2: ಹಾ.

0: ಅಮ್ಮನಿಗೆ ಉದ್ದ ಜಡೆ ಇದೆ ಅಮ್ಮನಿಗೆ, ನನಗೆ ಮಾತ್ರ ಎರಡು ಇಲ್ಲ, ಯಾಕೋ ಗೊತ್ತಿಲ್ಲ. ಕೊಟ್ಟು ತೊಡುವನು ನನ್ನಮ್ಮ ಶ್ರೀ, ಕೊಟ್ಟು ತೊಡುವನು ನನ್ನಮ್ಮ ನನ್ನಪ್ಪ, ಸೀರೆ ಉಡುವನು ನನ್ನಮ್ಮ, ನನಗೆ ಮಾತ್ರ ಎರಡು, ಅಂಗಿ ಚಡ್ಡಿ ಯಾಕೋ ಗೊತ್ತಿಲ್ಲ. ಆಫೀಸ್ ಕೆಲಸವು ಅಪ್ಪನಿಗೆ, ಅಡಿಗೆ ಕೆಲಸವು ಅಮ್ಮನಿಗೆ, ನನಗೆ ಮಾತ್ರ ಶಾಲೆ ಕೆಲಸ ಯಾಕೋ ಗೊತ್ತಿಲ್ಲ.
1: ತುಂಬಾ ಚೆನ್ನಾಗಿದೆ. ನಿನಗ್ ಮಾತ್ರ ಯಾಕೋ ಗೊತ್ತಿಲ್ಲ ಎಲ್ಲಾನು ಅಲ್ವಾ? ಧೃತಿ ತುಂಬಾ ಚೆನ್ನಾಗಿ ಹಾಡ್ದೆ. ಹಾ, ನಿನಗೆ ಈಗ ಒಂದ್ ಪ್ರಶ್ನೆ ಕೇಳಲ? ಆನೆ ನೋಡಿದ್ಯಲ್ಲ ಪುಟ? ಆನೆ ಎಷ್ಟು ವರ್ಷ ಬದುಕುತ್ತೆ? ಹತ್ತು ವರ್ಷನಾ? ಅಷ್ಟೇನಾ? ಎಪ್ಪತ್ತು ವರ್ಷ ಬದುಕುತ್ತೆ ಅಲ್ವಾ? ಅಮ್ಮ ಹೇಳ್ಕೊಟ್ರಾ? ಸರಿ ಪುಟಾಣಿ, ಆಯ್ತು, ಹೀಗೆ ಕರೆ ಮಾಡ್ತಾ ಇರಿ. ಓಕೆನಾ? ಧನ್ಯವಾದ.
2: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
3: ತೋರ್ಸು.
2: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಹಾಡ್ ಕಲಿತೀರಾ, ಇವತ್ತೇನ್ ಹೇಳ್ತೀರಾ ಈಗ ಕಾರ್ಯಕ್ರಮದಲ್ಲಿ?
1: ನಾನು ಹಾಡ್ ಹೇಳ್ತೀನಿ ಇವತ್ತು.
0: ಹಾಡ್ ಹೇಳ್ತೀರಾ? ಹ್ಮ್ ಹೇಳಿ.
1: ಉತ್ತಿಷ್ಟ ಜಾಗ್ರತ ಮನುಜ, ಉತ್ತಿಷ್ಟ ಜಾಗ್ರತ ಗುರಿಯನ್ನು ಸೇರುವವರೆಗೂ ಕ್ಷಣ ನಿಲ್ಲದೆ ಮುನ್ನಡೆ ಸಕನೆ. ಉತ್ತಿಷ್ಟ ಜಾಗ್ರತ ಮನುಜ, ಉತ್ತಿಷ್ಟ ಜಾಗ್ರತ ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೆ ಇದೆ ಆರತುನ. ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೆ ಇದೆ ಆರತುನ. ಬಣ್ಣ ಪಡುತ್ತಲಿ ಶುದ್ಧ ಜೀವನದಿ, ಬಣ್ಣ ಪಡುತ್ತಲಿ ಶುದ್ಧ ಜೀವನದಿ ತಳದಳದಿಯು ಮುನ್ನಡೆ ಸಕನೆ. ಉತ್ತಿಷ್ಟ ಜಾಗ್ರತ ಮನುಜ, ಉತ್ತಿಷ್ಟ ಜಾಗ್ರತ ಮಮತೆಯ ಲೀಲೆ ಅವೆ ನೀನೆಂದು ಭ್ರಮಿಸದಿಲೈ ನೀಂದೆಂದು. ಅಮರ ಆತ್ಮನಿ ಅಮೃತ ಪುತ್ರನಿ, ಅಮರ ಆತ್ಮನಿ ಅಮೃತ ಪುತ್ರನಿ ಅಮರ ಆನಂದದಿ ಪರಿಪೂರ್ಣನು. ಉತ್ತಿಷ್ಟ ಜಾಗ್ರತ ಮನುಜ, ಉತ್ತಿಷ್ಟ ಜಾಗ್ರತ.
0: ಆಶ್ರಿತ
1: ಹಲೋ.
0: ಹಾ ಚೆನ್ನಾಗಿತ್ತು ಆಶ್ರಿತ. ನಿನಗಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೀಯಾ ಉತ್ತರನ?
1: ಹೇಳ್ತೀನಿ.
0: ಕರ್ನಾಟಕದ ಯಾವ ಸಾಮ್ರಾಜ್ಯ ವೈಭವಕ್ಕೆ ಹೆಸರುವಾಸಿಯಾಗಿತ್ತು? ರಿಚ್ನೆಸ್ ಅಂತ ಹೇಳ್ತೀವಲ್ವಾ, ಯಾವ ಸಾಮ್ರಾಜ್ಯ ವೈಭವಕ್ಕೆ ಹೆಸರುವಾಸಿಯಾಗಿತ್ತು? ರಿಚ್ನೆಸ್ ಅಂತ ಹೇಳ್ತೀವಲ್ಲ, ಹೊಯ್ಸಳ ಸಾಮ್ರಾಜ್ಯನ? ಹಿಸ್ಟ್ರಿ ಓದಿದೆಯಲ್ಲಪ್ಪ ಈಗ. ಹ್ಮ್ ಸೆವೆಂತ್ ಅಲ್ಲಿ ಇತ್ತಲ್ವಾ ಯಾವ್ಯಾವ್ದ್ರ ರಾಜವಂಶಗಳು?
1: ವಿಜಯನಗರ ಸಾಮ್ರಾಜ್ಯ.
0: ಹ್ಮ್ ವಿಜಯನಗರ ಸಾಮ್ರಾಜ್ಯ, ಹೊಯ್ಸಳ ಸಾಮ್ರಾಜ್ಯ ಅನ್ಬಿಟ್ಟಿಯಲ್ಲ ಫಸ್ಟ್ಗೆನೆ. ಹೌದಾ, ಸರಿಯಾಗಿದೆ. ವಿಜಯನಗರ ಸಾಮ್ರಾಜ್ಯ ಅತ್ಯಂತ ವೈಭವದ ಸಾಮ್ರಾಜ್ಯ ಅಂತ ಹೆಸರುವಾಸಿಯಾಗಿತ್ತು. ಓಕೆನಾ? ಹ್ಮ್ ಧನ್ಯವಾದ ಪುಟಾಣಿ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.

0: چينر لوكا
1: الله
0: ياري دو
1: ಧನ್ಯಾವಿ
0: ಧನ್ಯಾವಿ ಎಲ್ಲಿಂದ ಕರೆ ಮಾಡ್ತಿರೋದು?
1: ನಮಸ್ತೆ.
0: ಹಾಸನ ಇಂದ ಫೋನ್ ಮಾಡ್ತಾ ಇದ್ದೀರಾ ಧನ್ಯಾವಿ? ಕೇಳಿಸ್ತಾ ಇದೆ ಅಲ್ವಾ ನಾನು ಮಾತಾಡೋದು? ಥ್ಯಾಂಕ್ ಯು ಧನ್ಯಾವಿ. ಏನ್ ಓದ್ತಿದ್ದು ಪುಟಾಣಿ? ಹೌದಾ? ಎಷ್ಟು ವರ್ಷ ನಿನ್ಗೆ ನರ್ಸರಿ? ಎಷ್ಟು ವರ್ಷ ನಿನ್ಗೆ? ಫೋರ್ ಇಯರ್ಸ್. ಆಯ್ತು, ರಜಾ ಅಲ್ವಾ ನಿಂಗೀಗ? ಏನ್ ಹಾಡ್ತೀಯ ಇವತ್ತು? ಹಾಡ ಪುಟಾಣಿ, ಪುಟಾಣಿಗಿರ್ಬೇಕು ಹಾಡು, ದೊಡ್ಡದಾಗಿರ್ಬಾರ್ದು ಆಯ್ತಾ? ನಿನ್ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದಾರೆ, ಬೇರೆಯವ್ರೆಲ್ಲ. ಹಾ, ಬೇಗ ಹಾಡು.

0: ಅಲ್ಲಿಗೆ ಲಾಸ್ಟ್ ಆಯ್ತಾ, ಮುಗೀತಾ? ಸಾಕು ಸಾಕು, ಚೆನ್ನಾಗಿತ್ತು ಧನ್ಯವಿ, ತುಂಬಾ ಚೆನ್ನಾಗಿತ್ತು, ಸ್ವೀಟ್ ಆಗಿತ್ತು ನಿನ್ ವಾಯ್ಸ್ ಅಲ್ಲಿ. ನಿನ್ಗೊಂದು ಪ್ರಶ್ನೆ ಕೇಳಲಾ, ನಿನ್ಗೊಂದು ಪ್ರಶ್ನೆ ಕೇಳಲಾ, ಕೇಳಲಾ? ಈಗ ಮುಂಗುಸಿ ಮತ್ತೆ ಹಾವಿಂದು ಹಾಡು ಹೇಳ್ದೆ ಅಲ್ವಾ, ಹಾ, ಹಾವಿಗೆ ಕಾಲಿರುತ್ತ ಪುಟಾಣಿ? ಇರಲ್ವಾ, ನೋಡಿದ್ಯಾ ಹಾವ್ನ? ಸರಿ, ಹಾವು ಹಾವು ಬಂತು ಅಂದ್ರೆ ಹತ್ರ ಹೋಗ್ಬಾರ್ದು ಅಲ್ವಾ, ಭಯ ಆಗುತ್ತಾ? ಚೆನ್ನಾಗಿತ್ತು ನಿನ್ ಹಾಡು, ಆಯ್ತಾ? ಹೀಗೆ ಕರೆ ಮಾಡ್ತಾ ಇರಿ, ಆಯ್ತಾ? ಧನ್ಯವಾದ ಪುಟಾಣಿ. ಚಿನ್ನಡ ಲೋಕ, ಯಾರಿದು? ರೇಡಿಯೋ ಇಂದ ಆಚೆ ಬರ್ಬೇಕು, ರೇಡಿಯೋ ಇಂದ ದೂರ ಬಂದ್ ಮಾತಾಡ್ಬೇಕು. ಬಂದ್ಯಾ? ಏನ್ ಹೆಸರು? ಆಶ್ರಿಕಾ. ಆಶ್ರಿಕನ ಆಶ್ವಿಕನ? ಆಶಿಕಾ. ಹಾ, ಏನ್ ಓದ್ತಿರೋದು ಪುಟ?
1: ಸೆಕೆಂಡ್ ಸ್ಟ್ಯಾಂಡರ್ಡ್.
0: ಎಲ್ಲಿಂದ ಕರೆ ಮಾಡ್ತಿರೋದು? ಹಾಸನಿಂದನಾ? ಏನ್ ಹೇಳ್ತೀರಾ ಇವತ್ತು ಕಾರ್ಯಕ್ರಮದಲ್ಲಿ?
1: ಸಾಂಗ್.
0: ಏನ್ ಸಾಂಗು?
1: ಇಂಡಿಯಾ.
0: ಪುಟ್ಟದಾಗಿ ಹೇಳ್ಬೇಕು, ಜಾಸ್ತಿ ಟೈಮ್ ತಗೋಬಾರ್ದು, ಓಕೆನಾ? ಹಾ, ಹೇಳಿ.
1: ಇಂಡಿಯಾ ಬನಾದ ಮ್ಯಾಂಗಮ ಚಂದ ಚಂದಾಡಿದ, ಇಂಡಿಯಾ ಬನಾದ ಮ್ಯಾಂಗಮ ಚಂದ ಚಂದಾಡಿದ, ಇಂಡಿಯಾ ಬನಾದ ಮ್ಯಾಂಗಮ ಚಂದ ಚಂದ, ಇಂಡಿಯಾ ಇಂಡಿಯಾ ಇಂಡಿಯಾ ಬನಾದ ಮ್ಯಾಂಗಮ ಚಂದ ಮಾ ಚಂದಾಡಿದ.
0: ಚೆನ್ನಾಗಿತ್ತು ಆಶಿಕಾ.
1: ಥ್ಯಾಂಕ್ ಯು ಮ್ಯಾಮ್.
0: ನಿನಗೆ ಈಗ ಪ್ರಶ್ನೆ ಕೇಳಲಾ? ನಮ್ಮ ಭಾರತ ದೇಶದ ರಾಷ್ಟ್ರೀಯ ಹೂವು ಯಾವುದು?
1: ಲೋಟಸ್.
0: ಲೋಟಸ್ ಅಲ್ವಾ, ಕನ್ನಡದಲ್ಲಿ ಏನಂತೀವಿ ಹೇಳು?
1: ಕಮಲ.
0: ಕಮಲ, ಎಷ್ಟು ಚೆನ್ನಾಗಿದೆ ಅಲ್ವಾ ಕಮಲ. ಕನ್ನಡ ಪದನು ತುಂಬಾ ಚೆನ್ನಾಗಿದೆ ಅಲ್ಲ ಪುಟಾಣಿ. ಕಮಲ ಅನ್ನೋದು ನಮ್ಮ ರಾಷ್ಟ್ರೀಯ ಹೂವು ಅಲ್ವಾ. ನೋಡಿದ್ಯಾ ಕಮಲನ? ಕಮಲ ನೋಡಿದ್ಯಾ?
1: ಹೌದು ಮ್ಯಾಮ್.
0: ನೋಡಿದೀರಾ? ಹೀಗೆ ಕರೆ ಮಾಡ್ತಾ ಇರ್ಬೇಕು ಆಶಿಕಾ. ಪ್ರತಿ ಭಾನುವಾರ ಚಿಣ್ಣರ ಲೋಕ ಬರುತ್ತೆ, ಅದಕ್ಕೆ ನೀವು ಕರೆ ಮಾಡಿ ಹೀಗೆ ಭಾಗವಹಿಸ್ಬೇಕು, ಓಕೆನಾ? ಧನ್ಯವಾದ ಪುಟಾಣಿ.
2: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
3: ಆದ್ರೆ ಆ ಜುಮ್ಕಿ
2: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
4: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ನಮಸ್ತೆ ಚಿಣ್ಣರ ಲೋಕ.
5: ಹಲೋ,
0: ಯಾರಿದು?
5: ಸನ್ನಿಧಿ, ಹಾಸನಿಂದ.
0: ಸನ್ನಿಧಿ, ಸನ್ನಿಧಿ ಏನು ಓದ್ತಿರೋದು?
5: ನಾನು ಈಗ ಸೆವೆಂತ್.
0: ಈ ಸಲ ಸೆವೆಂತ್, ಸಿಕ್ಸ್

0: ಪಾಸಾಗಿ ಸೆವೆಂತಾ? ಸನ್ನಿಧಿ, ಯಾವ ಸ್ಕೂಲು?
1: ನಾನು ಹೋಲಿ ಮದರ್.
0: ಹೋಲಿ ಮದರ್ ಸ್ಕೂಲಾ? ಏನ್ ಹೇಳ್ತೀರಾ ಇವತ್ತು ಕಾರ್ಯಕ್ರಮದಲ್ಲಿ?
1: ಹಾಡು ಹೇಳ್ತೀನಿ.
0: ಚುಟುಕಾಗಿರ್ಲಿ. ಹಾಡಿ.
1: ಗರುಡ ಗಮನ ತವ ಚರಣ ಕಮಲ ಮೇಹ ಮನಸಿಲ ಸತು ಮಮ ನಿತ್ಯ.

0: ममता पम पा गुरुदेवा करुड गमन तव करण कमल
1: ಸನ್ನಿಧಿ
0: ಮಮನಿತ್ಯಂ.
1: ಸನ್ನಿಧಿ ಕೇಳಿಸ್ತಾ ಇದೆಯಾ ನನ್ನ ಮಾತು? ಚೆನ್ನಾಗಿತ್ತು. ಸ್ತೋತ್ರನ ಏನಿದು?
0: ಒಂದು ಶಂಕರಾಚಾರ್ಯ ಬರೆದಿರುವಂತಹ ಒಂದು ಸ್ತೋತ್ರ.
1: ಹೌದಾ, ಚೆನ್ನಾಗಿತ್ತು. ಸಂಪೂರ್ಣ ಹೇಳಕ್ಕೆ ಅವಕಾಶ ಇಲ್ಲ ಅಂದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ ನಿನ್ ಫ್ರೆಂಡ್ಸ್ ಅಲ್ವಾ, ಹಾಗಾಗಿ
0: ಇಷ್ಟೇ ಒಂದು ಪಾರ ಹೇಳೋಣ ಅನ್ಕೊಂಡು.
1: ಈಗ ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೀಯಾ? ಭಾರತದ ದಕ್ಷಿಣ ಗಂಗಾ ಎಂದು ಯಾವ ನದಿಯನ್ನ ಕರೆಯಲಾಗಿದೆ ಅಥವಾ ಕರೆಯುತ್ತಾರೆ?
0: ದಕ್ಷಿಣ ಗಂಗಾ
1: ನರ್ಮದನಾ? ದಕ್ಷಿಣ ಅಂದ್ರೆ ದಕ್ಷಿಣ ಭಾರತದಲ್ಲಿರುವಂತಹ ನದಿಗಳ ಹೆಸರು ಹೇಳಬೇಕು.
0: ಗೊತ್ತಾಗ್ತಿಲ್ವಾ?
1: ಹಾಸನ್ ಅಂತ ಹೇಳಿದೆ ಅಲ್ವಪ್ಪ, ಹಾಸನ್ ಜಿಲ್ಲೆನಲ್ಲಿ ಯಾವ್ಯಾವ ನದಿಗಳು ಹರಿಯುತ್ತೆ ಗೊತ್ತಾ?
0: ಹೇಮಾವತಿ ನದಿ.
1: ಆಮೇಲೆ
0: ಯಗಚಿ.
1: ಆಮೇಲೆ ಬೇಗ.
0: ಇಲ್ಲ, ಅಷ್ಟೇ ಗೊತ್ತಾಗ್ತಾ.
1: ಅಷ್ಟೇ ಗೊತ್ತಾಗ್ತಿರೋದಾ? ಕಾವೇರಿ ನದಿ. ನಮ್ಮ ಹಾಸನ ಜಿಲ್ಲೆಯ ರಾಮನಾಥ್ಪುರ ಕೊಣನೂರ್ ಏನಿದೆ ಅಲ್ಲಿ ಕಾವೇರಿ ನದಿ ಹರಿಯುತ್ತೆ. ಈ ಕಾವೇರಿ ನದಿಯನ್ನ ದಕ್ಷಿಣದ ಗಂಗಾ ಅಂತ ಕರೀತಾರೆ. ಆಯ್ತಾ? ಅಂದ್ರೆ ನಮ್ಮ ಜಿಲ್ಲೆನಲ್ಲೇ ಇದೆ, ಆದ್ರೆ ಎಷ್ಟೊಂದ್ ಮಕ್ಳಿಗೆ ಗೊತ್ತಿಲ್ಲ ಇದು ಅಲ್ವಾ, ಪಠ್ಯ ಪುಸ್ತಕದಲ್ಲೂ ಇರಲ್ಲ, ಹಾಗಾಗಿ ಗೊತ್ತಿಲ್ಲ. ಪ್ರವಾಸ ಅಂತೆಲ್ಲ ಹೋಗ್ತಿವಲ್ಲ, ಅವಾಗ ಇದನ್ನೆಲ್ಲ ಕೇಳಿ ತಿಳ್ಕೊಂಡು ಯಾವ ನದಿ ಇದು ಅಂತ ತಿಳ್ಕೊಬೇಕು. ಆಯ್ತಾ? ಧನ್ಯವಾದ ಪುಟಾಣಿ ಸನ್ನಿಧಿ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ, ಚಿನ್ನರಲೋಕ.
2: ಹಲೋ,
1: ಯಾರಿದು?
2: ನಾನು ಸಿರಿಗೌರಿ, ಹಾಸನದಿಂದ.
1: ಸಿರಿಗೌರಿನಾ? ಸಿರಿಗೌರಿ ಹಾಸನದಿಂದ. ಏನ್ ಓದ್ತಿರೋದು?
2: ನಾನೀಗ ಆರನೇ ತರಗತಿ.
1: ಆರನೇ ತರಗತಿನಾ? ರಜೆ ಇದೆ ಅಲ್ವಾ ಸಿರಿಗೌರಿ?
2: ಹೌದು.
1: ಏನಾದ್ರೂ ಹವ್ಯಾಸಗಳನ್ನ ಕಲಿತಾ ಇದ್ದೀರಾ?
2: ಹೌದು.
1: ಏನು?
2: ಡ್ರಾಯಿಂಗ್ ಮತ್ತೆ ಸಂಗೀತ.
1: ಡ್ರಾಯಿಂಗ್ ಇಷ್ಟನಾ?
2: ಹೌದು.
1: ಹಾಡೇ ಹೇಳ್ತೀರಾ ಇವಾಗ?
2: ಹೌದು, ಇವಾಗ ಹಾಡು ಹೇಳ್ತೀನಿ.
1: ಚುಟ್ಕಾಗಿ ಹೇಳಿ ಬೇಗ.
2: ಆಯ್ತು. ಭಾವದೆಲೆಯಲಿ ಶಾರದೆ ಗಾನ, ನಾದ ಹೊಮ್ಮಲು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ನನ್ನಯ ಮನವಿದು ಶಾರದೆ ಸದನ, ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ, ರೋಮಾ

ಮಾನಾ ಕರುಣಾಮಯಿ ಚಿರಿದೇವಿ ತಾಯಿ ಶಾರದೆ ಕರ ಮುಗಿವೆ ತಾಯೇ ನಿನಗೆ ಶರಣ ನಾಗಿಹೆ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ನನ್ನ ಹೃದಯ ಮಂದಿರದಲ್ಲಿ ನೆಲೆಸಿರುತ್ತಾಯೇ ಭಾವದಿಲಿಯಲಿ ಶಾರದೆ ಗಾನ ನಾದ ಹೊಮ್ಮಲು ಶಾರದೆ ಗಾನ

0: ಶಾರದೆ ಗಾನ ಶೃಂಗೇರಿಯ ಧ್ಯಾನ.
1: ಸಿರಿಗೌರಿ,
0: ಹೌದು.
1: ಚೆನ್ನಾಗಿತ್ತು ಹಾಡು.
0: ಧನ್ಯವಾದಗಳು.
1: ಎಷ್ಟು ದಿವಸದಿಂದ ಕರೀತಾ ಇರೋದು ಸಂಗೀತ?
0: ನನಗೆ ರಜದಿಂದ.
1: ರಜದಿಂದನಾ? ಸಂಗೀತಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಲಾ?
0: ಹೌದು, ಕೇಳಿ.
1: ಕರ್ನಾಟಕ ಸಂಗೀತದ ಪಿತಾಮಹ ಅಂದ್ಬಿಟ್ಟು ಯಾರನ್ನ ಕರೀತಾರೆ?
0: ಪುರಂದರ್ ದಾಸರು.
1: ಸರಿಯಾಗಿದೆ. ಹಂಗಾದ್ರೆ ತರಗತಿಗೆ ಹೋಗ್ತಾ ಇದೆಯಾ ಅಂತ ಅರ್ಥ ಆಯ್ತು.
0: ಧನ್ಯವಾದಗಳು.
1: ಚೆನ್ನಾಗಿ ಉತ್ತರ ಹೇಳಿದೆ ಸಿರಿಗೌರಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ.
1: ನಮಸ್ತೆ.
2: ಹಲೋ,
1: ಯಾರಿದು?
2: ನಾನು ಬೆಂಗಳೂರಿನಿಂದ ಜಯಂತ್ ಸುಬ್ರಹ್ಮಣ್ಯ.
1: ಜಯಂತ? ಜಯಂತ್ ಎಷ್ಟನೇ ತರಗತಿ? ಎಷ್ಟನೇ ತರಗತಿ ಪುಟ? ಎರಡು ಪಾಸ್. ಮೂರನೇ ತರಗತಿ. ತಿಂಡಿ ತಿಂದ್ಯಾ?
2: ತಿಂದೆ. ಅವಲಕ್ಕಿ.
1: ಅವಲಕ್ಕಿನಾ? ಎಷ್ಟೊಂದು ಜೋರಾಗಿದೆ ಅವಲಕ್ಕಿಗೆ ವಾಯ್ಸು. ಇನ್ನೇನ್ ತಿಂದಿದ್ರೆ ಇನ್ನೆಂಗ್ ಆಗ್ತಿತ್ತು ಅಂತ. ತಿಂಡಿ ಆಯ್ತು. ಜಯಂತ್ ಏನ್ ಹೇಳ್ತೀಯ ಇವತ್ತು? ನಿಂಗೂ ಥ್ಯಾಂಕ್ ಯು, ಥ್ಯಾಂಕ್ ಯು. ಏನ್ ಹೇಳ್ತೀಯ ಪುಟಾಣಿ ಇವಾಗ? ಬೇಗ ಹೇಳಿ ಮುಗಿಸ್ಬೇಕು ಆಯ್ತಾ?
2: ಮಕ್ಕಳ ಬಾಯಿಗೆ, ಮಕ್ಕಳ ಬಾಯಿಗೆ

0: ಜಯಂತ್,
1: ಪ್ರಶ್ನೆ
0: ಕೇಳ್ತೀನಿ ಇವಾಗ. ಮೂರನೇ ತರಗತಿ ಅಲ್ವಾ ನೀನು? ಹಸುಗೆ ಎಷ್ಟು ಕಾಲು ಇರುತ್ತೆ? ನಾಲ್ಕ. ನಾಯಿಗೆ? ಹೌದಾ. ನಾಯಿಗೆ ನಾಲ್ಕು. ಬೆಕ್ಕಿಗೆ ಎಷ್ಟು? ಬೆಕ್ಕಿಗೂ ನಾಲ್ಕು ಇರುತ್ತಾ? ಸರಿಯಾಗಿದೆ ಜಯಂತ್. ಹೀಗೆ ಕರೆ ಮಾಡ್ತಾ ಇರಿ, ಓಕೆನಾ? ಬಾಯ್ ಬಾಯ್. ನಮಸ್ತೆ ಚಿನ್ನರ ಲೋಕ.
2: ಹಲೋ,
0: ಯಾರಿದು?
2: ನಾನು ರಾಧಿಯಾ ಫಾತಿಮಾ ಹಾಸನಿಂದ.
0: ಯಾರಿದು?
2: ರಾಧಿಯಾ ಫಾತಿಮಾ ಹಾಸನಿಂದ.
0: ರಾಧ್ಯನಾ?
2: ರಾಧ್ಯಾ.
0: ರಾಧ್ಯಾ. ರಾಧ್ಯಾ ಏನ್ ಓದ್ತಿರೋದು?
2: ರಾಧ್ಯಾ.
0: ಆಯ್ತು, ಏನ್ ಓದ್ತಿರೋದು ಹೇಳಪ್ಪ.
2: ನಾನ್ ಸೆಕೆಂಡ್ ಆಗಿ ಥರ್ಡ್.
0: ಥರ್ಡ್ ಸ್ಟ್ಯಾಂಡರ್ಡ್. ಏನ್ ಹೇಳ್ತೀಯ, ಬೇಗ ಹೇಳ್ಬೇಕು, ಸಮಯ ಹೋಗ್ತಾ ಇದೆ.
2: ನಾನು ಮದರ್ಸ್ ಡೇ ಇವತ್ತು ಎಲ್ಲಾರ್ಗೂ ಅಮ್ಮಂಗೆ ಮದರ್ಸ್ ಡೇ ಶಿಫ್ಟ್ ಅನ್ನು ಕೊಡ್ತೀನಿ.
0: ಹೌದಾ? ಹೇಳಿ ಹೇಳಿ.
2: ಕ್ವಶನ್ ಕೇಳಿ.
0: ಕ್ವಶನ್ ಕೇಳ್ಬೇಕಾ ನಾನು? ಏನ್ ಕ್ವಶನ್ ಕೇಳೋದು? ಅತಿ ಹೆಚ್ಚು ಕಾಲ ಅಂದ್ರೆ ತುಂಬಾ ದಿನ ಬದುಕುವಂತ ಪಕ್ಷಿ ಯಾವುದು ಅಂತ ಹೇಳ್ತೀಯಾ? ಪಕ್ಷಿಗಳು ನೋಡಿದ್ಯಾ?
2: ನೋಡಿದೀನಿ.
0: ಯಾವ್ಯಾವ ಪಕ್ಷಿ ನೋಡಿದ್ಯಾ ಹೇಳು.
2: ನಾನು ಎಲ್ಲಾ ಟೈಪ್ ಪಕ್ಷಿ ನೋಡಿದೀನಿ.
0: ಯಾವ್ದು ಹೇಳು, ತುಂಬಾ ದಿನ ಬದುಕುವಂತ ಪಕ್ಷಿ ಯಾವುದು ಅಂತ ಹೇಳ್ಬೇಕು ಬೇಗ.
2: ಗೂಬೆ.
0: ಗೂಬೆ ಅಲ್ಲ. ಅಲ್ಲ, ಆಕಾಶದಲ್ಲಿ ಹಾರಾಡುತ್ತೆ, ಫುಲ್ ಮೇಲೆ. ಸರಿಯಾಗಿದೆ. ಏನ್ ಹೇಳ್ತೀಯ ಇವಾಗ, ಹಾಡು ಹೇಳಲ್ವಾ? ಏನು ಹೇಳಲ್ವಾ? ಇಲ್ವಾ? ಸರಿ ಆಯ್ತು, ಹೀಗೆ ಕರೆ ಮಾಡ್ತಾ ಇರಿ, ಓಕೆನಾ? ನೆಕ್ಸ್ಟ್ ಟೈಮ್ ಕರೆ ಮಾಡಿದಾಗ ಏನಾದ್ರೂ ಕಲ್ತ್ಕೊಂಡು ಹೇಳ್ಬೇಕು. ಓಕೆ. ನಮಸ್ತೆ.
3: ಹಲೋ.
0: ಯಾರಿದು ಪುಟಾಣಿ?
3: ಸಿರಿ ಅಂತ. ನಾವು ಉದ್ರಳ್ಳಿಂದ ಮಾಡಿರೋದು.
0: ಸಿರಿ, ಏನ್ ಓದ್ತಿರೋದು?
3: ಸಿಕ್ಸ್
0: ಸ್ಟ್ಯಾಂಡರ್ಡ್. ಸಿರಿ ಏನ್ ಹೇಳದ್ ಇವಾಗ?
3: ನಾವು ಕತೆ ಹೇಳಕ್ ಕಲ್ತಿದ್ದೀನಿ.
0: ಕತೆನ ತುಂಬಾ ದೊಡ್ಡದಾದ್ರೆ ಆಗಲ್ವಲ್ಲ?
3: 30 ಸೆಕೆಂಡ್.
0: 30 ಸೆಕೆಂಡು ಆಗಲ್ಲ, ಸಮಯ ಮೀರೋಯ್ತು. ನಾನೇ ಒಂದ್ ಪ್ರಶ್ನೆ ಕೇಳ್ಬಿಡ್ಲಾ?
3: ನಮ್ ಹೇಳಿ.
0: ಅಳಿಲು ಅಂತ ಹೇಳ್ತೀವಲ್ವಾ, ಸ್ಕ್ವಿರಲ್, ಅದ್ರ ಆಯಸ್ ಎಷ್ಟು ಅಂತ ಗೊತ್ತಾ?
3: ಅಳಿಲು 2 ವರ್ಷ ಅನ್ಸುತ್ತೆ.
0: ಇಲ್ಲ ಇಲ್ಲ ಇಲ್ಲ, 9 ವರ್ಷ.
3: 9 ವರ್ಷ.
0: ಓಕೆನಾ ಸಿರಿ? ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಾಗ ಹಾಡು ಹೇಳೋರಂತೆ, ಓಕೆನಾ?
3: ಓಕೆ ಮ್ಯಾಮ್.
0: ಸಮಯ ಕಡಿಮೆ ಇರೋದ್ರಿಂದ ಪ್ರಶ್ನೆ ಮಾತ್ರ ಕೇಳಿದೀವಿ. ಓಕೆ.
3: ಓಕೆ ಮ್ಯಾಮ್.
0: ಧನ್ಯವಾದ ಪುಟಾಣಿ ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ಸ್ ಮ್ಯಾಮ್.
0: ಮಕ್ಕಳೇ, ಇದುವರೆಗೂ ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಎಲ್ಲ ಪುಟಾಣಿಗಳಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.
4: ಎಳೆ ಮಕ್ಕಳ ಮಾತುಗಳ ಮಾಲೆ ಚಿಣ್ಣರ ಲೋಕ ಕೇಳಿದ್ರಿ.
5: ಮಾತುಗಳ ಹಾಡುಗಳ ಗುಚ್ಛವಿದು.
6: ಇವನ್ನ ನೋಡಿ ಪುಟ್ಟ ಶಾಲೆ ಸೇರಿ ಬಿಟ್ಟ.
4: ಇದು ಹಾಸನ ಆಕಾಶವಾಣಿಯ ಕಾರ್ಯಕ್ರಮ.

10:30 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ 102.2 ಮೆಗಾಹರ್ಟ್ಸ್. ಇದು ಆಕಾಶವಾಣಿ ಹಾಸನ ಎಫ್ಎಂ. ನಿಲಯದ ಎರಡನೇ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ಸ್ವರ್ಣದಾಸ್ ಹೆಚ್ವಿ. ಈಗ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ವೃಂದಗಾನದಲ್ಲಿ ಕೇಳಿ ವಾಸಂತಿ ಚಂದ್ರ ಅವರ ರಚನೆ ಕಡಲಿನ ತೆರೆ ತೆರೆ.

ಈಗ ಕೇಳಿ ಜಗತ್ತಾತ್ರಿ ಭಾರತ ಮಾತೆ, ಎಎಸ್ ವೇಣುಗೋಪಾಲ್ ರಾವ್ ಅವರ ರಚನೆ, ವೃಂದಗಾನದಲ್ಲಿ.

ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನಮ್ಮ ನಿಲಯದಿಂದ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಅನಂತರ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃಷ್ಣ ಹಾನಗಲ್ ಅವರ ಗಾಯನ ಕೇಳಲಿದ್ದೀರಿ. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಸಾವಿರದಳ ಕಮಲಿನಿ, ಡಾ. HS ವೆಂಕಟೇಶ್ ಮೂರ್ತಿಯವರ ರಚನೆ, ವೃಂದಗಾನದಲ್ಲಿ.

ಇನ್ನು ಮುಂದೆ ಕೇಳಿ ವೃಂದಗಾನದಲ್ಲಿ ಎಂಎನ್ ವ್ಯಾಸರಾವ್ ಅವರ ದೇಶಭಕ್ತಿ ಗೀತೆ, ಯಾವ ನೆಲದ ಗಂಧಗಾಳಿ ಮಣ್ಣು ತಂಪು ತೀಡಿತೋ.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿ ನಂದು, ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಜಿಎಸ್ ಶಿವರುದ್ರಪ್ಪ ಅವರ ರಚನೆ ವೃಂದಗಾನದಲ್ಲಿ ಎಲ್ಲಿಗೆ ಇನ್ನೆಲ್ಲಿಗೆ.

ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜನನಿ ಜನ್ಮಭೂಮಿ ವಿಸಿ ಐರ್ಸಿಂಗ್ ಅವರ ರಚನೆ ವೃಂದಗಾನದಲ್ಲಿ.

ಇದುವರೆಗೂ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಈ ದೇಶಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ರೆ ನಮ್ಮಲ್ಲಿ ಏನೋ ಒಂಥರ ಸ್ಫೂರ್ತಿ, ಹೆಮ್ಮೆ, ಏಕತೆಯ ಭಾವನೆ ಜಾಗೃತವಾಗುತ್ತೆ. ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಇದನ್ನ ನೆನೆಯೋಣ ಅಂತ ಹೇಳ್ತಾ ಇಂದಿನ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರೋಟಿ ಕಪ್ಡಾ ಔರ್ ಮಕಾನ್ ಚಿತ್ರದ ಗೀತೆ. ಗೀತೆಯ ಗಾಯಕರು ಮುಖೇಶ್ ಮತ್ತು ಲತಾ ಮಂಗೇಶ್ಕರ್. ಸಂತೋಷ್ ಆನಂದ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತವಿದೆ.

ಕೇಳಿ ಅದ್ನಾನ್ ಸಮಿ ಮತ್ತು ಸುನಿಧಿ ಚೌಹಾನ್ ಅವರ ಸ್ವರದಲ್ಲಿ ಚೋರ್ ಮಚಾಯೇ ಶೋರ್ ಚಿತ್ರದ ಗೀತೆ. ತೇಜ್ಪಾಲ್ ಕೌರ್ ಅವರು ಬರೆದಿರುವ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಅನು ಮಲ್ಲಿಕ್. ಕೇಳಿ ಚೋರ್ ಮಚಾಯೇ ಶೋರ್ ಚಿತ್ರದ ಗೀತೆ.

ಮುಂದಿನ ಗೀತೆ 1982 ತೆರೆ ಕಂಡಂತಹ ಈ ಚಿತ್ರದ ಗೀತೆ ಇಂದಿಗೂ ಕೂಡ ಜನಪ್ರಿಯವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗಲೂ ಕೂಡ ಶಾಲಾ ವಾರ್ಷಿಕೋತ್ಸವದಲ್ಲಿ, ಕಾಲೇಜ್ ಫೆಸ್ಟ್ಗಳಲ್ಲಿ ವಿದ್ಯಾರ್ಥಿಗಳು ಈ ಗೀತೆಗೆ ನೃತ್ಯವನ್ನ ಮಾಡ್ತಾರೆ. ಯಾವುದಪ್ಪ ಈ ಗೀತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈಗ ಕೇಳಿ ವಿಜಯ್ ಮತ್ತು ಸಂಗಡಿಗರ ಸ್ವರದಲ್ಲಿ ಡಿಸ್ಕೋ ಡಾನ್ಸರ್ ಚಿತ್ರದ ಗೀತೆ. ಈಗಾಗಲೇ ಈ ಚಿತ್ರದ ಯಾವ ಗೀತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಅಂಜನ್ ಅವರು ಬರೆದಿರುವ ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಬಪ್ಪಿ ಲಹರಿ. ಕೇಳಿ ಡಿಸ್ಕೋ ಡಾನ್ಸರ್ ಚಿತ್ರದ ಗೀತೆ.

ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ ಈ ಕುರಿತು ಆಯುರ್ವೇದ ತಜ್ಞರಾದ ಡಾ ಅನುಶ್ರೀ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದದ ಪರಿಹಾರ ಈ ಕುರಿತು ಡಾ ರಾಕೇಶನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಆನಂತರ ಫಿಷರ್ಗೆ ಆಯುರ್ವೇದದ ಪರಿಹಾರ ಈ ಕುರಿತು ಡಾ ಸಹನಾ ಕಾಮತ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಇನ್ನು ಮುಂದೆ ಕೇಳಿ ಪ್ರೇಮ್ ರೋಗ್ ಚಿತ್ರದ ಗೀತೆ, ಲತಾ ಮಂಗೇಶ್ಕರ್ ಮತ್ತು ಸುರೇಶ್ ವಾಡ್ಕರ್ ಅವರ ಸ್ವರದಲ್ಲಿ. ಸಂತೋಷ್ ಆನಂದ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತವಿದೆ.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ ಕೇಳುಗರೆ, ಸ್ಟುಡಿಯೋದಲ್ಲಿ ಸಮಯವಾಗಿದೆ 11:30. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಶ್ರೋತೃಗರಿಗೆಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಾರು ಬಿಹಾಗ್ ರಾಗ್ನಲ್ಲಿ ಕೇಳಿ ಕೃಷ್ಣ ಹಾನಗಲ್ ಅವರ ಗಾಯನ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: इल्लोडो इदु निन्न हेसरिगे
2: अष्टेन अवसर अत्ते
1: अरे मत्ते इदु निन्न हेसरिगे ಮತ್ತೆ ಇದು ನನ್ನ ಮುದ್ದ ಮೊಮ್ಮಗಳ ಹೆಸರಿಗೆ.
3: ಅದೇ ಅಜ್ಜಿ, ನಿಮ್ಮ ಹೆಸರಿಗೆ
4: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
1: ಹಾಗೆಲ್ಲ ಮಾತಾಡ್ಬೇಡಿ. ಏನು
5: ಆರ್.ಬಿ.ಐ ಹೇಳುತ್ತೆ?
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಕೇಳುಗರೆ, ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾರು ಬಿಹಾಗ್ರಾಗ್ನಲ್ಲಿ ಕೃಷ್ಣ ಹಾನ್ಗಲ್ ಅವರ ಗಾಯನವನ್ನ ಕೇಳಿದಿರಿ. ಇದು ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಕೇಳುಗರೆ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ತಲುಪಿದ ಪ್ರಧಾನಮಂತ್ರಿ ಅವರನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಸ್ವಾಗತಿಸಿ ಬರಮಾಡಿಕೊಂಡರು. ಪ್ರಸ್ತುತ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಅವರು ತಲುಪಿದ್ದು 45ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಆಯೋಜಿತ ಬೃಹತ್ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಮೇ 10 ಚಾರಿತ್ರಿಕ ದಿನವಾಗಿದೆ. 1857ರ ಈ ದಿನದಂದು ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಯು ಹತ್ತಿತು. ಬಳಿಕ ಅದು ಜ್ವಾಲೆಯಾಗಿ ವ್ಯಾಪಿಸಿ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಿಗೊಳಿಸಿತು ಎಂದರು. ನಾಳೆ 11ರಂದು ಗುಜರಾತಿನ ಸೋಮನಾಥ ದೇಗುಲ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ನಿರ್ಮಾಣಗೊಂಡ ಸಂದಿಗ್ಧ ಪರಿಸ್ಥಿತಿ ಬಗ್ಗೆ ಉಲ್ಲೇಖಿಸಿದ ಅವರು, ವಿಶ್ವದ ಹಲವು ರಾಷ್ಟಗಳ ಮೇಲೆ ಇದು ಪರಿಣಾಮ ಬೀರಿದೆ, ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗೂಡಬೇಕಿದೆ ಎಂದರು. ಕಂದಾಯ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳ ಸೇವೆ ಒದಗಿಸುವಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ, ಪಹಣಿ, ಪಿಂಚಣಿ ಸೇರಿದಂತೆ ಸೌಲಭ್ಯ ವಿತರಣಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭೂ ಗ್ಯಾರಂಟಿ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ ಎಂದರು. ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಮಾತನಾಡಿ, ಕಂದಾಯ ಗ್ರಾಮ ಯೋಜನೆಯಡಿ ಕಲಬುರಗಿ ಜಿಲ್ಲೆಯಲ್ಲಿ 368 ಗ್ರಾಮಗಳನ್ನು ಗುರುತಿಸಿ ಅದರಲ್ಲಿ 330 ಗ್ರಾಮಗಳನ್ನು ಘೋಷಿಸಲಾಗಿದೆ. 6060 ಡಿಜಿಟಲ್ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. 23,447 ಪಹಣಿ ತಿದ್ದುಪಡಿ ಮಾಡಿಕೊಡಲಾಗಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕಾಕರಣ ಅಭಿಯಾನ ಚುರುಗುತ್ತಿದೆ. ಈ ತಿಂಗಳ 22ರವರೆಗೆ ನಡೆಯಲಿರುವ 9ನೇ ಸುತ್ತಿನ ಲಸಿಕಾಕರಣ ಅಭಿಯಾನದ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕರಾದ ಡಾ ರವಿ ಸಾಲಿಗೌಡರ್,
1: ಕಾಲು ಮತ್ತು ಬಾಯಿ ಬೇನೆ ಲಸಿಕಾಕರಣವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 13 ಲಕ್ಷ ಜಾನುವಾರುಗಳ ಸಂಖ್ಯೆಯಲ್ಲಿ %40 ಸಾಧನೆಯನ್ನ ಮಾಡಲಾಗಿದೆ. ಉಳಿದ ಎಲ್ಲ ಜಾನುವಾರುಗಳನ್ನ ಕಾಲು ಹಾಗೂ ಬಾಯಿ ಬೇನೆ ಲಸಿಕಾಕರಣಕ್ಕೆ ಒಳಪಡಿಸಿ ಜಿಲ್ಲೆಯ ಜಾನುವಾರು ಮಾಲೀಕರು ಸಹಕರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಕಾಲು ಮತ್ತು ಬಾಯಿ ಬೇನೆ ಲಸಿಕಾಕರಣ ಹಾಗೂ ಜಾನುವಾರುಗಳ ಕೃತಕ ಗರ್ಭಧಾರಣ ಯೋಜನೆಗಳನ್ನ ನಮ್ಮ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ತಮಗೆ ಸೇವೆ ನೀಡಿದ ನಂತರ ತಮ್ಮ ನೋಂದಣಿಯಾದ ಮೊಬೈಲ್ಗೆ ಸ್ವೀಕರಿಸುವ ಒಟಿಪಿಯನ್ನು ಇಲಾಖೆ ಅಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ನೀಡಿ ಸಹಕರಿಸಬೇಕು.
0: ಅರಣ್ಯ ಇಲಾಖೆ ಸ್ಥಳೀಯ ಪ್ರಜಾತಿಯ ಗಿಡಗಳನ್ನು ನೆಟ್ಟು ಅರಣ್ಯೀಕರಣವನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಪರಿಸರ ಜೀವಿಶಾಸ್ತ್ರ ಮತ್ತು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಸವಾಲಿನ ನಡುವೆ ನಗರ ಪ್ರದೇಶಗಳ ಸಮೀಪದ ಅರಣ್ಯ ಭೂಮಿಗಳನ್ನು ಉಳಿಸಿ ಬೆಳೆಸುವುದು ಅತ್ಯಗತ್ಯವಾಗಿದೆ. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಗಣ್ಯರು ಕಂಬನಿ ಮಿಡಿದಿದ್ದು ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಜನಸೇವೆಯಲ್ಲಿ ಅಪಾರ ಕಾಳಜಿ ಹಾಗೂ ಬದ್ಧತೆ ಹೊಂದಿದ್ದ ವ್ಯಕ್ತಿ ಸುಧಾಕರ್. ಇಂಥವರು ಇನ್ನಷ್ಟು ಕಾಲ ಜನರ ನಡುವೆ ಇರಬೇಕಿತ್ತು. ವೈದ್ಯರ ನಿರಂತರ ಪ್ರಯತ್ನ, ಎಲ್ಲರ ಹಾರೈಕೆಯ ಹೊರತಾಗಿಯೂ ಅವರು ನಮ್ಮನ್ನಗಲಿದ್ದಾರೆ. ಇದೊಂದು ಅತ್ಯಂತ ನೋವಿನ ಘಳಿಗೆಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓದಿಕೊಳ್ಳುವ ಕಥೆಗಳಿಗಿಂತ ಲೇಖಕರೇ ಓದಿ ಹೇಳುವ

0: ಕಥೆಗಳು ಹೆಚ್ಚು ಪರಿಣಾಮಕಾರಿ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾ ಬಸವರಾಜ್ ಸಾದರ್ ಹೇಳಿದರು. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸಹಯೋಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜಿಸಿದ ಕೇಳು ಕಥೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ ಹೊನ್ಕಲ್ ಸೇರಿದಂತೆ ಸಾಹಿತ್ಯಾಸಕ್ತರು ತಮ್ಮ ಸಣ್ಣ ಕಥೆಗಳನ್ನು ವಾಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ
2: ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಿಳೆಯರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾರೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಒಂಥರ ವಿಭಿನ್ನವಾಗಿರುತ್ತೆ. ಒಂದು ಹುಡುಗಿ ತನ್ನ ಯವನಾವಸ್ಥೆಯಲ್ಲಿ ಪ್ಯುಬರ್ಟಿ ಅಚ್ಚಿವಾದಾಗ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾಳೆ. ಒಂದು ಚೈಲ್ಡ್ ಬಿಯರಿಂಗ್ ಏಜ್ ಅಲ್ಲಿ ಗರ್ಭಾವಸ್ಥೆಯಲ್ಲಿ ಬೇರೆ ತರಹದ ತೊಂದರೆಗಳು ಕಂಡು ಬರ್ತವೆ. ಡೆಲಿವರಿ ಆದ್ಮೇಲೆ ಬೇರೆ ತರಹದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಈ ಎಲ್ಲಾ ಸಮಸ್ಯೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಹುಡುಕೋಣ. ಮಹಿಳೆಯರ ಆರೋಗ್ಯ ಮತ್ತು ಆಯುರ್ವೇದ ಈ ವಿಷಯವಾಗಿ ನಮ್ ಜೊತೆ ಮಾತನಾಡೋದಿಕ್ಕೆ ಡಾಕ್ಟರ್ ಅನುಶ್ರೀ ಎಂವಿ, ಇವರು ಆಯುರ್ವೇದ ತಜ್ಞೆ, ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ನಮ್ ಜೊತೆ ಇದ್ದಾರೆ. ಡಾಕ್ಟರ್ ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಅನುಶ್ರೀ ಅವರೇ, ನಿಮ್ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
3: ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಕೂಡ, ಆಮೇಲೆ ಯೋಗ ಥೆರಪಿಸ್ಟ್. ನಮ್ದೇ ಆದಂತಹ ಒಂದು ಸ್ಕಿನ್ ಮತ್ತೆ ಹೇರ್ ಕೇರ್ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆ, ಅದರದ್ದು ಫೌಂಡರ್ ಆಗಿದ್ದೀನಿ. ಅಂಡ್ ನಾನು ಆಯುರ್ವೇದ ಕಾಸ್ಮೆಟಾಲಜಿಸ್ಟ್. ಸೊ ಇದು ನನ್ನ ಸಣ್ಣ ಪರಿಚಯ. ನಾನು ಮೈಸೂರಿಂದ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ, ಈಗ ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಲ್ಲಿ ನನ್ನ ಸಂಸ್ಥೆ ಇದೆ.
2: ಈಗ ಆಯುರ್ವೇದದಲ್ಲಿ ದೇಹ ಪ್ರಕೃತಿಯ ಬಗ್ಗೆ ಮಾತಾಡ್ತಾರೆ.
3: ಹೌದೌದು.
2: ಇದರ ಬಗ್ಗೆ ನಿಮ್ ಪ್ರಕಾರ ಜನರಿಗೆ ಎಷ್ಟು ಅರಿವಿರಬೇಕು, ಮತ್ತೆ ಆಯುರ್ವೇದದಲ್ಲಿ ಈ ದೇಹ ಪ್ರಕೃತಿಯನ್ನ ಹೇಗೆ ವಿವರಿಸಲಾಗಿದೆ?
3: ಓಕೆ. ಈಗ ಆಯುರ್ವೇದದಲ್ಲಿ ನಾವು ದೇಹ ಪ್ರಕೃತಿ ಅಂತ ಬಂದಿದ ತಕ್ಷಣ ಹೇಳೋದೆ ವಾತ ಪಿತ್ತ ಕಫ. ಸೊ ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಪಿ ದೀಯತೆ. ಅಂದ್ರೆ ಸ್ವಸ್ಥ, ಒಬ್ಬ ಸ್ವಸ್ಥ ಅಂದ್ರೆ ಹೆಲ್ದಿ ಪರ್ಸನ್. ಒಬ್ಬ ಸ್ವಸ್ಥನ ದೇಹದಲ್ಲಿ ಹೇಗೆ ನಮ್ಮ ಎಲ್ಲ ದೋಷಗಳು, ಧಾತುಗಳು, ಪ್ರಕೃತಿ ಇದನ್ನ ಡಿಪೆಂಡ್ ಆಗುತ್ತೆ, ಅವೆಲ್ಲ ಸಮವಾಗಿದ್ದರೆ, ಅಂದರೆ ಸಮದೋಷ. ಸಮದೋಷ ಅಂತ ಬಂದಾಗ ದೋಷಗಳು ಅಂದರೆ ವಾತ ಪಿತ್ತ ಕಫ. ಸೊ ಇದು ಸಮವಾಗಿದ್ದಾಗ ಸಮದೋಷ. ಸಮ ಅಗ್ನಿ. ಸೊ ಅಗ್ನಿ ಅಂದರೆ ನಮ್ಮ ಪಿತ್ತ, ದೇಹದಲ್ಲಿರುವಂತಹ ಟೆಂಪರೇಚರ್. ಒಂದು ನಾವು ಅಗ್ನಿನ ನಮ್ಮ ಡೈಜೆಸ್ಟಿವ್ ಫೈರ್ಗೆ ಅದನ್ನ ಇದು ರೆಫರ್ ಮಾಡ್ತೀವಿ. ಅದರಲ್ಲಿ ಹೆಂಗೆ ಅಂದರೆ, ಡೈಜೆಸ್ಟಿವ್ ಫೈರ್ ಅಂದರೆ ನಮ್ಮ ಬಾಡಿನಲ್ಲಿರುವಂತಹ ಡೈಜೆಸ್ಟಿವ್ ಜ್ಯೂಸ್ಗಳಾಗಿರಲಿ ಅಥವಾ ಹಾರ್ಮೋನ್ಸ್ ಆಗಿರಲಿ, ಇವಕ್ಕೆ ನಾವು ಅದನ್ನ ರೆಫರ್ ಮಾಡ್ತೀವಿ ಅಗ್ನಿ. ಸೊ ಸಮ ಅಗ್ನಿ ಅಂದರೆ ಅಗ್ನಿ ಕೂಡ ಸಮವಾಗಿರಬೇಕು. ಸಮದೋಷ ಸಮ ಅಗ್ನಿ. ಸಮಧಾತು. ಸಮಧಾತುಗಳು ಅಂದ್ರೇನು? ನಮ್ಮ ಬಾಡಿನಲ್ಲಿರುವಂತಹ ರಸ, ರಕ್ತ, ಮಾಂಸ, ಮೇಧ, ಮಜ್ಜ, ಶುಕ್ರ, ಆರ್ಥವ. ಸೊ ಇದೆಲ್ಲ ಏನು? ನಮ್ಮ ಬಾಡಿನಲ್ಲಿರುವಂತಹ ಅಂಶಗಳು. ರಸ ಬಂದು ನಮ್ಮ ಫ್ಲೂಯಿಡ್ಸ್, ರಕ್ತ ಬಂದು ಬ್ಲಡ್. ಸೊ ಇದೇ ತರ ಇರೋದು. ಇದನ್ನೆಲ್ಲ ನಾವು ಸಮದೋಷ ಸಮಾಗ್ನಿ ಸಮಧಾತು. ಸೊ ಸಮವಾಗಿರ್ಬೇಕು. ಮಲಕ್ರಿಯ. ಸೊ ಮಲ ಅಂದ್ರೆ ನಮ್ಮಲ್ಲಿರುವಂತಹ ಕಲ್ಮಶಗಳು. ಸೊ ಏನ್ ಎಕ್ಸ್ಕ್ರೀಟ್ ಮಾಡ್ತೀವಿ, ಹೊರಗಾಗ್ತಿವಲ್ಲ, ಆ ಮಲಗಳು, ಅವು ಕೂಡ ಕ್ಲಿಯರ್ ಆಗಿ ಹೊರಗಡೆ ಹೋಗಬೇಕು. ಸೊ ಇದೆಲ್ಲ ಇದ್ದಾಗ ಒಬ್ಬ ಸ್ವಸ್ಥ ಅಂತ ಹೇಳ್ತೀವಿ. ಸೊ ಇದೆಲ್ಲದನ್ನು ಹೇಗೆ ನಾವು ಸಮವಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಆಯುರ್ವೇದದಲ್ಲಿ ಹೇಳಿರುವಂತಹ ಕ್ರಿಯೆಗಳು ಅಥವಾ ಏನು ಟ್ರೀಟ್ಮೆಂಟ್ಗಳು, ಇದೆಲ್ಲ ರೆಫರ್ ಆಗುತ್ತೆ. ಸೊ ನಮ್ಮ ಬಾಡಿನಲ್ಲಿ ನೀವು ಕೇಳಿದಂಗೆ ಈ ದೋಷಗಳು ಬಗ್ಗೆ ಕೇಳಿದ್ರಿ, ಈ ಪ್ರಕೃತಿ ಅನಾಲಿಸಿಸ್ ಮಾಡೋದು ಹೆಂಗೆ ಅಂತ. ಸೊ ನಾವು ಪ್ರಕೃತಿನ ಅನಲೈಸ್ ಮಾಡೋದೇ ಈ ದೋಷಗಳ ಮೇಲೆ.
2: ಈಗ ನಾವು ಕಾಮನ್ ಪೀಪಲ್ ಆಗಿ ನಮ್ಗೆ ಗೊತ್ತಿರಲ್ಲ ನನ್ನ ಬಾಡಿ ಅಂದ್ರೆ, ಕೆಲವೊಂದ್ಸಲ ಜಾಸ್ತಿ ಕೋಲ್ಡ್ ಬಂದ್ರೆ ಓ ನಿಂದು ಕೋಲ್ಡ್ ಬಾಡಿ, ಅಥವಾ ಜಾಸ್ತಿ ಗ್ಯಾಸ್ಟ್ರಿಕ್ ಆದ್ರೆ ಅಥವಾ ಹೀಟ್ ಆದ್ರೆ ಓ ನಿಂದು ಹೀಟ್ ಬಾಡಿ, ಅದಕ್ಕೆ ಹಂಗಾಗ್ತಿದೆ. ಇದು ಜನರಲೈಸ್ ನಮ್ಗೆ ಒಂದು

0: ಅಸಂಪ್ಷನ್ಸ್ ಅಷ್ಟೇ ನಮ್ಗೆ.
1: ಹೌದು,
0: ಬಟ್ ಅದ್ರ ಬಗ್ಗೆ ಜನರಿಗೆ ನಿಖರವಾದ ಮಾಹಿತಿ ಇರಬೇಕಾ? ಇದ್ರೆ ಎಷ್ಟು ಉಪಯುಕ್ತವಾಗಿ
1: ನಾವೇನ್ ಹೇಳ್ತೀವಿ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೋಬೇಕು. ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಂಡಷ್ಟು ನಮಗೆ ಹೆಲ್ಪ್ ಜಾಸ್ತಿ. ಸೊ ಎಷ್ಟೋ ಸಲ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಆಹಾರವೇ ಔಷಧಿ. ಸೊ ಆಹಾರವೇ ಔಷಧಿ ಆಗ್ಬೇಕು ಅಂದ್ರೆ ನಿಮ್ ಬಾಡಿನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮ್ಗೆ ಆಹಾರ ಔಷಧಿ ಆಗತ್ತೆ, ಇಲ್ಲ ಅಂದ್ರೆ ಆಹಾರನೇ ವಿಷ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವೀಗ ಪ್ರಕೃತಿ ಬಗ್ಗೆ ಕೇಳಿದ್ರಿ, ಈ ಒಬ್ಬೊಬ್ಬ ದೇಹದ ಪ್ರಕೃತಿ ಹೇಗಿರ್ಬೇಕು ಅಂತ. ಈಗ ನಾನು ವಾತ ಮತ್ತೆ ಪಿತ್ತ ದೋಷ ಇರುವಂತಹ ಪ್ರಕೃತಿ. ಸೊ ಈಗ ಇನ್ನೊಂದು ಎಲ್ಲರಿಗಲ್ಲಿ ಮಿಸ್ಕನ್ಸೆಪ್ಷನ್ ಏನಿದೆ ಅಂದ್ರೆ, ನಂದು ವಾತ ಬಾಡಿ, ನಂದು ಪಿತ್ತ ಬಾಡಿ ಅಂತ ಹೇಳ್ತಾರೆ. ಇಲ್ಲ, ಆತರ ಒಂದೇ ಒಂದು ದೋಷ ಪ್ರಿಡಾಮಿನೆನ್ಸ್ ಇರೋದಿಲ್ಲ, ಅಥವಾ ಒಂದೇ ಒಂದು ದೋಷದ ಪ್ರಕೃತಿ ಇರೋದಿಲ್ಲ. ಇದ್ರಲ್ಲಿ ಯಾವಾಗ್ಲೂ ಮಿಕ್ಸ್ಡೇ ಇರೋದು. ಸೊ ವಾತ ಪಿತ್ತ, ಪಿತ್ತ ಕಫ, ಇಲ್ಲ ಅಂದ್ರೆ ವಾತ ಕಫ, ಹೀಗೆ ಮಿಕ್ಸ್ಚರ್ ಆಗೇ ಇರುತ್ತೆ ಹೊರತು ಒಂದೇ ಪ್ರಿಡಾಮಿನೆನ್ಸ್ ಇರೋದಿಲ್ಲ. ಸೊ ಅದನ್ನ ಸ್ವಲ್ಪ ತಿಳ್ಕೋಬೇಕಾಗತ್ತೆ. ಸಿಂಪಲ್ ಆಗಿ ಹೆಂಗ್ ಹೇಳ್ಬೋದು ನಾನು ಇವೆಲ್ಲ ಅರ್ಥ ಮಾಡ್ಕೊಳಂಗೆ, ನಿಮ್ ಬಾಡಿ ಹೇಗೆ ತಿಳ್ಕೋಬಹುದು ಅಂದ್ರೆ ಒಂದ್ 4-5 ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಅದನ್ನ ತಿಳ್ಕೊಂಡು ನೀವು ನಿಮ್ ಬಾಡಿನ ಅನಲೈಸ್ ಮಾಡ್ಕೋಬಹುದು, ಬಟ್ ನಾಟ್ ಕಂಪ್ಲೀಟ್ಲಿ. ಯಾಕಂದ್ರೆ ನಾನು ಇಲ್ಲಿ ಹೇಳ್ತಾ ಹೋದ್ರೆ ಒಂದ್ ಶೋ ಫುಲ್ ಬೇಕು ಬರೀ ವಾತ ಪಿತ್ತ ಬಗ್ಗೆ ಮಾತಾಡಕ್ಕೆ.
0: ಸಾಧ್ಯ ಇಲ್ಲ.
1: ಹೌದು ಹೌದು, ಅಷ್ಟು ಕ್ಲಿಯರ್ ಆಗಿ ಆಮೇಲೆ ಒಂದೊಂದನ್ನು ವಿವರಿಸಿ ಹೇಳಿದ್ದಾರೆ ನಮ್ಮ ಆಯುರ್ವೇದ ವೇದಗಳಲ್ಲಿ. ಸೊ ನಾನೀಗ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಈಗ ವಾತ ಬಂತು ಅಂದ್ರೆ ವಾತ ಪ್ರಕೃತಿನಲ್ಲಿ ಏನಿರುತ್ತೆ ವಾತ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ, ವಾತ ಕ್ಯಾನ್ ಅದನ್ನ ನೀವು ವಾಯುಗೆ ಕಂಪೇರ್ ಮಾಡ್ಬೋದು. ವಾಯು ಅಂದ್ರೆ ಗಾಳಿ, ಏರ್. ಸೊ ಏರ್ ಹೇಗೆ ತಣ್ಣಗಿರುತ್ತೆ, ತಂಪಿರುತ್ತೆ, ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಸೊ ತುಂಬಾ ಬೇಗ ಓಡಾಡೋದು, ಮಾತಾಡೋದು ಆ ತರ ನೇಚರ್ ಇರುತ್ತೆ. ಬಾಡಿ ಕೂಲ್ ಇರುತ್ತೆ. ಆಮೇಲೆ ನಿಮ್ಮ ದೇಹದ ದೇಹ ಉದ್ದ ಇರ್ತಾರೆ, ತುಂಬಾ ಎತ್ತರ ಇರ್ತಾರೆ, ತುಂಬಾ ತೆಳ್ಳಗಿರ್ತಾರೆ. ಆಮೇಲೆ ರಫ್ ಸ್ಕಿನ್ ಇರುತ್ತೆ, ರಫ್ ಹೇರ್ ಇರುತ್ತೆ, ಕರ್ಲಿ ಹೇರ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ವಾತ ಪ್ರಕೃತಿಯವರ ನೇಚರ್ ಅಂದ್ರೆ ವಾತ ಪ್ರಕೃತಿ ಪ್ರಿಡಾಮಿನೆಂಟ್ ಆಗಿರುವಂತಹ ಬಾಡಿ ನೇಚರ್ ಇರುತ್ತೆ. ಅದೇ ರೀತಿ ಈಗ ಪಿತ್ತ ಪ್ರಕೃತಿ ಇರೋ ಪ್ರಿಡಾಮಿನೆಂಟ್ ನೇಚರ್ ಇತ್ತು ಅಂದ್ರೆ, ಪಿತ್ತ ಪ್ರಕೃತಿ ಇರೋರಿಗೆ ಐಸೈಟ್ ತುಂಬಾ ಫಾಸ್ಟ್, ತುಂಬಾ ಶಾರ್ಪ್ ಇರುತ್ತೆ, ತುಂಬಾ ಐಸೈಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅವ್ರ ಕಣ್ಣು ನೋಡಿದ ತಕ್ಷಣ ನೀವು ಹೇಳ್ಬೋದು ಏನಿಷ್ಟು ಬ್ರೈಟ್ ಐಸ್ ಇದೆ ಅಂತ. ಹೌದು, ಪಿತ್ತ ಪ್ರಕೃತಿ ಇರೋರಿಗೆ ತುಂಬಾ ಬ್ರೈಟ್ ಐಸ್ ಇರುತ್ತೆ, ತುಂಬಾ ಬೆಳ್ಳಗಿರ್ತಾರೆ, ಕೆಂಪಾಗಿರ್ತಾರೆ, ಬೇಗ ಬಿಸಿಲಿಗೆ ಹೋದ್ರೆ ಕೆಂಪಾಗುವಂತ ನೇಚರ್ ಇರುತ್ತೆ, ತುಂಬಾ ಬೇಗ ಕೋಪ ಬರುವಂತ ನೇಚರ್ ಇರುತ್ತೆ. ಆಮೇಲೆ ಹುಳಿ ಖಾರ ತಿನ್ನೋ ಆಸೆ ಬಹಳ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ಏನದು ಸ್ವಲ್ಪ ಡೈಜೆಷನ್ ಹೆಚ್ಚಾಗಿ ಫಾಸ್ಟ್ ಆಗಿ ಆಗೋದ್ರಿಂದ ತೆಳ್ಳಗೂ ಇರ್ತಾರೆ, ಬೇಗ ಮೆಟಬಾಲಿಸಮ್ ಫಾಸ್ಟ್ ಮೆಟಬಾಲಿಸಮ್ ಇರುತ್ತೆ, ಊಟ ಜೀರ್ಣ ಶಕ್ತಿ ಬಹಳ ಫಾಸ್ಟ್ ಆಗಿ ಆಗುತ್ತೆ ಅವರಲ್ಲಿ. ಆಮೇಲೆ ಮಾತಿನಲ್ಲಿ ಸ್ಪೀಡ್ ಇರುತ್ತೆ. ಆಮೇಲೆ ತುಂಬಾ ಯೋಚನೆ ಮಾಡಿ ಮಾತನಾಡುವಂತ ಯೋಚನೆ ಮನೋಭಾವನೆ ಇರುತ್ತೆ. ಸೊ ಇದೆಲ್ಲ ನೀವು ಪಿತ್ತ ಪ್ರಕೃತಿ ಅವ್ರದಕ್ಕೆ ಕಂಪೇರ್ ಮಾಡ್ಕೋಬಹುದು. ಕಫ ಪ್ರಕೃತಿ ಅವ್ರದ್ದು ಬಂತು ಅಂದ್ರೆ ಕಫ ಹೆವಿ, ಹೆವಿನೆಸ್. ಸೊ ನಾವು ಕಫ ಅಂದ್ರೆ ಅದನ್ನ ಅರ್ತ್ಗೆ ಹೋಲಿಸ್ತೀವಿ. ಸೊ ಅರ್ತ್ ಅಂದ್ರೆ ಹೆವಿ ಇರುತ್ತೆ. ಸೊ ಅವರು ಹೆವಿ ಇರ್ತಾರೆ, ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಏನದು ರೇಡಿಯಂಟ್ ಸ್ಕಿನ್ ಇರುತ್ತೆ. ಆಮೇಲೆ ಮಾತಾಡುವಾಗ ಸ್ಲೋ ಮಾತಾಡ್ತಾರೆ, ತುಂಬಾ ಯೋಚನೆ ಮಾಡಿ ಆಮೇಲೆ ಉತ್ತರ ಕೊಡ್ತಾರೆ, ತುಂಬಾ ಚೆನ್ನಾಗಿ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ಬುದ್ಧಿವಂತರಾಗಿರ್ತಾರೆ, ಅಂದ್ರೆ ಬುದ್ಧಿವಂತರು ಅಂದ್ರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ಬೋದು ನಾವು. ಸೊ ಈ ನೇಚರ್ ಎಲ್ಲ ಬಂದು ನಮ್ಮ ಕಫ ಪ್ರಕೃತಿ. ಸೊ ಈಗ ಎಲ್ಲರಿಗೂ ಈಗ ನಾನು ಹೇಳ್ದಂಗೆ ನೀವು ಯೋಚನೆ ಮಾಡ್ತಾ ಇರ್ಬೇಕು, ಕೇಳ್ತಾ ಇರೋರು ತಿಳ್ಕೊಬಹುದು, ನಂಗೆ ವಾತ ಪ್ರಕೃತಿದು ಅಂಶಗಳಿದೆ, ಪಿತ್ತ ಪ್ರಕೃತಿ ಅಂಶಗಳಿದೆ, ಕಫ ಪ್ರಕೃತಿ ಅಂಶಗಳಿದೆ ಅಂತ. ಸೊ ಅವಾಗೇನು, ನೀವು ಕಾಂಬಿನೇಷನ್ ಅಲ್ಲಿ ಇದ್ದೀರಾ, ನೀವು ವಾತ ಮತ್ತೆ ಕಫ ಕಾಂಬಿನೇಷನ್.
0: ಅಂಶ ಜಾಸ್ತಿ ಇರುತ್ತೆ.
1: ಹೌದು,
0: ಕಂಪೇರ್ ಟು
1: ಹೌದು ಹೌದು, ಒಂದು ಪ್ರಿಡಾಮಿನೆಂಟ್ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದರ ಮೇಲೆ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಆಯ್ತು. ಸೊ ಈಗ ಪ್ರಕೃತಿ ಅನಾಲಿಸಿಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಆಹಾರ ವಿಹಾರನ ಮಾಡಿಫೈ ಮಾಡ್ಕೋಬೇಕು. ಸೊ ಆಹಾರ ವಿಹಾರ ಬಂತು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಕಫ ಮತ್ತೆ ಪಿತ್ತ ಮತ್ತೆ ಕಫ ಪ್ರಕೃತಿ ತಗೋತೀನಿ, ಅದರಲ್ಲಿ ಕಫ ಪ್ರಿಡಾಮಿನೆಂಟು, ಪಿತ್ತ ಇರುವಂತಹವರು. ಸೊ ಇವರಲ್ಲಿ ಏನು ಊಟ ತಿಂಡಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅತಿಯಾದಂತಹ ಉಪ್ಪು ಹುಳಿ ಖಾರಗಳನ್ನ ಅವಾಯ್ಡ್ ಮಾಡಬೇಕು, ವಿಹಾರ ಇಂಪ್ರೂವ್ ಮಾಡಬೇಕು. ವಿಹಾರ ಅಂತ ಬಂತು ಅಂದರೆ ವ್ಯಾಯಾಮ, ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡೋದು, ಇದನ್ನೆಲ್ಲ ಮಧ್ಯಾಹ್ನ ನಿದ್ದೆ ಕಮ್ಮಿ ಮಾಡಬೇಕು, ವ್ಯಾಯಾಮ ಜಾಸ್ತಿ ಮಾಡಬೇಕು, ಆಕ್ಟಿವ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಊಟ ತಿಂಡಿ ಬಂದಾಗ ಹೆವಿ ಫುಡ್ನ ಊಟ ಮಾಡೋ ಹಾಗಿಲ್ಲ. ಹೆವಿ ಫುಡ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜಂಕೆ, ಪಿಜ್ಜಾ, ಬರ್ಗರು, ಚೀಸು ಇವೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆ ಅಂದರೆ ಇದು ಗುರು ಆಹಾರ ಅಂತ ಹೇಳ್ತೀವಿ. ಗುರು ಆಹಾರನ ಡೈಜೆಸ್ಟ್ ಮಾಡೋದಕ್ಕೆ ಅಗ್ನಿ ಜಾಸ್ತಿ ಉಪಯೋಗ ಆಗುತ್ತೆ. ಸೊ ಅಗ್ನಿ ಜಾಸ್ತಿ ಉಪಯೋಗ ಆಗಬೇಕು ಅಂದರೆ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈಗ ಆಹಾರಕ್ಕಾಗಿ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ಪಿತ್ತ ಜಾಸ್ತಿ ಆಯಿತು, ಬಟ್ ಬೇರೆಯ ಕೆಲಸಗಳಿಗೆ ಅಗ್ನಿ ಅತಿ ಆಯಿತು. ಅತಿ ಆದಾಗ ಆ ಕೆಲಸಗಳಲ್ಲೂ ಹಾಳಾಗುತ್ತೆ. ಸೊ ನಿಮಗೆ ಅಗ್ನಿ ಅತಿ ಆದಾಗ ಕೋಪ, ಆಂಗ್ಸೈಟಿ, ಒತ್ತಡ, ಸ್ಟ್ರೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬೇರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಹಾರ್ಮೋನಲ್ ಚೇಂಜಸ್ ಇಂದ ಬೇರೆ ಬೇರೆ ರೋಗಗಳು ಬಾಡಿನಲ್ಲಿ ಬರುತ್ತೆ.
0: ಪ್ರಕೃತಿ ಎಲ್ಲ ಅಂದ್ರೆ ಈ ಪ್ರಾಬ್ಲಮ್ಗಳಿಗೆ ಇಂಟರ್ಲಿಂಕ್ಡ್ ಅಂತ ಹೇಳಿ.
1: ಡೆಫಿನೆಟ್ಲಿ ಎಲ್ಲ ಚೈನ್ ಇದು. ಒಂದು ಕಡೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಂಡ್ ಆಗದೆ ನೀವ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೇನೆ. ಸೊ ಹಾಗಾಗಿ ಏನು ಹೇಳ್ತೀವಿ ನಾವು ಅಂದ್ರೆ ನಿಮ್ಮ ಆಹಾರ ವಿಹಾರ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಾಡಿಯ ಮೇಂಟೆನೆನ್ಸ್ಗೆ. ಸೊ ಎಷ್ಟು ಮಿತವಾದ ಆಹಾರ ಮಿತವಾದ ವಿಹಾರನೂ, ಯಾಕೆಂದ್ರೆ ಈಗ ವಾತ ಪ್ರಕೃತಿ ಇರೋರು ಅತಿಯಾದ ವ್ಯಾಯಾಮನೂ ಮಾಡಂಗಿಲ್ಲ. ಅವ್ರು ಅತಿಯಾದ ವ್ಯಾಯಾಮ ಮಾಡಿದಾಗ ವಾಯು ಜಾಸ್ತಿ ಆಗುತ್ತೆ ಬಾಡಿನಲ್ಲಿ, ಇದರಿಂದ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ಏನು ಜಾಯಿಂಟ್ ಏನಾದರೂ ಇಶ್ಯೂಗಳು ಬರುತ್ತೆ, ಮೂಳೆ ಸವೆತ ಇವೆಲ್ಲ ಇಶ್ಯೂಗಳಾಗುತ್ತೆ. ಜೊತೆಗೆ ಅವರಲ್ಲಿ ಸ್ನಿಗ್ಧತ್ವ ಕಮ್ಮಿ ಇರುತ್ತೆ. ಅಂದರೆ ನಾವು ಸ್ನಿಗ್ಧತ್ವನ ಹೇಗೆ ರೆಫರ್ ಮಾಡ್ಬೋದು ಅಂದರೆ ಗ್ರೀಸಿಂಗ್, ನಿಮ್ಮ ಮೂಳೆ ಜಾಯಿಂಟ್ಗಳಲ್ಲಿ ಗ್ರೀಸಿಂಗ್ ಕಮ್ಮಿ ಇರುತ್ತೆ. ಸೊ ನೀವು ವ್ಯಾಯಾಮನೂ ಜಾಸ್ತಿ ಮಾಡಿ ಗ್ರೀಸಿಂಗ್ ಕಮ್ಮಿ ಇತ್ತು ಅಂದರೆ ಉಜ್ಜಿ ಉಜ್ಜಿ ನಿಮ್ಮ ಮೂಳೆ ಜಾಯಿಂಟ್ಗಳು ಸವಿಯುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಯಾವ ಪ್ರಕೃತಿಯವರು ಯಾವುದನ್ನ ಜಾಸ್ತಿ ಮಾಡಬೇಕು ಅವರಷ್ಟೇ ಜಾಸ್ತಿ ಮಾಡಬೇಕು, ಯಾರು ಏನ್ ಕಮ್ಮಿ ಮಾಡಬೇಕು ಅವ್ರು ಅದನ್ನ ಕಮ್ಮಿನೇ ಮಾಡಬೇಕು. ಸೊ ನೀವು ಎಲ್ಲರಿಗೂ ಒಂದೇ ಅಲ್ಲ. ದೋಷಗಳು ಪ್ರಕೃತಿ ಇಸ್ ಈಕ್ವಲ್ ಟು ಡಿ ಎನ್ ಎ. ಒಬ್ರದ್ದು ಡಿ ಎನ್ ಎ ಇನ್ನೊಬ್ರದ್ದು ಸೇಮ್ ಇಲ್ಲ ಅಂದಾಗ ನಿಮ್ಮ ಪ್ರಕೃತಿ ನಿಮ್ಮ ದೋಷಗಳು ಡಿಫ್ರೆಂಟ್ ಇರುತ್ತೆ, ಇನ್ನೊಬ್ರ ಪ್ರಕೃತಿ ಡಿಫ್ರೆಂಟ್ ಇರುತ್ತೆ.
0: ಈಗ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ they go through lot of changes in the puberty ಅಲ್ಲಿ ಇರ್ಬೋದು ಅಥವಾ ಪ್ರೆಗ್ನೆನ್ಸಿ ಅಲ್ಲಿ ಇರ್ಬೋದು, ಪೋಸ್ಟ್ ಪಾರ್ಟಮ್ ಅಲ್ಲಿ ಇರ್ಬೋದು. ಸೊ ಇವಾಗ ತುಂಬಾ ಜನ ಹೆಣ್ಮಕ್ಳು ಪ್ಯೂಬರ್ಟಿ ಟೈಮ್ ಅಲ್ಲಿ ಕಂಪ್ಲೇನ್ ಮಾಡೋದು PCOD
1: ಹೌದು
0: ಖಾಯಿಲೆ ಬಗ್ಗೆ.
1: ಹೌದು,
0: ಇದಕ್ಕೆ ಆಯುರ್ವೇದದಲ್ಲಿ ಏನಾದ್ರೂ ಸೊಲ್ಯೂಷನ್ ಇದೆಯಾ ಡಾಕ್ಟರ್?
1: ಡೆಫಿನೆಟ್ಲಿ ಇದೆ. ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಅದನ್ನ ಕ್ಲಿಯರ್ ಕಟ್ ಆಗಿ PCOD ಅಂತ ಹೇಳಿಲ್ಲ, ಬಟ್ ಬೇರೆ ಬೇರೆ ಹೆಸರುಗಳಲ್ಲಿ ಇದೆ. ಆರ್ಥವ ಕ್ಷಯ, ಅನಾರ್ಥವ ಅಥವಾ ಯೋನಿ ವ್ಯಾಪತ್, ಈ ತರ ನಾವು ಮೆನ್ಷನ್ ಮಾಡಿದ್ದೆ ಆಯುರ್ವೇದದಲ್ಲಿ. ಸೊ ಆಯುರ್ವೇದದಲ್ಲಿ ಈ PCOD ಆಗ್ಲಿ ಇನ್ನೊಂದಾಗಿ ಥೈರಾಯ್ಡ್ ಡಿಫಿಷಿಯನ್ಸಿ ಇಂದ ಆಗುವಂತಹ ಪ್ರಾಬ್ಲಮ್ಗಳಾಗಿ ಇವನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮಧ್ಯಮ ಅವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಕಿಶೋರಾವಸ್ಥೆ ಮುಗಿದು, ಗರ್ಭಾವಸ್ಥೆ ಮುಗಿದು, ಮಧ್ಯಮ ಅವಸ್ಥೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ನೀವು ಇದು PCOD ಕಿಶೋರಾವಸ್ಥೆ ಆಗ್ತಿದಂಗೆನೆ ಕಾಣಿಸುವಂತಹ ಚೇಂಜಸ್ ನೋಡ್ಬೋದು. ಅಥವಾ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ, ಈಗ ಎಷ್ಟೋ ಮಕ್ಕಳು ಮುಂಚೆ ಇದ್ದಿದ್ದ ಏಜ್ ಬಂದು 15 years ಇಂದ 16 years ಅಥವಾ 17 years ಗೆ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು, ಅವರ ಮೆನ್ಸಸ್ ಸ್ಟಾರ್ಟ್ ಆಗೋದು ಅನ್ನೋದು. ಬಟ್ ಇವಾಗಿಂದ ಟೈಮಲ್ಲಿ ನೋಡಿದ್ರೆ 10 years ಅಥವಾ 9 years ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ? ನಮ್ಮ ಆಹಾರ ವಿಹಾರಗಳು ಚೇಂಜ್ ಆಗಿರೋದ್ರಿಂದ, ಮಕ್ಕಳಿಗೆ ಎಕ್ಸ್ಪೋಜರ್ ಟು ಮೋರ್ ಫುಡ್ ಆಗಿರಲಿ ಅಥವಾ ಸುತ್ತ ನಡೆಯುವ ಆಲ್ಮೋಸ್ಟ್ ಎಲ್ಲ ತರದ ಮೆಂಟಲಿ ಡೆವಲಪಿಂಗ್ ಏನು ಹೇಳ್ತೀವಿ ಆಕ್ಷನ್ಸ್ ಅಂತ ಏನು ಹೇಳ್ತೀವಿ, ಅದರಿಂದಾಗ್ಲಿ ಚೇಂಜಸ್ ತುಂಬ ಆಗುತ್ತೆ. ಇದರಿಂದ ಅವರ ಹಾರ್ಮೋನಲ್ ಚೇಂಜಸ್ ಬೇಗ ಆಗುತ್ತೆ ಅಂಡ್ ದೇ ಆರ್ ಅಟೈನಿಂಗ್ ಪ್ಯೂಬರ್ಟಿ ವೆರಿ ಫಾಸ್ಟ್. ಹೌದು, ಇದರಲ್ಲಿ ಏನ್ ಹೇಳ್ತೀವಿ ನಾವು ತಂದೆ ತಾಯಿಗೆ, ಆದಷ್ಟು ಅವರ ಆಹಾರನ ನೀವು ನೋಡಿ ಕೊಡಿ, ಅದು ಹೆಣ್ಮಕ್ಳಿಗಾದ್ರೂ ಸರಿ ಗಂಡ್ಮಕ್ಳಿಗಾದ್ರೂ ಸರಿ. ಈಗ ಇದೇ ಸೆಕೆಂಡರಿ ಸೆಕ್ಷುಯಲ್ ಚೇಂಜಸ್ ಅಂತ ಏನ್ ಹೇಳ್ತೀವಿ, ಹುಡುಗರಿಗೂ ಆಗತ್ತೆ ಹುಡುಗಿಯರಿಗೂ ಆಗತ್ತೆ. ಸೊ ಹುಡುಗರಲ್ಲೂ ನಾವು ತುಂಬಾ ಬೇಗ ನೋಡ್ತಾ ಇದೀವಿ ಮುಂಚೆಗಿಂತ. ಈ ಹುಡುಗಿಯರಲ್ಲಂತೂ ಕಂಡೆ ಕಾಣ್ತಾ ಇದೆ 10ನೇ ವಯಸ್ಸಿಗೆ ಸ್ಟಾರ್ಟ್.

0: ಆಗ್ತಾ ಇದೆ. ಇದರಲ್ಲಿ ನಾವೇನ್ ಅತಿ ಗಮನ ಕೊಡ್ಬೇಕು ಅಂದ್ರೆ ಆಹಾರ ಅಂತ ಏನ್ ಹೇಳಿದೆ, ಅದರಲ್ಲಿ ಎಸ್ಪೆಷಲಿ ಜಂಕ್ ಫುಡ್, ಇದೆಲ್ಲ ನ್ಯಾಚುರಲಿ ಪ್ರಿಪೇರ್ ಮಾಡಿ ನ್ಯಾಚುರಲ್ ಫುಡ್ ಇಂದ ಬರ್ತಾ ಇದ್ರೆ ಗುಡ್. ಬಟ್ ಇವಾಗ ಹೊರಗಡೆ ಇರುವಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವರ ಒಂದು ಹೋಟೆಲಿನ ಬಿಸ್ನೆಸ್ಗೋಸ್ಕರ ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಯೂಸ್ ಮಾಡ್ತಾ ಇರೋದ್ರಿಂದ ಕಲರ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಬರೀ ಆರ್ಟಿಫಿಷಿಯಲ್ ಟೇಸ್ಟ್ನರ್ಸ್ ಹಾಕಿ ಕೊಡ್ತಾರೆ, ನಮ್ಗೆ ಟೇಸ್ಟ್ ಬಡ್ಸ್ ಅಷ್ಟೇ ಗೊತ್ತಾಗೋದು, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಅದನ್ನೇ ನಾವು ಮಕ್ಳಿಗೆ ಕೊಡ್ತೀವಿ, ಅದನ್ನ ಮಕ್ಕಳು ತಿಂದ ಮೇಲೆ ಅವ್ರಿಗೆ ಆಗ್ತಾ ಇರೋ ಅಡ್ಡ ಪರಿಣಾಮಗಳೇ ಇದು. ಏನು ಟೈಮಿಗೆ ಮುಂಚೆ ಮುಟ್ಟು ಸ್ಟಾರ್ಟ್ ಆಗೋದು, ಫುಡ್ ಮೇಲೆ ಕಂಟ್ರೋಲ್ ಇರಲಿ, ಆದಷ್ಟು ಮನೆಯಲ್ಲಿ ತಯಾರಿಸಿರುವಂತ ಊಟಗಳನ್ನ ಕೊಡಿ, ಪೌಷ್ಟಿಕಾಂಶ ಇರೋಂತಹ ಆಹಾರಗಳನ್ನ ಕೊಡಿ. ಎಷ್ಟೋ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿನಲ್ಲಿ ಬರೀ ಮೊಸರನ್ನ ಆಗಲಿ ಬರೀ ಒಂದು ಅನ್ನ ಒಗ್ಗರಣೆ ಹಾಕಿರೋ ಅನ್ನ ಆಗಲಿ ಇದನ್ನ ಕೊಡೋದ್ರಿಂದ ಅನ್ನದಲ್ಲಿ ಏನಿದೆಯೋ ಅಷ್ಟೇ ಪೌಷ್ಟಿಕಾಂಶ ಹೋಗ್ತಾ ಇದೆ ಹೊರತು ಬೇರೆ ಏನು ಸೇರ್ತಾ ಇಲ್ಲ. ಫೈಬರ್ಗಳಾಗಲಿ ವೈಟಮಿನ್ಸ್ ಆಗಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ ಅವೇನು ಸೇರ್ತಾ ಇಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ನಾವು ಆಹಾರನ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇದನ್ನ ತಡೆ ಹಿಡಿಬಹುದು, ಅರ್ಲಿಯಾಗಿ ಆಗೋದನ್ನ ತಡೆ ಹಿಡಿಬಹುದು. ಅದು ಯಾವ ಏಜ್ ಅಲ್ಲಿ ಆಗ್ಬೇಕೋ ಆ ಏಜ್ ಅಲ್ಲಿ ಆದ್ರೇನೆ ಒಳ್ಳೇದು.
1: ಈಗ ಅನುಶ್ರೀ ಅವರೇ, ನೀವು ಹೇಳಿದ್ರಿ ಮಕ್ಕಳ ಡಬ್ಬಿ ಬಗ್ಗೆ, ಎಲ್ಲಾ ತಾಯಂದ್ರಿಗೆ ಅದೊಂದು ಕ್ವಶನ್ ಇರುತ್ತೆ, ಏನ್ ಹಾಕಿ ಕಳಿಸೋದು ಈ ಸ್ಕೂಲ್ ಲಂಚ್ ಬಾಕ್ಸ್?
0: ಹೌದು,
1: ನಿಮ್ ಪ್ರಕಾರ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬಹುದಾ?
0: ಡೆಫಿನೆಟ್ಲಿ. ನಾನ್ ಹೇಳೋದಾದ್ರೆ ಈಗ ಎಲ್ಲಾ ತಾಯಂದ್ರಿಗೂ ಏನ್ ಕೊಡ್ಬೋದು ಅಂತ ಡೌಟ್ ಬಂತು ಅಂದ್ರೆ ದಯವಿಟ್ಟು ನೀವೆಲ್ಲ ನೀವೇನ್ ತಿಂತಾ ಇದ್ರಿ ಅನ್ನೋದನ್ನ ನೆನ್ಪಿಸ್ಕೊಂಡ್ಬಿಡಿ ಅಷ್ಟೆ. ನಾವೆಲ್ಲ ಏನ್ ತಿಂತಾ ಇದ್ವಿ, ಚಪಾತಿ ಪಲ್ಯ, ರೊಟ್ಟಿ ಪಲ್ಯ, ಅನ್ನ ಸಾರು, ಇಲ್ಲಾಂದ್ರೆ ಅದ್ರ ಜೊತೆ ತರಕಾರಿ ಉಪ್ಪಿನಕಾಯಿ ಇದೆಲ್ಲದನ್ನು ಹಾಕಿ ಕಳ್ಸೋರು. ಡಬ್ಬಿ ಮುಗಿಸೇ ಬರ್ತಾ ಇದ್ದಿದ್ದು, ಅರ್ಧ ಭಯಕ್ಕೆ ಬರ್ತಾ ಇದ್ವಿ ಡಬ್ಬಿನ, ಮನೆಗೆ ಬಂದ್ರೆ ಎಲ್ಲಿ ಬಯಸ್ಕೊಳ್ಬೇಕು ಅನ್ನೋದಕ್ಕೆ ತರಕಾರಿ ಪಲ್ಯ ಇದೆಲ್ಲ ತಿನ್ನೋದ್ರಿಂದ. ಸೊ ಸಿಂಪಲ್ ಇದೆ, ನಾವೇನು ನಮ್ಮ ಹಳೇ ಟೈಮಲ್ಲಿ ಏನ್ ಫಾಲೋ ಮಾಡ್ತಾ ಇದೀವೋ ಅದನ್ನೇ ಫಾಲೋ ಮಾಡಿದ್ರೆ ಸಾಕು. ಫಾಸ್ಟ್ ಫುಡ್ ಬೇಡ, ಬಾಡಿ ಒಳಗೆ ಹೋಗುತ್ತೆ ಅಷ್ಟು ಫಾಸ್ಟ್ ಆಗಿ ಡೈಜೆಸ್ಟ್ ಆಗಲ್ಲ ಫಾಸ್ಟ್ ಫುಡ್.
1: ಇಟ್ ಇಸ್ ನಾಟ್ ಫಾಸ್ಟ್ ಇನ್ ಸೈಡ್ ದಿ ಬಾಡಿ.
0: ಎಸ್ಪೆಷಲಿ ನಾವೇನು ಈ ಸ್ಯಾಂಡ್ವಿಚಸ್ ಅಂತ ಕೊಡ್ತೀವಿ, ಸೊ ಮೈದಾ ಹಾಕಿ ಮಾಡಿರುವಂತ ಬ್ರೆಡ್, ನಿಮ್ಗೆ ಒಂದ್ ಮೈದಾ ಬ್ರೆಡ್ ಜೀರ್ಣ ಆಗಕ್ಕೆ ಮಿನಿಮಮ್ 10 hours ಬೇಕು. ಸೊ ಆ 10 hours ಅಲ್ಲಿ ಫಸ್ಟ್ ನೀವು ಫಸ್ಟ್ ಬ್ರೇಕ್ಫಾಸ್ಟ್ ಮೈದಾನ ಒಳಗೆ ಹಾಕಿದ್ರೆ ಇನ್ನು ಮಿಕ್ಕಿದ ಊಟಗಳೆಲ್ಲ ಡೈಜೆಸ್ಟ್ ಆಗೋದಕ್ಕೆ 1.5 days ಬೇಕಾಗತ್ತೆ. ಆ 1.5 days ಮತ್ತೆ ಇನ್ನೊಂದಷ್ಟು ಊಟ ಹಾಕಿರ್ತೀರ ಹೊಟ್ಟೆ ಒಳಗೆ. ಸೊ ಈ ಕ್ಯೂ ಸ್ಟಾ ಆಗ್ಲಿಲ್ಲ ಅಂದ್ರೆ ಇದು ನಿಮ್ ಮೆಟಬಾಲಿಸಮ್ ಕಮ್ಮಿ ಮಾಡುತ್ತೆ, ಅದರ ಜೊತೆಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆರಿ ಸಿಂಪಲ್, ರೊಟ್ಟಿ ಪಲ್ಯಗಳು ಕೊಡಿ, ರೊಟ್ಟಿ ಚಟ್ನಿಗಳು ಕೊಡಿ, ಮಸಾಲೆ ರೊಟ್ಟಿ ಮಾಡಿಕೊಡಿ, ಇಲ್ಲಾಂದ್ರೆ ಅನ್ನಗಳು, ಅನ್ನದಲ್ಲಿ ವಾಂಗಿ ಬಾತ್ ಆಗಲಿ ಬಿಸಿಬೇಳೆ ಬಾತ್ ಆಗಲಿ. ಸೊ ಬಿಸಿಬೇಳೆ ಬಾತಲ್ಲಿ ನಿಮಗೆ ಪ್ರೋಟೀನ್ ಕೂಡ ಬಂತು, ಬೇಳೆ ಹಾಕ್ತೀವಿ, ತರಕಾರಿಗಳು ಹಾಕ್ತೀವಿ. ಸೊ ಇದನ್ನ ಆದಷ್ಟು ನಮ್ಮ ನೇಟಿವ್ ಫುಡ್ ಏನಿದೆಯೋ ಅದನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ನೇಟಿವ್ ಫುಡ್ಡಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಯಿತು ಅಂದರೆ ಜೋಳದ ರೊಟ್ಟಿ ಇವೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ, ಅದು ನೇಟಿವ್. ಈಗ ಮೈಸೂರು ಮಂಡ್ಯ ಬೆಂಗಳೂರು ಕಡೆ ಬಂದ್ವಿ ಅಂದ್ರೆ ರಾಗಿ ಯೂಸ್ ಮಾಡ್ತೀವಿ, ರಾಗಿನ ಜಾಸ್ತಿ ಕೊಡೋದು ಒಳ್ಳೇದು. ಸೊ ನೇಟಿವ್ ಫುಡ್, ಸೀಸನಲ್ ಫ್ರೂಟ್ಸ್ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಹಾರ ಉತ್ತಮ ಆಗಿರುತ್ತೆ, ಎಲ್ಲಾ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಬಾಡಿಗೆ ಸಿಗುತ್ತೆ.
1: ಹೆಣ್ಮಕ್ಳು ಇತ್ತೀಚೆಗೆ ಜಾಸ್ತಿಯಾಗಿ ಕಂಪ್ಲೇಂಟ್ ಮಾಡೋದಂದ್ರೆ ಮೆನ್ಸಸ್ ಟೈಮ್ ಅಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್.
0: ಹೌದು.
1: ಸೊ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಆಯುರ್ವೇದದಲ್ಲಿ?
0: ಓಕೆ, ನಾವು ಆಯುರ್ವೇದದಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್ ಅದರ ಜೊತೆಗೆ ಅಸೋಸಿಯೇಟೆಡ್ ಆಗಿ PMS ಅಂತ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಸೊ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ನಿಮಗೆ ಬರುವಂತಹ ಕಾಣಿಸುವಂತದ್ದು ಸ್ವಲ್ಪ ಚಿಂತೆ, ಸ್ಟ್ರೆಸ್, ಆಮೇಲೆ ಆಂಗ್ಸೈಟಿ, ಈ ಇಶ್ಯೂಸ್, ಆಮೇಲೆ ಕ್ರೇವಿಂಗ್ಸ್. ಸೊ ಇದನ್ನ ನಾವು ಆಯುರ್ವೇದದಲ್ಲಿ ವಾಯು ಪ್ರಕೋಪ ಅಂತ ಹೇಳ್ತೀವಿ, ಪಿತ್ತ ಪ್ರಕೋಪ ಅಂತ ಹೇಳ್ತೀವಿ. ಸೊ ವಾಯು ಪ್ರಕೋಪ, ಪಿತ್ತ ಪ್ರಕೋಪ ಅಂದ್ರೆ ವಾಯು ಮತ್ತೆ ಪಿತ್ತ ಹೆಚ್ಚಾಗಿರೋದ್ರಿಂದ ಆಗುವಂತಹ ಪ್ರಾಬ್ಲಮ್ಗಳು. ಸೊ ಇವೆರಡನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದ್ರೆ ಆದಷ್ಟು ನಾವು ಅದಕ್ಕೆ ಇನ್ಕ್ರೀಸ್ ಆಗುವಂತಹ ತಿಂಡಿ ಊಟಗಳನ್ನ ಅವಾಯ್ಡ್ ಮಾಡೋದ್ರಿಂದ, ಅದರ ಜೊತೆಗೆ ವ್ಯಾಯಾಮ, ಆಹಾರ ಇದನ್ನ ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ಪೇನ್ಫುಲ್ ಇದಕ್ಕೆ. ಸೊ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನ್ ಕೊಡ್ಬೋದು ಅಂದ್ರೆ ಅಲೋವೆರಾ ಜೆಲ್ ಇರುತ್ತಲ್ಲ, ಅಂದ್ರೆ ಪ್ಯೂರ್ ಅಲೋವೆರಾ, ನಮ್ಮ ಅಲೋವೆರಾ ಗಿಡದ್ದು ಲೋಳೆ ಸರದ್ದು ಪಲ್ಪ್, ಅದನ್ನ ಕಲ್ಲು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ನೀವು ಬೆಳಿಗ್ಗೆ

0: ಎದ್ದ ಹೊಟ್ಟೆನಲ್ಲಿ ಖಾಲಿ ಹೊಟ್ಟೆನಲ್ಲಿ ತಿನ್ನುವಂಥದ್ದು. ಸೊ ಇದು ಇದು ಮೆನ್ಸ್ಟ್ರೇಷನ್ದು ಫಸ್ಟ್ ತ್ರೀ ಡೇಸ್, ಫಸ್ಟ್ ತ್ರೀ ಡೇಸ್ ಇದನ್ನ ನೀವು ಸೇವನೆ ಒಂದೇ ಸಲ ಬೆಳಿಗ್ಗೆ ಒಂದು ಸಲ ತಗೊಂಡ್ರೆ ಸಾಕು. ಅದು ಒಂದು ತ್ರೀ ಸೈಕಲ್ಸ್ ತಗೊಂಡ್ರು ಸಾಕು. ಆಫ್ಟರ್ ತ್ರೀ ಸೈಕಲ್ಸ್ ನಿಮ್ ನೋಡ್ಲೇಬಹುದು, ಚೇಂಜಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಗೆ. ಅದು ವೆರಿ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ, ಪೇನ್ ಕಮ್ಮಿ ಮಾಡುತ್ತೆ. ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ಬ್ಲೀಡಿಂಗ್ ಕೂಡ ಕಮ್ಮಿ ಮಾಡುತ್ತೆ, ಜೊತೆಗೆ ಕಾಮಿಂಗ್ ಆಗಿರುತ್ತೆ.
1: ಎನಿ ವಿಮೆನ್ ಆಫ್ ರಿಪ್ರೊಡಕ್ಟಿವ್ ಏಜ್,
0: ಎನಿಬಡಿ, ಈವನ್ ಈಗಿನ ಸ್ಟಾರ್ಟ್ ಆಗಿರೋ ಮೆನ್ಸಸ್ ಸ್ಟಾರ್ಟ್ ಆಗಿರೋ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ್ಲಿಂದಾನೆ. ಸೊ ದಟ್ ಅವರು ಅಟ್ ಸರ್ಟನ್ ಏಜ್ ಇದ್ದಾಗ ಅವ್ರಿಗೆ ಈ ಇಶ್ಯೂಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಏನು ಅಂದ್ರೆ ವೈಟಮಿನ್ ಡಿ, ಬಿ ಟ್ವೆಲ್ವ್, ವೈಟಮಿನ್ ಕೆ, ಇದರದ್ದು ಸ್ವಲ್ಪ ಗಮನ ಇರಲಿ. ಈ ಮೂರು ಕಮ್ಮಿ ಇತ್ತು ಬಾಡಿನಲ್ಲಿ ಅಂದ್ರೆ ನಿಮಗೆ ಈ ಮೆನ್ಸ್ಟ್ರಲ್ ಏನು ಪ್ರಾಬ್ಲಮ್ಸ್ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್, ಇದು ಅತಿ ಹೆಚ್ಚಾಗಿರುತ್ತೆ. ಎಸ್ಪೆಷಲಿ ವೈಟಮಿನ್ ಬಿ ಟ್ವೆಲ್, ಬಿ ಮತ್ತೆ ಡಿ ಕಮ್ಮಿ ಇದ್ದವರಿಗೆ. ಬಿ ಟ್ವೆಲ್ ನಿಮ್ಮ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ ಆಗಲಿ ಅಥವಾ ಬೇರೆ ಯಾವುದೇ ಹಾರ್ಮೋನ್ಸ್ ಮೆನ್ಸ್ಟ್ರೇಷನಿಗೆ ಬೇಕಾಗಿರುವಂಥದ್ದು, ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಅದು ಕಮ್ಮಿ ಇತ್ತು ಅಂದಾಗ ಈ ಎಲ್ಲ ಚಾನ್ಸಸ್ ಆಗೋ ಜಾಸ್ತಿ ಇರುತ್ತೆ. ಡಿ ವೈಟಮಿನ್ ಕಮ್ಮಿ ಇತ್ತು ಅಂದರೆ ಅದು ಆಂಗ್ಸೈಟಿ, ಸ್ಟ್ರೆಸ್ ಇದನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ ಮೆನ್ಸ್ಟ್ರಲ್ ಟೈಮಲ್ಲಿ ಏರುಪೇರು ಆಗ್ತಿರೋದ್ರಿಂದ ಅದರ ಜೊತೆಗೆ ವಿಟಮಿನ್ ಡಿ ಕಮ್ಮಿ ಇರೋದ್ರಿಂದ ಇನ್ನು ಅತಿ ಹೆಚ್ಚಾಗಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಎಸ್ಪೆಷಲಿ ಮಹಿಳೆಯರಲ್ಲಿ ಮೈಕ್ರೋನ್ಯೂಟ್ರಿಯಂಟ್ ಡೆಫಿಷಿಯನ್ಸಿನ ಗಮನ ಇಡಬೇಕು ಅಂತ ನೀವು ಹೇಳ್ತಿದ್ದೀರಾ.
0: ಹೌದು,
1: ಆಗ್ಲೇ ನೀವು ಮೆನ್ಷನ್ ಮಾಡಿದ್ರೆ ಅನುಶ್ರೀ, ಹೋಮ್ ರೆಮಿಡೀಸ್ ಅಂತ ಅಂದ್ರೆ ಮನೆ ಮದ್ದು. ಈಗ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಗತ್ತೆ, ಅವಾಗ ನಾವು ಮನೆಯಲ್ಲಿ ಏನ್ ಸಿಗತ್ತೆ ಅದೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಹೊಟ್ಟೆ ನೋವು ಕೋಲಿಕ್ಕೆಲ್ಲ ಇದ್ರೆ ವೀಳ್ಯದೆಲ್ಲ ಯೂಸ್ ಮಾಡ್ತೀವಿ. ಸೊ ಮನೆಯಲ್ಲಿ ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಅವ್ರು ಅದನ್ನ ಹೇಳ್ತಾರೆ, ದೊಡ್ಡವ್ರಿಗೆ ಹೇಳಿದ್ರೆ ಫಾಲೋ ಮಾಡ್ತಾ ಬಂದಿದ್ದೀವಿ. ಮನೆ ಮದ್ದಿಗೂ ಆಯುರ್ವೇದ ಔಷಧಿಗಳಿಗೂ ಏನಾದ್ರು ವ್ಯತ್ಯಾಸ ಇದೆಯಾ?
0: ಓ, ತುಂಬಾ ಇದೆ. ಆಕ್ಚುಲಿ ಮನೆ ಮದ್ದು ಬೇರೆ, ಮನೆ ಮದ್ದು ಬೇರೆ, ಔಷಧಿಗಳು ಬೇರೆ. ಔಷಧಿಗಳು ಏನು ಅಂದ್ರೆ ಈಗ ನಾನು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ತಯಾರು ಮಾಡಿರುವಂತಹ ಔಷಧಿಗಳು. ದಶಮೂಲ ಅರಿಷ್ಟ, ದಶಮೂಲ ಅರಿಷ್ಟ ಏನಕ್ಕೆ ಯೂಸ್ ಮಾಡ್ತೀವಿ, ಅದು ಒಂದು ಸ್ಪೆಸಿಫಿಕ್ ತೊಂದರೆ ಇರೋರಿಗೆ ಯೂಸ್ ಮಾಡ್ತೀವಿ. ಕಾಂಚನಾರ ಗುಗ್ಗುಲು, ಕಾಂಚನಾರ ಗುಗ್ಗುಲನ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಂತಾನೆ ಮಾಡಿರೋದು. ಅದರಲ್ಲಿ ಹಾಕಿರುವಂತ ಗಿಡಮೂಲಿಕೆಗಳು ಇದೆಲ್ಲ ಸ್ಪೆಸಿಫಿಕ್ ಆಗಿ ಥೈರಾಯ್ಡಿಗೆ ಹೆಲ್ಪ್ ಮಾಡೋದಕ್ಕೆ ಹಾಕಿರಿ ಮಾಡಿರುವಂತ ಫಾರ್ಮ್ಯುಲೇಷನ್. ಮನೆ ಮದ್ದು ಬಂದು ಇದು ಬರೀ ಒಂದು ಇಂಗ್ರೀಡಿಯಂಟ್ ಅಥವಾ ಎರಡು ಇಂಗ್ರೀಡಿಯಂಟ್, ಸಿಂಗಲ್ ಮೆಡಿಸಿನಲ್ ಯೂಸ್ ಅಂತಾನು ಹೇಳ್ತೀವಿ ಅಥವಾ ಏಕಮೂಲಿಕ ಪ್ರಯೋಗ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದದಲ್ಲಿ ಏಕಮೂಲಿಕ ಪ್ರಯೋಗ ಕೂಡ ಇದೆ, ಇದೇ ಮನೆ ಮದ್ದು ಏನೂ ಅಲ್ಲ. ಸೊ ಏಕಮೂಲಿಕ ಪ್ರಯೋಗದಲ್ಲಿ ಏನು, ಮೆಣಸು, ಮೆಣಸನ್ನ ನಾವು ಕೆಮ್ಮಿದ್ದಾಗ ಕೆಮ್ಮಿಗೆ ರೆಡ್ಯೂಸ್ ಮಾಡೋದಕ್ಕೆ, ಕಫಜ ಕೆಮ್ಮು ಅದರಲ್ಲೂ ಕಫಯುಕ್ತ ಇರೋ ಕೆಮ್ಮು. ಡ್ರೈ ಕಾಫಿಗೆ ಪೆಪ್ಪರ್ ಆಗಲ್ಲ, ಕಫ ಇದ್ದವರಿಗೆ ಪೆಪ್ಪರ್ ಹಾಕಿ ಕೊಡ್ತೀವಿ, ಅದು ನಿಮ್ಮ ಕಫನ ಬಾಡಿಯಿಂದ ಹೊರಗೆ ತೆಗೆದಾಗ.
1: ಮತ್ತು ಕಾಮನ್ ಪರ್ಸನ್ ಯೂಸ್ ಮಾಡಬಹುದು, ಬಟ್ ಆಯುರ್ವೇದಿಕ್ ಫಾರ್ಮುಲೇಷನ್ಸ್
0: ಆಗೋದಿಲ್ಲ. ಹೌದೇ, ಹೌದು ಹೌದು, ಅದನ್ನ ಯಾವುದೇ ಕಾರಣಕ್ಕೂ ಆಯುರ್ವೇದ ಮೆಡಿಸಿನ್ಸ್ ನ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ತಿಳ್ಕೊಂಡು ಯಾರು ಬೇಕಾದ್ರೂ, ಈಗ ನನಗೆ ಕೊಟ್ಟಿದ್ರು ಡಾಕ್ಟರು ನೀನು ತಗೋ ಅಂತ ಹೇಳಂಗಿಲ್ಲ. ಅವ್ರಿಗೇನ್ ಬೇಕೋ ಅವ್ರ ಬಾಡಿ ದೋಷ ಪ್ರಕೃತಿನೆಲ್ಲ ನೋಡಿ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದೇ ಮೆಡಿಸಿನ್ ಇನ್ನೊಬ್ಬರಿಗೆ ಆಗೋದಿಲ್ಲ.
1: ಆಕ್ಚುಲಿ ಮಾತಾಡ್ತಾ ಹೋದ್ರೆ ಮಹಿಳೆಯರ ಆರೋಗ್ಯದ ಬಗ್ಗೆ ದಿನಗಳು ಸಾಕಾಗಲ್ಲ, ಈವನ್ ಆಯುರ್ವೇದದ ಬಗ್ಗೆ ವಿ ಕ್ಯಾನ್ ಗೋ ಆನ್ ಸ್ಪೀಕಿಂಗ್.
0: ಹೌದು.
1: ಸೊ ನಮ್ಗೆ ನಿಗದಿಯಾಗಿರುವ ಸಮಯ 25 ನಿಮಿಷ ಮುಗಿದಿದೆ. ಮಹಿಳೆಯರ ಆರೋಗ್ಯದಲ್ಲಿ ಆಯುರ್ವೇದದ ಪಾತ್ರ, ಹೆಲ್ತ್ ಪ್ರಮೋಷನ್ ಮಾಡಬಹುದು ಮತ್ತೆ ಡಿಸೀಸ್ ಪ್ರಿವೆನ್ಷನ್ ಮಾಡಬಹುದು, ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ವನಿತಾ ವಿಹಾರ ಕೇಳಿದಿರಿ.
3: ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
4: ಆರ್ಬಿಐ ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಪ್ರೀತಿಯ ಕೇಳುಗರೇ, ಗಮನಿಸಿ, ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಭಾವಗೀತೆಗಳು ಪ್ರಸಾರವಾಗಲಿದೆ. ಆನಂತರ 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಇಂದು ಸಂಜೆ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಸಂದೇಶವನ್ನ ಕಳುಹಿಸಲು ನಮ್ಮ ದೂರವಾಣಿ ಸಂಖ್ಯೆ 9141688637. ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿಯಲ್ಲಿ ಜೈವಿಕ ಇಂಧನವಾಗಿ ಹೊಂಗೆ, ಈ ಕುರಿತು ಮಡೇನೂರು ಜೈವಿಕ ಇಂಧನ ಉದ್ಯಾನ ಯೋಜನಾ ಸಂಯೋಜಕರಾದ ಡಾ ಎಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ಆನಂತರ ಅರಳೀಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಮೂಡಿಬರಲಿದೆ. ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಇಂದು ರಾತ್ರಿ 9:30 ನಮ್ಮ ನಿಲಯದಿಂದ ಎಸ್ಕೆ ಪುರೋಹಿತ್ ಅವರು ರಚಿಸಿರುವ ನಾಟಕ ದೂರ ಸರಿದವರು ಮೂಡಿಬರಲಿದೆ. ಆಲಿಸಿ ಮತ್ತು ಭಾಗವಹಿಸಿ. ಈ ಎಲ್ಲಾ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ. ಆಕಾಶವಾಣಿ ಹಾಸನ ಕೇಳುಗರೇ, ಈಗ ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನ, ಹಾಗೂ ಫಿಶರ್ಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನಗಳನ್ನು ಕೇಳೋಣ. ಈಗ ಮೊದಲಿಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಕೇಶ್ ಆರ್ ಎನ್ ಅವರು. ಇವರು ಎಸ್ಡಿಎಂ ಆಯುರ್ವೇದ ಕಾಲೇಜು ಉಡುಪಿ ಕುದುಪಾಡಿ ಇಲ್ಲಿ ಶಲ್ಯತಂತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅವರಿವತ್ತು ನಮಗೆ ಈ ಮೂಲವ್ಯಾಧಿ ಅನ್ನುವಂತಹ ಆರೋಗ್ಯ ಸಮಸ್ಯೆ ಏನಿದೆ ಇದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ
1: ಡಾಕ್ಟರ್. ಈಗ ನಾವು ಮೂಲವ್ಯಾಧಿ ಅಂತ ಏನು ಕರೀತೇವೆ, ಈ ಒಂದು ಆರೋಗ್ಯ ಸಮಸ್ಯೆ ಅಂದ್ರೆ ಏನಿದು?
2: ಮೂಲವ್ಯಾಧಿ ಎಂದ್ರೆ ಗುದನಾಳ ಅಂತ ಹೇಳಿದ್ರೆ ರೆಕ್ಟಮ್ ಮತ್ತು ಗುದದ್ವಾರ ಅಂತ ಹೇಳಿದ್ರೆ ಏನಸ್, ಈ ಕೆಳಭಾಗದಲ್ಲಿರುವ ರಕ್ತನಾಳಗಳು ಊದಿಕೊಂಡು ಬರುವಂಥದ್ದು ಅಥವಾ ಹಿಗ್ಗಿದ ಸ್ಥಿತಿಯಲ್ಲಿ ಇರುವಂಥದ್ದು. ಇವು ಎಲ್ಲ ವಯಸ್ಕರಲ್ಲಿ ಅಥವಾ ಎಲ್ಲ ಲಿಂಗಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಕಾಯಿಲೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಪೈಲ್ಸ್ ಎಂದು ಸಹ ಕರೆಯುತ್ತೇವೆ.
1: ಈ ಮೂಲವ್ಯಾಧಿಯಲ್ಲಿ ಏನಾದರೂ ವಿಧಗಳು ಅಂತ ಏನಾದರೂ ಇರುತ್ತಾ ಅಥವಾ ಎಲ್ಲವೂ ಕೂಡ ಒಂದೇ ರೀತಿಯಾಗಿರುತ್ತೆ ಹೇಗೆ?
2: ಮೂಲವ್ಯಾಧಿಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಂತ ಹೇಳಿದ್ರೆ, ಒಂದು ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿದ್ರೆ ಆಂತರಿಕ ಮೂಲವ್ಯಾಧಿ, ಮತ್ತೊಂದು ಬಾಹ್ಯ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ವಿಂಗಡಿಸಲಾಗಿದೆ. ಗುದದ್ವಾರದ ಒಳಗೆ ಕಂಡು ಬರುವಂತಹ ಮೂಲವ್ಯಾಧಿಗೆ ಆಂತರಿಕ ಮೂಲವ್ಯಾಧಿ ಅಂತ ನಾವು ಹೇಳ್ತೇವೆ. ಈ ತರ ಮೂಲವ್ಯಾಧಿಗಳಲ್ಲಿ ಯಾವುದೇ ಬಹಿರ ಅಂತ ಹೇಳಿದ್ರೆ ಹೊರಗಡೆ ಕಾಣಿಸುವಂತ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆಯನ್ನು ಕಂಡುಬರುತ್ತದೆ. ಆದರೆ ಬಾಹ್ಯ ಮೂಲವ್ಯಾಧಿ ಅಂತ ಹೇಳಿದರೆ, ರೋಗಿಗಳು ನಮ್ಮಲ್ಲಿ ಬಂದಾಗ ಹೊರಗೆ ಕೈಗೆ ಒಂದು ಮೊಳಕೆ ತರ ಸಿಗ್ತದೆ, ನೋವು ಉಂಟಾಗ್ತದೆ ಅಥವಾ ಊತ ಉಂಟು, ತುರಿಕೆ ಇದೆ ಅಂತ ಹೇಳುವಂತಹ ಸಾಮಾನ್ಯ ಒಂದು ಲಕ್ಷಣಗಳಿಂದ ಕಂಡುಬರುತ್ತದೆ. ಹಾಗೆಯೇ ಮಿಶ್ರ ಅಂತ ಹೇಳಿದ್ರೆ ಎಕ್ಸ್ಟರ್ನೋ ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ಕಲಿತೇವೆ. ಈ ಮೂಲವ್ಯಾಧಿಯಲ್ಲಿ ಎರಡು ಲಕ್ಷಣಗಳು ಅಂತ ಹೇಳಿದ್ರೆ ಆಭ್ಯಂತರ ಮೂಲವ್ಯಾಧಿ, ರಕ್ತ ಸೋರುವಿಕೆ ಅಥವಾ ಗಂಟು ಹೆಪ್ಪುಗಟ್ಟುವಂಥದ್ದು, ಮತ್ತೆ ಕೈಗೆ ಹೊರಗೆ ಸಿಗುವಂಥದ್ದು, ಎರಡೂ ಲಕ್ಷಣಗಳನ್ನು ನಾವು ಕಾಣಬಹುದು. ಇನ್ನೊಂದು ಸಾಮಾನ್ಯವಾಗಿ ನಮಗೆ ರೋಗಿಗಳು ಬರುವುದು ಹೇಗೆ ಅಂತ ಹೇಳಿದ್ರೆ, ಅತಿಯಾದ ನೋವಾದಾಗ, ಇಲ್ಲದಿದ್ದರೆ ತೀವ್ರವಾಗಿ ರಕ್ತ ಸೋರುವಿಕೆಯನ್ನು ಕಂಡು ಬಂದಾಗ, ಇದಕ್ಕೆ ನಾವು ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ. ಇದ ಹೇಗೆ ಅಂತ ಹೇಳಿದ್ರೆ, ಆಂತರಿಕ ಮೂಲವ್ಯಾಧಿಯು ಊತದಿಂದಾಗಿ ಗುದದ್ವಾರದ ಮೂಲಕ ಹೊರಗೆ ಚಾಚುವುದು ಅಂತ ಹೇಳಿದ್ರೆ ಬಲ್ಜ್ ಔಟ್ ಆಗಿ ಹೊರಗೆ ಸಿಗುವುದನ್ನು ಕಂಡುಬರುತ್ತದೆ. ಇದನ್ನು ನಾವು ಸಾಮಾನ್ಯವಾಗಿ 4 ಗ್ರೇಡ್ಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯ ಗ್ರೇಡಲ್ಲಿ ವಿಶೇಷ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆ ಇರ್ತದೆ. ಎರಡನೇ ಗ್ರೇಡಲ್ಲಿ ರಕ್ತ ಸೋರಿಕೆಯೊಂದಿಗೆ ಒಂದು ಗುದದ್ವಾರದಲ್ಲಿ ಮೊಳಕೆ ತರ ಹೊರಗೆ ಬರುತ್ತದೆ, ಅದು ನಾವು ಬಿಕ್ಕಿದಾಗ ಅಥವಾ ಮಲ ವಿಸರ್ಜನೆ ಸಮಯದಲ್ಲಿ ಅತಿಯಾದ ಒತ್ತಡವನ್ನು ಹಾಕಿದಾಗ ಕಂಡು ಬರುತ್ತದೆ, ತಾನಾಗಿಯೇ ಒಳಗೆ ಹೋಗ್ತದೆ. ಇನ್ನು ಮೂರನೇ ಗ್ರೇಡಲ್ಲಿ ಹೇಗೆ ಅಂತ ಹೇಳಿದ್ರೆ, ಹೊರಬಂದ ಮೊಳಕೆಯು ನಾವು ಪ್ರೆಷರ್ ಹಾಕಿ ಒಳಗೆ ಹಾಕಿದಾಗ ಒಳಗೆ ಹೋಗುತ್ತೆ. ಇನ್ನೊಂದು 4ನೇ ಗ್ರೇಡ್ ಅಂತ ಹೇಳಿದ್ರೆ, ಗುದದ್ವಾರದಿಂದ ಹೊರಗೆ ಬಂದಿರುವಂತಹ ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಥವಾ ಅರ್ಷಸ್ ಏನಿದೆಯಲ್ಲ, ಅದನ್ನು ನಾವು ಒಳಗೆ ದೂಡಿದರೂ ಒಳಗೆ ಹೋಗುವುದಿಲ್ಲ. ಇದನ್ನು 4 ಗ್ರೇಡ್ಗಳಾಗಿ ವಿಂಗಡಿಸಿದ್ದಾರೆ.
1: ಈಗ ಈ ಮೂಲವ್ಯಾಧಿ ಅನ್ನುವಂಥದ್ದು ಯಾಕಾಗಿ ಆಗುತ್ತೆ, ಇದಕ್ಕೆ ಮುಖ್ಯ ಕಾರಣಗಳೇನು, ಹಾಗೇನೆ ಇದು ಯಾರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳಿರ್ತವೆ ಡಾಕ್ಟ್ರೆ?
2: ಮೂಲವ್ಯಾಧಿಗೆ ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ಹೇಳುದಂತ ಹೇಳಿದ್ರೆ, ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿದ್ರೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ. ಈಗ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ದಿನನಿತ್ಯ ಮಲವಿಸರ್ಜನೆಯು ಸರಿಯಾಗಿ ಆಗಬೇಕು, ಆದರೆ 2 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಅತಿ ತೀವ್ರವಾದ ಕಷ್ಟದಿಂದ ಗಟ್ಟಿಯಾದ ಮಲವಿಸರ್ಜನೆ ಮಾಡುವಂಥದ್ದಕ್ಕೆ ನಾವು ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಅಥವಾ ಹಲವಾರು ಬಾರಿ ಡಯೇರಿಯಾ, ಅತಿಯಾಗಿ ನೀರು ಬೇದಿಯಾಗುವುದರಿಂದನೂ ಮೂಲವ್ಯಾಧಿಯನ್ನು ನಾವು ಕಾಣಬಹುದು. ಹಾಗೆ ಮಲವಿಸರ್ಜನೆಯ ಸಮಯದಲ್ಲಿ ತುಂಬಾ ಪ್ರೆಷರ್ ಹಾಕಿ ಮಲವಿಸರ್ಜನೆ ಮಾಡುವುದು, ಸ್ಟ್ರೈನಿಂಗ್, ಇದರಿಂದ ಸಹ ಮೂಲವ್ಯಾಧಿ ಆಗುತ್ತದೆ. ದೀರ್ಘಕಾಲದವರೆಗೆ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ಅಥವಾ ನಿಲ್ಲುವುದು. ಹಾಗೆಯೇ ಸ್ತ್ರೀಯರಲ್ಲಿ ಗರ್ಭಾವಸ್ಥೆ ಅಂತ ಹೇಳಿದರೆ, ಪ್ರೆಗ್ನೆನ್ಸಿಯಲ್ಲಿ ಬೆಳೆಯುವ ಗರ್ಭಾಶಯವು ಗುದನಾಳದಲ್ಲಿನ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟುಮಾಡುತ್ತದೆ. ಹಾಗೂ ಹಾರ್ಮೋನಲ್ ಬದಲಾವಣೆಗಳಿರುತ್ತದೆ. ಇದರಿಂದ ಏನಾಗುತ್ತದೆ ಅಂತ ಹೇಳಿದ್ರೆ ಮಲವು ಗಟ್ಟಿಯಾಗುತ್ತದೆ, ಮಲಬದ್ಧತೆಯು ಕಾಣುತ್ತದೆ. ಈ ಮಲವನ್ನು ವಿಸರ್ಜಿಸುವಾಗ ಮೂಲವ್ಯಾಧಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಇನ್ನು ನಾವು ಕಂಡು ಬರುವಂತದ್ದು ಅತಿಯಾದ ಬೊಜ್ಜು ಅಥವಾ ಒಬೆಸಿಟಿ ಇರುವವರಲ್ಲಿ. ಹೀಗೆ ಹೆಚ್ಚುವರಿ ದೇಹದ ತೂಕ ಗುದನಾಳಗಳ ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ವ್ಯಕ್ತಿಗಳನ್ನು ಮೂಲವ್ಯಾಧಿಗೆ ಹೆಚ್ಚು ಬಳಲುವಂತೆ ಮಾಡುತ್ತದೆ. ಇನ್ನು ನೋಡುವುದಾದರೆ ಜಡ ಜೀವನ ಶೈಲಿ, ದೈಹಿಕ ಚಟುವಟಿಕೆಗಳು ಕೊರತೆ ಆದಾಗ ಈ ರಕ್ತ ಚಲನೆಯು ಕಮ್ಮಿಯಾಗುತ್ತದೆ, ಹಾಗೆ ಮೂಲವ್ಯಾಧಿ ಆಗುವ ಸಾಧ್ಯತೆಗಳು ಜಾಸ್ತಿ. ಇನ್ನು ಕೆಲವರಲ್ಲಿ ಅತಿಯಾದ ಭಾರವನ್ನು ಎತ್ತುವುದು ಅಥವಾ ನಮ್ಮ ಆಹಾರದಲ್ಲಿ ಕಡಿಮೆ ನಾರಿನಾಂಶ ಅಥವಾ ಫೈಬರ್ ಇಲ್ಲದೇ ಇರುವಂತಹ ಆಹಾರವನ್ನು ಸೇವಿಸುವುದು ಅಥವಾ ಅನುವಂಶಿಕ ಪ್ರಕೃತಿ ಅಂತ ಹೇಳಿದರೆ ಕೌಟುಂಬಿಕವಾಗಿ ಇತಿಹಾಸ ನಮ್ಮ ತಂದೆ ತಾಯಿ ಅವರಲ್ಲಿ ಇದ್ದವರಲ್ಲಿ ನಾವು ಹೆಚ್ಚಾಗಿ ಮೂಲವ್ಯಾಧಿಯನ್ನು ಕಾಣಬಹುದು. ವಯಸ್ಸು ಹೆಚ್ಚಾದಂತೆ ಅಂದರೆ ವಿಶೇಷವಾಗಿ ಒಂದು 50 ವರ್ಷದ ಮೇಲ್ಪಟ್ಟು ಮತ್ತು ಸ್ಥೂಲಕಾಯತೆ ಇರುವವರಲ್ಲಿ ಕಡಿಮೆ ನೀರು ಮತ್ತು ಕಡಿಮೆ ಫೈಬರ್ ರಹಿತ ಆಹಾರವನ್ನು ಸೇವಿಸುವುದು ಹಾಗೂ ಕುಟುಂಬದಲ್ಲಿ ಮೂಲವ್ಯಾಧಿ ಇತಿಹಾಸ ಅಂತ ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರುವವರಲ್ಲಿ ಮುಖ್ಯವಾಗಿ ಈ ಮೂಲವ್ಯಾಧಿಗಳನ್ನು ನಾವು ಕಾಣಬಹುದು.
1: ಡಾಕ್ಟರ್, ಈಗ ಈ ಮೂಲವ್ಯಾಧಿಯ ಲಕ್ಷಣಗಳು ಏನೆಲ್ಲ ಇರುತ್ತೆ ಮತ್ತೆ ಅದನ್ನು ನೀವು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ರೋಗ ಪತ್ತೆಯನ್ನು ಮಾಡ್ತೀರಾ?
2: ಸಾಮಾನ್ಯವಾಗಿ ನಮ್ಮಲ್ಲಿ ರೋಗಿಗಳು ಬರುವಾಗ ಈ ಲಕ್ಷಣಗಳು ನಾವು ಕಾಣಿಕೊಳ್ತೇವೆ. ಎಷ್ಟು ಬೇಗ ಅವರು ವೈದ್ಯರಲ್ಲಿ ತಪಾಸಣೆ ಮಾಡಿಕೊಳ್ತಾರೋ ಅಷ್ಟು ನಮಗೆ ಚಿಕಿತ್ಸೆ ಫಲಕಾರಿಯಾಗುತ್ತದೆ ಅಂತ ಹೇಳಿದ್ರೆ. ಸೊ ಸಾಮಾನ್ಯವಾಗಿ ಬರುವಾಗ ಏನಂತ ಹೇಳಿದ್ರೆ ಮಲವಿಸರ್ಜನೆಯ ಸಮಯದಲ್ಲಿ ಕೆಂಪು ರಕ್ತ ಹೊರಗೆ ಬಂದಿತ್ತು, ಬಟ್ಟೆಯಲ್ಲಿ ರಕ್ತ ಕಂಡಿತು ಅಂತ ಹೇಳಿ ಬರ್ತಾರೆ. ಅಥವಾ ಗುದದ್ವಾರದ ಸುತ್ತ ತುರಿಕೆ ಇರಬಹುದು ಅಥವಾ ಕಿರಿಕಿರಿ ಸ್ವಲ್ಪ ಇರಿಟೇಷನ್ ಆಗುವಂಥದ್ದು ಅಥವಾ ಗುದದ್ವಾರದ ಬಳಿ ಗೆಡ್ಡೆ ಅಥವಾ ಒಂದು ಊತ ಕೈಗೆ ಸಿಗ್ತದೆ ಅಂತ ಹೇಳಿ ಬರ್ತಾರೆ. ಹಾಗೆಯೇ ಗುದದ್ವಾರದಲ್ಲಿ ಅತಿಯಾದ ನೋವು, ಅವರಿಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗುದಿಲ್ಲ, ನಿಲ್ಲಿಕ್ಕೂ ಆಗುದಿಲ್ಲ, ಅಷ್ಟು ತೊಂದರೆಯನ್ನು ಉಂಟು ಮಾಡಬಹುದು. ಈ ಮೂಲವ್ಯಾಧಿಯ ಲಕ್ಷಣಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಅನುಭವಿಸಿದರೆ ಆದಷ್ಟು ಬೇಗ ವೈದ್ಯರಲ್ಲಿ ಅಂತ ಹೇಳಿದರೆ ನಮ್ಮಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ನಾವು ವೈದ್ಯರಿದ್ದೇವೆ, ಅವರಲ್ಲಿ ತಪಾಸಣೆಗೊಳಿಸಿ ಚಿಕಿತ್ಸೆಯನ್ನು ಪಡೆಯುವುದು ಅತಿ ಅಗತ್ಯ. ಹಾಗೆಯೇ ಕೆಲವರು ಕೇಳ್ತಾರೆ, ಈಗ ನೀವು ಯಾವ ತರ ಪರೀಕ್ಷೆಗಳನ್ನು ಮಾಡ್ತೀರಿ ಅಂತ ಹೇಳಿದ್ರೆ, ಬೇಸಿಕಲಿ ನಾವು ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂದ್ರೆ ದೈಹಿಕ ಪರೀಕ್ಷೆ, ಆ ಗುದದ್ವಾರವನ್ನು ನಾವು ಎಕ್ಸಾಮಿನೇಷನ್ ಮಾಡಿದಾಗ ಗುದದ್ವಾರದ ಸಮೀಪದಲ್ಲಿ ಯಾವುದಾದರೂ ಊತ ಇದೆಯಾ ಅಥವಾ ಸೀಳು ಬಿಟ್ಟಿದೆಯಾ, ರಕ್ತಸ್ರಾವ ಇದೆಯಾ, ನೋವು ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡ್ತೇವೆ. ಮತ್ತೊಂದು ಬರುವಂತದ್ದು ಡಿಜಿಟಲ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ, ಗ್ಲೌಸ್ ಹಾಕಿ ಲಿಗ್ನೋಕೇನ್ ಜೆಲ್ ಅನ್ನು ಯೂಸ್ ಮಾಡಿ ಗುದದ್ವಾರದ ಒಳಗೆ ಬೆರಳನ್ನು ಹಾಕಿ ಗುದದ್ವಾರ ನಾಳವನ್ನು ಪರೀಕ್ಷಿಸುತ್ತೇವೆ. ಇದರಲ್ಲಿ ಯಾವುದಾದರೂ ಗೆಡ್ಡೆ ಇದೆಯಾ ಅಥವಾ ರಕ್ತ ಸೋರುವಿಕೆ ಇದೆಯಾ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಸುಲಭವಾಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಎನೋಸ್ಕೋಪಿ ಅಂತ ಇದೆ. ಎನೋಸ್ಕೋಪಿ ಹೇಗೆ ಅಂತ ಹೇಳಿದ್ರೆ, ನಾವು ಗುದದ್ವಾರ ನಾಳದ ಒಳಗಡೆ ಕ್ಯಾಮರಾ ಅಥವಾ ಲೈಟ್ಗಳನ್ನು ಹಾಕಿ ನೋಡುವಂತದ್ದು. ಇದು ನಮಗೆ ಆಂತರಿಕ ಮೂಲವ್ಯಾಧಿ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ವಾ, ಒಳಗೆ ಇರುವ ಮೂಲವ್ಯಾಧಿಗಳನ್ನು ಅದರ ಸ್ಪಷ್ಟತೆಯನ್ನು ಕೊಡುತ್ತದೆ, ಅದರ ಮೂಲಗಳನ್ನು ಗೊತ್ತಾಗುತ್ತದೆ, ಅದರ ಯಾವ ಸ್ಥಳದಲ್ಲಿದೆ, ಅದು ಯಾವ ಗಾತ್ರದಲ್ಲಿದೆ, ಇದರ ಎಲ್ಲ ಬಗ್ಗೆ ನಮಗೆ ಒಂದು ವಿಷಯ ಗೊತ್ತಾಗುತ್ತದೆ. ಹಾಗೆಯೇ ಅತಿ ಅಗತ್ಯವಾಗಿರೋದು ಏನಂತ ಹೇಳಿದ್ರೆ, ನಮ್ಮಲ್ಲಿ ರಕ್ತ ಸೋರಿಕೆ ಬರ್ತಾ ಇದೆ, ಇದು ಮೂಲವ್ಯಾಧಿಯಿಂದ ಇರಬಹುದು ಅಥವಾ ಕ್ಯಾನ್ಸರಿಂದ ಇರಬಹುದು ಅಥವಾ ಇನ್ನಿತರ ತೊಂದರೆಗಳಿಂದ ಇರಬಹುದು. ಈ ತೊಂದರೆ ಕ್ಯಾನ್ಸರ್ ಅಥವಾ ಬೇರೆ ಯಾವುದೇ ತೊಂದರೆಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳುವುದನ್ನು ಗಮನಿಸಲು ನಮಗೆ ತುಂಬಾ ಸುಲಭ ಆಗ್ತದೆ. ಇನ್ನೊಂದು ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಸಿಗ್ಮೋಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಅಂತ ಹೇಳಿ ನಾವು ಮಾಡ್ತೇವೆ. ಇದು ಸಾಮಾನ್ಯವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಅಥವಾ ಕೊಲೊರೆಕ್ಟಲ್ ಕ್ಯಾನ್ಸರ್ ಕುಟುಂಬಿಕ ಇತಿಹಾಸ, ಈಗ ಅವರ ತಂದೆ ತಾಯಿ ಅಥವಾ ಅವರ ಮನೆಯಲ್ಲಿ ಯಾರಿಗಾದರೂ ಈ ತರದ್ದು ಕೊಲೊರೆಕ್ಟಲ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇದ್ದಲ್ಲಿ ಈ ತರ ಒಂದು ಪರೀಕ್ಷೆಯನ್ನು ನಾವು ಮಾಡುವಂತದ್ದು ಅತಿ ಅಗತ್ಯ. ಇದು ಕೊಲಾನ್ ಅಥವಾ ಗುದದ್ವಾರದ ಸಮಗ್ರ ಪರೀಕ್ಷೆ ಅಂತ ಹೇಳಿದ್ರೆ, ಒಳಗೆ ತನಕ ಹೋಗಿ ಅಲ್ಲಿ ಯಾವುದೇ ತೊಂದರೆ ಇದೆಯಾ, ಏನಾದರೂ ಗೆಡ್ಡೆ ತರ ಇದೆಯಾ, ಯಾಕೆ ಈ ರಕ್ತ ಸೋರುವಿಕೆ ಇದೆ, ಅಥವಾ ಅಲ್ಲಿ ಇರುವ ಮೂಲವ್ಯಾಧಿ ಅಥವಾ ಬೇರೆ ತೊಂದರೆಗಳ ಗಂಭೀರತೆ ಬಗ್ಗೆ ನಮಗೆ ಖಚಿತಪಡಿಸಲು ತುಂಬಾ ಸಹಾಯವಾಗುತ್ತದೆ.
1: ಈಗ ಚಿಕಿತ್ಸೆಯ ಬಗ್ಗೆ ಮಾತಾಡುವಾಗ ಈ ಎಲ್ಲದಕ್ಕೂ ಚಿಕಿತ್ಸೆ ಒಂದೇ ರೀತಿ ಇರುತ್ತಾ ಅಥವಾ ಏನಾದರೂ ಅದರಲ್ಲಿ ವ್ಯತ್ಯಾಸಗಳಿರ್ತದೆ ಹೇಗೆ?
2: ಚಿಕಿತ್ಸೆಗೆ ಬಂದಾಗ ನಾವು ನೋಡ್ತೇವೆ ಹಲವಾರು ಜನರಲ್ಲಿ ಮೂಲವ್ಯಾಧಿ ಇರುತ್ತೆ. ಆದರೆ ಎಷ್ಟೋ ಜನ ಹೇಳ್ತಾರೆ, ನನಗೂ ಈ ಥರ ತೊಂದರೆ ಇತ್ತು ಸುಮಾರು ವರ್ಷಗಳ ಮೊದಲೇ, ಆದರೆ ನಾನು ಏನು ಔಷಧಿ ಮಾಡಲಿಲ್ಲ, ನಾನು ಊಟದಲ್ಲಿ ವ್ಯತ್ಯಾಸ ಮಾಡಿಕೊಂಡೆ ಅಥವಾ ಸ್ವಲ್ಪ ನೀರು ಜಾಸ್ತಿ ಸೇವನೆ ಮಾಡಿದೆ, ಅದು ಅಲ್ಲಿಗೆ ರಕ್ತ ಸೋರುವಿಕೆ ಕಮ್ಮಿ ಆಯಿತು ಅಥವಾ ನೋವು ಕಮ್ಮಿ ಆಯಿತು, ಆದರೆ ಈ ಸತಿ ಕಮ್ಮಿ ಆಗಿಲ್ಲ ಅಂತೇಳಿ ನಮ್ಮಲ್ಲಿ ಬರ್ತಾರೆ. ಹಾಗೆ ನಾವು ನೋಡ್ಬೇಕಂತ ಹೇಳಿದ್ರೆ, ಮೊದಲಿನಿಂದಾಗಿ ಈ ಔಷಧವನ್ನು ಸೇವಿಸುವಂಥದ್ದು, ಹೊಟ್ಟೆಗೆ ಔಷಧಿ ಕೊಡುವಂಥದ್ದು ಅಥವಾ ಅಲ್ಲಿ

0: ಸಾಮಾನ್ಯವಾಗಿ ನಾವು ತ್ರಿಫಲಚೂರ್ಣ ಅಥವಾ ಅಗ್ನಿತುಂಡಿಬಟ್ಟಿ ಇವುಗಳನ್ನು ಹೇಳುತ್ತೇವೆ. ಅಥವಾ ಹಲವಾರು ಲೇಹ್ಯಗಳಿರಬಹುದು, ಕಾಂಕಾಯನ ಲೇಹ್ಯ ಅಥವಾ ಸೂರ್ಣಾದಿ ಲೇಹ್ಯ ಅಥವಾ ಚಿರಬಿಲ್ವಾದಿ ಲೇಹ್ಯ ಈ ತರ, ಅಥವಾ ಕೆಲವು ಕಷಾಯಗಳಲ್ಲಿ ಅಭಯಾರಿಷ್ಟ, ಚಿರಬಿಲ್ವಾದಿ ಕಷಾಯ ಈ ತರ ಇವುಗಳನ್ನು ಸೇವಿಸಬಹುದು. ಹಾಗೆಯೇ ಮಲವಿಸರ್ಜನೆಯು ಇನ್ನೂ ಸುಲಭವಾಗಲು ತ್ರಿಫಲಚೂರ್ಣ ಅಥವಾ ಹರಳೆಣ್ಣೆ ಇದರ ಪ್ರಯೋಗವನ್ನು ಸಹ ನಾವು ಹೇಳ್ತೇವೆ. ಇದು ಸಾಮಾನ್ಯವಾಗಿ ಕಾಣುತ್ತದೆ. ಮತ್ತೆ ನಮ್ಮ ಕೆಲವು ರೋಗಿಗಳಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಊತ ಜಾಸ್ತಿ ಇರ್ತದೆ, ಆ ಊತದಿಂದ ಅತಿಯಾದ ನೋವು ಇರ್ತದೆ, ಅವರಿಗೆ ದಿನನಿತ್ಯದ ಕೆಲಸವನ್ನು ಮಾಡ್ಲಿಕ್ಕಾಗಲ್ಲ, ಹಾಗೂ ರಕ್ತ ಸೋರುವಿಕೆ ಜಾಸ್ತಿ ಇರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ನಾಗಕೇಶರ ಅಥವಾ ಶುಂಠಿ ಇದನ್ನು, ಸುವರ್ಣಗೆಡ್ಡೆ ಇದರದನ್ನು ಅವರಿಗೆ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತವೆ. ಅಥವಾ ಒಣ ಅಂತ ಹೇಳಿದ್ರೆ ಅಥವಾ ಡ್ರೈ ಅಶಸ್, ಎಲ್ಲಿ ನಮಗೆ ಬ್ಲೀಡಿಂಗ್ ಕಮ್ಮಿ ಇರ್ತದೆ ಅಥವಾ ರಕ್ತ ಸೋರಿಕೆ ಇರುವುದಿಲ್ಲ ಅಂಥದ್ರಲ್ಲಿ ಆರಗ್ವದಾದಿ ಕಷಾಯ ಇಂಥದ್ದುಗಳನ್ನು ನಾವು ವಿಶೇಷವಾಗಿ ಹೇಳ್ತೇವೆ. ಹಾಗೆಯೇ ವಿಶೇಷ ಆಯುರ್ವೇದ ವಿಧಾನಗಳು ಅಂತ ಹೇಳಿದ್ರೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿ ಎಲ್ಲಾ ತರದ ಒಂದು ಮೂಲವ್ಯಾಧಿಗಳಿಗೆ ಚಿಕಿತ್ಸೆ ಇದೆ. ನಮ್ಮಲ್ಲಿ ಗ್ರೇಡ್ 2, 3 ಅಥವಾ 4 ಇವುಗಳಲ್ಲಿ ನಾವು ವಿಶೇಷವಾದ ಆಯುರ್ವೇದ ಚಿಕಿತ್ಸೆಯನ್ನು ಕೈಗೊಳ್ತೇವೆ. ಅದರಲ್ಲಿ ಮೊದಲನೇದಾಗಿ ಕ್ಷಾರಕರ್ಮ ಅಂತ ಹೇಳಿ ಮಾಡ್ತೇವೆ. ಈ ಕ್ಷಾರಕರ್ಮ ಅಂತ ಹೇಳೋದು ಒಂದು ಕ್ಷಾರ ಅಂತ ಹೇಳುವಂತದ್ದು, ನಮ್ಮ ಒಂದು ಔಷಧಿಯನ್ನು ನಾವು ತಯಾರಿಸಿ ಒಳಗೆ ಅಂತ ಹೇಳಿದ್ರೆ ಗುದದ್ವಾರದ ಒಳಗಿರುವ ಮೂಲವ್ಯಾಧಿಗಳಲ್ಲಿ ಈ ಲೇಪನವನ್ನು ಹಚ್ಚುತ್ತೇವೆ. ಈ ಕ್ಷಾರಕರ್ಮದಲ್ಲಿ ಹೇಗೆ ಅಂತ ಹೇಳಿದ್ರೆ, ರಕ್ತ ಸೋರುವಿಕೆ ಇರುವಂತದ್ದನ್ನು ನಿಲ್ಲಿಸುತ್ತದೆ ಮತ್ತು ಆ ಮೂಲವ್ಯಾಧಿಯ ಗೆಡ್ಡೆಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುತ್ತದೆ. ಇನ್ನೊಂದು ಚಿಕಿತ್ಸೆ ಅಂತ ಹೇಳಿದ್ರೆ ಕ್ಷಾರಸೂತ್ರ ಅಂತ ಹೇಳಿ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರಿ. ಕ್ಷಾರಸೂತ್ರ ಪ್ರಯೋಗ ಅಂತ ಹೇಳುವಂತದ್ದು ಹೊರಗಡೆ ಬಾಹ್ಯ ಅರ್ಷಸ್ ಅಥವಾ ಮೂಲವ್ಯಾಧಿಯಲ್ಲಿ ನಾವು ಈ ನೂಲಿನಲ್ಲಿ ಅಳವಡಿಸಿಕೊಳ್ತೇವೆ. ಇದು ಹೊರಗಡೆ ಪ್ರೊಲ್ಯಾಪ್ಸ್ಡ್ ಆಗಿರುವಂತಹ ಅಥವಾ ಹೊರಬಂದಿರುವಂತಹ ಕೆಲವು ಅರ್ಷಸ್ಗಳಲ್ಲಿ ಅಥವಾ ಮೂಲವ್ಯಾಧಿಗಳಲ್ಲಿ ಉಪಯೋಗಿಸುತ್ತೇವೆ. ಸ್ಥಾನಿಕ ಅನಸ್ತೀಶ್ಯದಲ್ಲಿ ಮಾಡಿ ರೋಗಿಗಳನ್ನು ಅವತ್ತೇ ಮನೆಗೆ ಕಳಿಸಬಹುದು. ಹಾಗೆ ಇದೆ ಅಗ್ನಿಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ, ಥರ್ಮಲ್ ಕಾಟರಿ ಅಥವಾ ಮೂಲವ್ಯಾಧಿಗೆ ಕರೆಂಟ್ ಅನ್ನು ಪಾಸ್ ಮಾಡಿ ಅದನ್ನು ಸಣ್ಣದಾಗಿ ಮಾಡುವಂತದ್ದು, ಅದನ್ನು ಗುಣಪಡಿಸುವಂತಹ ವಿಶೇಷ ಚಿಕಿತ್ಸೆಯು ನಮ್ಮಲ್ಲಿ ಇದೆ.
1: ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
0: ಧನ್ಯವಾದ ಸರ್.
2: ಇದುವರೆಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಕ್ಕೆ ಫಿಶರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
3: ಈಗ ನಮ್ಮ ಜೊತೆ ಇದ್ದಾರೆ ಶಲ್ಯತಂತ್ರ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸಹನಾ ಕಾಮತ್ ಅವರು. ನಮಸ್ಕಾರ ಡಾಕ್ಟ್ರೆ.
4: ನಮಸ್ಕಾರ ಸರ್.
3: ನಾವು ಇವತ್ತು ಮಾತಾಡುವ ವಿಷಯ ಅಂತ ಹೇಳಿದ್ರೆ ಫಿಶರ್ ಅನ್ನುವಂತಹ ಕಾಯಿಲೆಯ ಬಗ್ಗೆ. ಸಾಮಾನ್ಯವಾಗಿ ಗುದದ್ವಾರದ 2-3 ಕಾಯಿಲೆಗಳಿದ್ದಾವೆ, ಸಾಮಾನ್ಯ ಮನುಷ್ಯರಿಗೆ ಅದೆಲ್ಲ ಒಂದೇ ತರ ಅಂತ ಹೇಳುವಂತಹ ಒಂದು ಕಲ್ಪನೆ ಇದೆ. ಫಿಶರ್ ಅನ್ನುವಂತಹ ಕಾಯಿಲೆ ಇದು ಯಾವ ತರದ ಕಾಯಿಲೆ?
4: ಇದು ಗುದದ್ವಾರದಲ್ಲಿ ಬರುವಂತಹ ಚರ್ಮದ್ದು ಸಮಸ್ಯೆ. ಚರ್ಮ ಒಡಿತದೆ, ಮಲ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿ ಮತ್ತೆ ಒತ್ತಡಕ್ಕೆ ಒಳಗಾದ್ರೆ, ಅಂದ್ರೆ ಪೇಷಂಟ್ ಜಾಸ್ತಿ ಪ್ರೆಷರ್ ಕೊಟ್ರೆ ಅದು ಮೋಷನ್ ಬರುವಾಗ ಆ ಜಾಗದ್ದು ಚರ್ಮ ಹರಿದು ಅಲ್ಲಿಂದ ಸ್ವಲ್ಪ ರಕ್ತಸ್ರಾವ, ಅಲ್ಲಿಂದ ಸ್ವಲ್ಪ ನೋವು. ಯಾವ ತರದ ನೋವು ಅಂದ್ರೆ ಚುಚ್ಚಿದಾಗೆ ಇಲ್ಲ ಕತ್ತರಿಸಿದಾಗೆ ಅಷ್ಟು ನೋವಿದ್ದು, ಅದು ಸಾಧಾರಣ ಒಂದು ಅರ್ಧ ಗಂಟೆಯಿಂದ ಸಾಧಾರಣ ಇಡೀ ದಿನ ತನಕ ಅಷ್ಟು ನೋವು ಇರುತ್ತೆ. ಪ್ಲಸ್ ಆ ಜಾಗದಲ್ಲಿ ಉರಿಯೂತ ಸಮೇತ ಇರುತ್ತೆ. ಅದ್ರ ಜೊತೆ ಕೆಲವು ಸಲ ಕೆಲವರಿಗೆ ಒಂದು ಸಣ್ಣ ಚರ್ಮದ್ದು ಅಂಕುರ ತರ ಹೊರಗೆ ಬರುತ್ತೆ.
3: ರಕ್ತಸ್ರಾವ ಆಗುವ ಬೇರೆ ಕಾಯಿಲೆಗಳು ಕೂಡ ಇದಾವೆ, ಆ ಕಾಯಿಲೆಗಳಿಗೂ ಇದಕ್ಕೂ ವ್ಯತ್ಯಾಸಗಳು ಹೇಗೆ ಗೊತ್ತಾಗುವಂತದ್ದು?
4: ಫಿಶರಿನ್ ಏನೋದಲ್ಲಿ ಆಗುವಂತದ್ ರಕ್ತಸ್ರಾವ ಮಲದ ಮೇಲೆ ಒಂದು ಗೆರೆ ತರ ಬರುತ್ತೆ. ಹೆಚ್ಚು ರಕ್ತಸ್ರಾವ ಏನ ಆಗುದಿಲ್ಲ. ಈಗ ಬೇರೆ ರೋಗಗಳಲ್ಲಿ ಪೈಲ್ಸ್ ಅಲ್ಲಿ ಸಾಧಾರಣ ಒಂದು ಬಿಂದು ಬಿಂದು ತರ ಬಿದ್ದು ಒಂದು ರಾಶಿ ರಕ್ತ ಹೋಗುವ ಸಾಧ್ಯತೆ ಇರ್ತದೆ. ಕ್ಯಾನ್ಸರ್ ಸಮೇತ ರಕ್ತಸ್ರಾವವನ್ನು ಮಾಡಿಸ್ತದೆ. ಅದು ಬಹಳ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಲಸ ಒಂದು ದ್ರವ ರೂಪದಲ್ಲಿ ಹೋಗಿ ರಾಶಿ ರಕ್ತ ಅದರ ಜೊತೆ ಹೋಗುವಂತದ್ದು, ಇದು ಕ್ಯಾನ್ಸರ್ ರೋಗದ ಲಕ್ಷಣ. ಫಿಸ್ಟುಲಾದಲ್ಲಿ ಆಗುವಂತದ್ದು ಕೀವು, ಅದರ ಜೊತೆ ಸ್ವಲ್ಪ ರಕ್ತ ಹೋಗುವಂತದ್ದು, ಒಂದು ಬೊಟ್ಟ ಅಷ್ಟೇ ರಕ್ತ ಹೋಗ್ಬೋದು ಅದರಲ್ಲಿ. ಈಗ ನಮ್ಮ ಫಿಶರ್ ಅಲ್ಲಿ ಮಲದ ಮೇಲೆ ಗೆರೆ ಎಳೆದಾಗೆ ರಕ್ತ ಹೋಗ್ತದೆ.
3: ಈಗ ಈ ಕಾಯಿಲೆ ಬರ್ಲಿಕ್ಕೆ ಮುಖ್ಯವಾಗಿ ಏನು ಕಾರಣಗಳು?
4: ಒಂದು ದೇಹದ ಶುಷ್ಕತೆ, ಅಂದ್ರೆ ಕರೆಕ್ಟ್ ಆಗಿ ನೀರ್ ಕುಡಿಯದೇ ಇರುವಂತದ್ದು, ಹಾಲು ಇಲ್ಲ ತೇವಾಂಶ ಇರುವಂತದ್ದು, ತುಪ್ಪ ಇರ್ಬೋದು, ಎಣ್ಣೆ ಪದಾರ್ಥ ಇರ್ಬೋದು, ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ತಗೊಳ್ಳದೇ ಇರುವುದು ಆಹಾರದಲ್ಲಿ, ಇಲ್ಲ ಅತಿ ಉಪವಾಸ, ವಾತದೋಷಕ್ಕೆ ಜಾಸ್ತಿ ಮಾಡುವಂತದ್ದು ಆಹಾರಗಳು ಕರೆದ ವಸ್ತು ಇರ್ಬೋದು, ಇಲ್ಲ ತೀರಾ ಒಣ ವಸ್ತು ಇರ್ಬೋದು, ಇಲ್ಲ ಜಾಸ್ತಿ ಉಪವಾಸ ಮಾಡುವಂತದ್ದು ಇರ್ಬೋದು. ಇಂಥದ್ದು

0: ಸ್ಟಾರ್ಟ್ಅಪ್ಸ್ ಎಲ್ಲ ವಾತದೋಷ ಜಾಸ್ತಿ ಮಾಡಿಸ್ತದೆ, ಪ್ಲಸ್ ಕೆಲವರಿಗೆ ಅತಿಸಾರ ಸ್ಟಾರ್ಟ್ ಆಗ್ತದೆ. ಅತಿಸಾರ ಆದಾಗ ಸಹ ಹೀಗೆ ಒಂದು ಫಿಶರಿನೇನು ಆ ಜಾಗದ್ದು ಚರ್ಮ ಒಡೆತಕ್ಕೆ ಒಳಗಾಗುವಂಥದ್ದು ಅದು ಸಹ ಇರ್ತದೆ. ಮತ್ತೆ ನಾರಿನಂಶ ಕಮ್ಮಿ ತಿನ್ನೋದ್ರಿಂದ ಹೀಗಾಗೋದು, ಇಂಥದ್ದೆಲ್ಲ ಕಾರಣಗಳಿಂದ ಫಿಶರಿನೇನು ಬರ್ತದೆ.
1: ಈಗ ಇದು ಯಾವ ವಯಸ್ಸಿನವರಲ್ಲಿ ಬರ್ತದೆ ಅಂತ ಏನಾದ್ರೂ, ಇಂಥದ್ದೇ ವಯಸ್ಸಿನಲ್ಲಿ ಹೀಗೆ ಬರ್ತದೆ ಇಂಥದ್ದೇನಾದ್ರೂ ಉಂಟಾ?
0: ಅಂದ್ರೆ ಫಿಸಿಕಲ್ ಎಕ್ಸಸೈಸಸ್ ಏನ್ ಹೇಳ್ತೇವೆ ನಾವು, ಅವೆಲ್ಲ ಅತಿ ಮಾಡಿದ್ರೆ ಇಲ್ಲ ಮಾಡದೇ ಇದ್ದಲ್ಲಿ ಇಂಥದೆಲ್ಲ ಆಗುವ ಸಾಧ್ಯ. ಸೆಡೆಂಟ್ರಿ ಲೈಫ್ ಸ್ಟೈಲ್, ಒಂದೊಮ್ಮೆ ತಿನ್ನುವಂಥದ್ದು ತಿಂದು ಅಲ್ಲೇ ಮಲಗುವಂಥದ್ದು, ಇಂಥವರಲ್ಲಿ ಇಂಥದೆಲ್ಲ ಕಂಡು ಬರುವ ಸಾಧ್ಯತೆ ಇದೆ. ಮತ್ತೆ ಇದು ಲೈಫ್ ಸ್ಟೈಲ್ ಮಾಡಿಫೈ ಮಾಡಿದ್ರೆ ಕರೆಕ್ಟ್ ಆಗುವಂತದ್ದು ಡಿಸೀಸ್. ಮತ್ತೆ ಇದರಲ್ಲಿ ವಯೋಮಿತಿ ಏನೂ ಇಲ್ಲ. ಸ್ವಲ್ಪ ಗರ್ಭಿಣಿಯರಲ್ಲಿ ಸಹ ಇಂಥದ್ದು ಕಂಡು ಬರುವ ಸಾಧ್ಯತೆ ಇದೆ. ಗರ್ಭಿಣಿಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಮೋಷನ್ ಸ್ವಲ್ಪ ಹಾರ್ಡ್ ಹೋಗ್ತದೆ. ಒಂದ ಗರ್ಭಿಣಿ ಫಿಸಿಯಾಲಜಿ ಹಾಗೆ ಇರ್ತದೆ, ಇಲ್ಲ ಅವರಿಗೆ ಕೊಟ್ಟಿರುವಂತದ್ದು ರಕ್ತ ಜಾಸ್ತಿ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು ಕಬ್ಬಿಣದ ಅಂಶದ ಮಾತ್ರೆಗಳಿಂದ ಸಹ ಹಾಗೆ ಆಗುವ ಸಾಧ್ಯತೆ ಇರ್ತದೆ.
1: ಈಗ ಬೇರೆ ಯಾವುದಾದ್ರೂ ಕಾಯಿಲೆ ಇದ್ರೆ ಆ ಕಾಯಿಲೆಯಿಂದ ಇದು ಬರುವಂತಹ ಚಾನ್ಸಸ್ ಉಂಟಾ?
0: ಅತಿಸಾರ ಇಲ್ಲ ಮಲಬದ್ಧತೆ ಅವು ಕಾಯಿಲೆ ಅಂತ ಹೇಳಲಿಕ್ಕೆ ಆಗಲ್ಲ. ಅವು ಲಕ್ಷಣವು ಪ್ಲಸ್ ಇದಕ್ಕೆ ಫಿಶರಿಗೆ ಒಂದು ಕಾರಣ ಸಮೇತ.
1: ಔಷಧಗಳಿಂದ ಈ ತರ ಆಗುವಂತದ್ದುಂಟಾ?
0: ಔಷಧ ನಾವು ಸರ್ವೇ ಸಾಮಾನ್ಯ ಓಪಿಡಿಗಳಲ್ಲಿ ಬಂದ ಪೇಷಂಟ್ಸ್ ಅವ್ರು ಮಾತಾಡುವಂತದ್ದೆಲ್ಲ ಕೇಳುವಾಗ, ಒಂದ ಆಂಟಿ ಡಿಪ್ರೆಸೆಂಟ್ ಅಂದ್ರೆ ನಿದ್ರೆ ಬರದೇ ಇದ್ದಾಗ ಮಾತ್ರೆ ತಗೊಳ್ಳುವವರಲ್ಲಿ ಇಂಥದ್ದು ಜಾಸ್ತಿ ಕಂಡು ಬಂದಿವೆ. ಅದರ ಜೊತೆ ಯಾರು ಕ್ಯಾಲ್ಸಿಯಂ ಮಾತ್ರೆ ಅವರಿಗೆ ಮಲಬದ್ಧತೆ ಕಂಡು ಬರ್ತದೆ. ಮತ್ತೆ ಇಂಥದ್ದೆಲ್ಲ ಸಾಮಾನ್ಯವಾಗಿ ಚಿರ ಆಗುವಂಥದ್ದು ಎಲ್ಲ ಕಂಡು ಬಂದಿದೆ. ರಕ್ತ ಜಾಸ್ತಿ ಆಗ್ಲಿಕ್ಕೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಲಿಕ್ಕೆ ಕಬ್ಬಿಣದ ಅಂಶ ಇರುವ ಮಾತ್ರೆಗಳಿಂದ ಸಹ ಕೆಲವರಿಗೆ ಮೋಷನ್ ಹಾರ್ಡ್ ಆಗಿ ಅವರಿಗೆ ಅಲ್ಲಿ ರಕ್ತ ಬರುವಂತದ್ದು ಸಾಧ್ಯತೆ ಇರ್ತದೆ.
1: ಈಗ ಇದು ಒಂದು ಮೊದಲಿಗೆ ಕಾಣಿಸಿಕೊಂಡಾಗ ಪೇಷಂಟ್ ಏನ್ ಮಾಡಬೇಕು?
0: ಮೊದಲಿಗೆ ಕಾಣಿಸಿಕೊಂಡಾಗ ಅವರಿಗೆ ಈಗ ಡಾಕ್ಟರ್ ಹತ್ರ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿಕ್ಕೆ ಇರ್ಬೋದು. ಮನೆಯಲ್ಲಿ ಇಮಿಡಿಯೇಟ್ ಆಗಿ ಒಂಚೂರು ನೋವು ಕಮ್ಮಿ ಮಾಡ್ಲಿಕ್ಕೆ, ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಹದ ಬಿಸಿ ಇರುವಂತದ್ ನೀರಿದು ಒಂದು ಟಬ್ ಸ್ವಲ್ಪ ಉಪ್ಪು ಹಾಕಿ ಅದರೊಳಗೆ ಕುಳಿತುಕೊಂಡು ಆವಾಗ ಅವರಿಗೆ ಅಲ್ಲಿ ರಿಲ್ಯಾಕ್ಸ್ ಸ್ಪಿಂಕ್ಟರ್ ಅಂತ ಹೇಳ್ತೇವೆ ನಾವು, ಇಂಟರ್ನಲ್ ಸ್ಪಿಂಕ್ಟರ್ಸ್, ಅವು ಮಾಂಸ ಪೇಶಿಗಳು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತವೆ, ನೋವು ಸ್ವಲ್ಪ ಮಟ್ಟಿಗೆ ಇಮಿಡಿಯೇಟ್ ಆಗಿ ಕಮ್ಮಿ ಆಗ್ತದೆ, ಅವರಿಗೆ ಸ್ವಲ್ಪ ಟೈಮ್ ಸಿಗ್ತದೆ ಡಾಕ್ಟರ್ ಹತ್ರ ಬರ್ಲಿಕ್ಕೆ, ಇಲ್ಲ ಆ ಜಾಗಕ್ಕೆ ಸ್ವಲ್ಪ ಎಣ್ಣೆದಂಶ ಮುಟ್ಟಿಸಿಕೊಳ್ಬಹುದು.
1: ಈ ತರ ರಕ್ತ ಹೋದಾಗ ಪೇಷಂಟ್ಗಳು ಬರುವುದಿಲ್ಲ, ನಾಳೆ ಇದು ಸರಿ ಆಗ್ತದೆ ನಾಳೆದು ಸರಿ ಆಗ್ತದೆ ಅಂತ ಸುಮಾರು ಹೀಗೆ ಸ್ವಲ್ಪ ಸಮಯ ಆದ್ರೆ ಇದು ಮುಂದೆ ಏನಾದ್ರೂ ಬೇರೆ ಟರ್ನ್ ಆಗುವಂತಹ ಚಾನ್ಸ್, ಬೇರೆ ಏನಾದ್ರೂ ಆಗುವಂತಹ ಒಂದು ಅವಕಾಶ ಉಂಟಾ?
0: ಕರೆಕ್ಟ್ ಫಿಶರಿನೇನೋ ಹೌದಾ ಅಲ್ವಾ ಅಂತ ಒಂದು ಸಲ ಬಂದು ಡಾಕ್ಟರಿಗೆ ತೋರಿಸಿ ಅದು ಅವ್ರು ಪರೀಕ್ಷಿಸಿ ಕರೆಕ್ಟ್ ಡಯಾಗ್ನೋಸಿಸ್ ಆಗದೆ ಅವರೇ ಕನ್ಕ್ಲೂಡ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ನಾವು ಮಾಹಿತಿ ಹಂಚ್ತಾ ಇದ್ದೇವೆ, ಆದ್ರೂ ಈ ಮಾಹಿತಿ ಪ್ರಕಾರ ಹಾಗೆ ಇತ್ತು ಹೀಗಿತ್ತಂತ ಅವರು ಭಾವಿಸ್ಕೊಳ್ಲಿಕ್ಕಿಲ್ಲ, ಅವ್ರು ಬರ್ಲೇಬೇಕಾಗ್ತದೆ. ಇನ್ ಕೇಸ್ ಅವ್ರು ಬರದೆ ಜಾಸ್ತಿ ದಿನ ತಳ್ಳಿದ್ರೆ ಒಂದ ಅವರಿಗೆ ಆ ಜಾಗದಲ್ಲಿ ಕುರ ಬರುವಂತದ್ದು, ಇಲ್ಲ ಆ ಜಾಗದಲ್ಲಿ ಅವರಿಗೆ ಒಂದು ಚರ್ಮದ ಅಂಕುರ ದೊಡ್ಡದಾಗಿ ಬೆಳೆಯುವಂತದ್ದು, ಅದು ಆಪರೇಷನ್ ಮಾಡದೆ ಸರ್ಜರಿ ಮಾಡದೆ ಅದು ಆ ಜಾಗದಿಂದ ಹೋಗುದಿಲ್ಲ. ಮತ್ತೆ ಅವರಿಗೆ ಆ ಜಾಗದಲ್ಲೇ ಪುನಃ ಈಗ ಅದು ಒಂದು ಸಲ ಅವರಿಗೆ ಉತ್ಪತ್ತಿ ಆದ್ರೆ ಅದು 21 ದಿನ ಹಾಗೆ ಇರಬಹುದು. ಮೆಡಿಸಿನ್ ಇಂದ ಸಹ ಮೆಡಿಸಿನ್ ಇಲ್ಲದೆ ತನ್ನಷ್ಟಕ್ಕೆ ಗಾಯ ಏನ್ ಚಿರ ಆಗಿದೆ ಅದು 21 ದಿನದಲ್ಲಿ ಗುಣ ಆಗ್ತದೆ. ಇನ್ ಕೇಸ್ ಅವ್ರ ಮುಂದಕ್ಕೆ ಸಹ ಮಸಾಲೆ ಪದಾರ್ಥ ಕರ್ದ ವಸ್ತು ಅದೆಲ್ಲ ಜಾಸ್ತಿ ತಿಂದ್ರೆ ಮೋಷನ್ ಹಾರ್ಡ್ ಹೋಗಿ ಪುನಃ ಅವರಿಗೆ ಇಂಥದ್ದು ಆಗುವ ಸಾಧ್ಯತೆ ಇದೆ.
1: ಈಗ ಒಂದ್ಸಲ ಇದು ಆದ ಮೇಲೆ ನಿಮ್ಮಲ್ಲಿಗೆ ಬಂದ್ರೆ ಇದಕ್ಕೆ ಚಿಕಿತ್ಸೆ ಯಾವ ತರ?
0: ಇದರಲ್ಲಿ ಚಿಕಿತ್ಸೆ ಕೊಡುವಾಗ ಎರಡು ವಿಧದ್ದು ಫಿಶರಿನೇನೋ ಇವೆ. ಒಂದು ಅಕ್ಯೂಟ್ ಅಂತ ಹೇಳ್ತೇವೆ, ಸದ್ಯ ಇತ್ತೀಚೆಗೆ ಆಗಿದ್ದು ಒಂದು ವಾರದೊಳಗೆ ಆಗಿ ಒಂದು ಪೇಷಂಟ್ ನಮ್ಮ ಹತ್ರ ಬಂದ್ರೆ ಅದನ್ನ ನಾವು ಡಯಾಗ್ನೋಸ್ ಮಾಡುವಾಗ ಅಕ್ಯೂಟ್ ಫಿಶರ್ ಅಂತ ಹೇಳ್ತೇವೆ. ಕ್ರಾನಿಕ್ ಫಿಶರ್ ಅಂತ ಇನ್ನೊಂದು ವಿಂಗಡಣೆ ಇದೆ. ಕ್ರಾನಿಕ್ ಫಿಶರ್ ಅಂದ್ರೆ ದೀರ್ಘಕಾಲದಿಂದ ಅವರಿಗೆ ಆಗ್ತಾ ಇದೆ, ಅದು ಆಗಿ ಸ್ವಲ್ಪ ದಿನ ಆರಾಮಿದ್ದು ಪುನಃ ಅವರಿಗೆ ಪುನಃ ಫಿಶರಿನೇನೋ ಆಗುವವರಿಗೆ ಕ್ರಾನಿಕ್ ಫಿಶರಿನೇನೋ ಅಂತ ಹೇಳ್ತೇವೆ. ಈಗ ಅಕ್ಯೂಟ್ ಅವರಿಗೆ ನಾವು ಇಮಿಡಿಯೇಟ್ ಆಗಿ ಮೆಡಿಸಿನ್ಸ್ ಕೊಡುವಂತದ್ದು, ಓರಲ್ ಮೆಡಿಕೇಶನ್ ಅಂತ ಹೇಳ್ತೇವೆ, ಮೆಡಿಸಿನ್ ಕೊಡುವಂತದ್ದು. ಅಪ್ಲಿಕೇಶನ್ ಅಂದ್ರೆ ಆ ಜಾಗಕ್ಕೆ ಏನಾದ್ರೂ ಹಚ್ಚಿಕೊಳ್ಳಿಕ್ಕೆ ಕೊಡುವಂತದ್ದು, ಇಲ್ಲ ಕುತ್ಕೊಳ್ಳಿಕ್ಕೆ ನಮ್ಮದು ಮೆಡಿಕೇಟೆಡ್ ಕಷಾಯ ಔಷಧೀಯ ಕಷಾಯ ಕೊಡುವಂತದ್ದು ಅವು ಮಾಡ್ತೇವೆ. ಕ್ರಾನಿಕ್ ಫಿಶರಿಗಾಗುವಾಗ ಸರ್ವೇ ಸಾಮಾನ್ಯ ಅವರಿಗೆ ಒಂದು ಚರ್ಮ ಅಂಕುರ ಬೆಳೆದಿರ್ತದೆ, ಆ ಬೆಳೆದಿರೋ ಚರ್ಮ ಅಂಕುರ ತೆಗಿಬೇಕಾದ್ರೆ ಸರ್ಜರಿ ಬೇಕೇ ಬೇಕಾಗ್ತದೆ. ಏನು ಹಚ್ಕೊಂಡ್ರು ಏನು ಹೊಟ್ಟೆಗೆ ಮದ್ದು ತಗೊಂಡ್ರು ಆ ಅಂಕುರ ಹೋಗುದಿಲ್ಲ. ನೋವೇನಾದ್ರೂ ಇದ್ರೆ ಮೋಷನ್ ಏನಾದ್ರೂ ಮಲಬದ್ಧತೆ ಏನಾದ್ರೂ ಇದ್ರೆ ಅವೆಲ್ಲ ಕ್ಲಿಯರ್ ಆಗ್ತದೆ. ನಾವು ಕ್ರಾನಿಕ್ ಫಿಶರಿನೇನೋಗೆ ಮೆಡಿಸಿನ್ ಕೊಡ್ತೇವೆ ಪ್ಲಸ್ ಸರ್ಜರಿ ಸಹ ಮಾಡಿಸ್ತೇವೆ.
1: ಈ ಆಯುರ್ವೇದದಲ್ಲಿ ಕೂಡ ಸರ್ಜರಿ ಅನ್ನುವಂಥದ್ದು ಉಂಟಾ ಅನ್ನುವಂಥದ್ದು? ಸಾಮಾನ್ಯವಾಗಿ ಆಯುರ್ವೇದ ಅಂದ್ರೆ ಔಷಧ ಕೊಟ್ಟು ಗುಣ ಮಾಡ್ತಾರೆ ಅಂತ ಇರ್ತದೆ.
0: ಆಯುರ್ವೇದದಲ್ಲಿ ಶಲ್ಯತಂತ್ರ ವಿಭಾಗ ಅಂತ ಜನರಲ್ ಸರ್ಜರಿ ವಿಭಾಗ ಅಂತಾನೆ ಇದೆ. ನಾನು SDM ಆಯುರ್ವೇದ ಹಾಸ್ಪಿಟಲ್ ಅಂಡ್ ಕಾಲೇಜ್ ಇದು ಅಸಿಸ್ಟೆಂಟ್ ಪ್ರೊಫೆಸರ್. ಇಲ್ಲಿ ನಮಗೆ ಶಲ್ಯತಂತ್ರ ವಿಭಾಗ ಅಂತ ಹೇಳುವಂತದ್ದು ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತಾನೆ ಇದೆ. ಇಲ್ಲಿ ನಾವು ಇಂಥದ್ದು ಕೇಸಸ್ಗಳಿಗೆ ಬೇಸ್ಡ್ ಆನ್ ಇದು ಅಕ್ಯೂಟ ಕ್ರೋನಿಕ ಅಂತ ನೋಡಿ ಅದಕ್ಕೆ ಸೂಕ್ತ ಪರೀಕ್ಷೆ ನಡೆಸಿ ಅದಕ್ಕೆ ಸೂಕ್ತವಾದದ್ದು ಚಿಕಿತ್ಸೆ ಸಹ ಕೊಡ್ತೇವೆ. ಇಲ್ಲಿ
1: ಈಗ ಒಂದ್ಸಲ ನೀವು ಶಸ್ತ್ರಚಿಕಿತ್ಸೆ ಮಾಡಿ ಅದರ ನಂತರ ಅವರಿಗೆ ಪೇಷಂಟ್ ಮನೆಗೆ ಹೋಗುವಾಗ ನೀವು ಏನು ಅಡ್ವೈಸ್ ಕೊಡ್ತೀರಿ?
0: ಆವಾಗ ಅವರಿಗೆ ಪಥ್ಯ ಅಪಥ್ಯ ಅಂತ ಹೇಳುವಂತದ್ದು ತುಂಬಾ ಅನುಕೂಲಕರ ಆಗ್ತದೆ. ಅಪಥ್ಯ ಫಸ್ಟ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಆದಷ್ಟು ಮಸಾಲೆ ಪದಾರ್ಥ, ಕರಿದ ಪದಾರ್ಥ ಆಹಾರದಲ್ಲೆಲ್ಲ ಆದಷ್ಟು ಕಮ್ಮಿ ಮಾಡಬೇಕು. ನಾವು ಏನ್ ರೆಡ್ ಮೀಟ್ ಅಂತ ಹೇಳ್ತೇವೆ, ಇಲ್ಲ ಚಿಕನ್, ಕೆಲವರಿಗೆ ಚಿಕನ್ ಇದ್ದು ದಿನ ತಿನ್ಬೇಕಂತ ಅವರಿಗೊಂದು ಮನಸ್ಸಲ್ಲಿ ಇರ್ತದೆ, ಅಂತದೆಲ್ಲ ಮಾಡಕೂಡ್ದು. ಯಾಕಂದ್ರೆ ಇಂಥದೆಲ್ಲ ವಸ್ತುಗಳಿಂದ ಪ್ರೋಟೀನ್ ರಿಲೀಸ್ ಆಗ್ತದೆ, ಪ್ಲಸ್ ಅವರಿಗೆ ಮೋಷನ್ ಸಹ ಹಾರ್ಡ್ ಆಗ್ತಾ ಹೋಗ್ತದೆ. ಮಲಬದ್ಧತೆ, ಕಾನ್ಸ್ಟಿಪೇಷನ್ ಇಲ್ಲ ಅಂತದೇನಾದ್ರೂ ಆದ್ರೆ ಇದು ಪುನಃ ಉತ್ಪತ್ತಿ ಆಗುವ ಸಾಧ್ಯತೆ ಇರ್ತದೆ. ಒಂದು ಇನ್ನೊಂದು, ಆದಷ್ಟು ಅವರು ನೀರನ್ನ ಕುಡಿಬೇಕಾಗ್ತದೆ. ನೀರಿನ ಅಂಶ ಇರುವಂತದ್ದು ದಿನ ಒಂದು ಲೋಟ ತಕ್ರ ಅಂದ್ರೆ ಮಜ್ಜಿಗೆ ಕುಡಿಲೇಬೇಕು. ಮತ್ತೆ ಹಾಲು, ಹಾಲು ಹಾಗೂ ಅದರ ಉತ್ಪನ್ನಗಳು, ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಇಲ್ಲ ಸ್ವಲ್ಪ ಬೆಣ್ಣೆ ಇರ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ದಿನ ಊಟದಲ್ಲಿ ಇಲ್ಲ ಆಹಾರದಲ್ಲಿ ಸೇವಿಸಬೇಕು. ಮತ್ತೆ ವಿಹಾರ ಅಂತ ಹೇಳುವಾಗ ಆಕ್ಟಿವಿಟೀಸ್, ನಮ್ಮ ಆಕ್ಟಿವಿಟೀಸ್ ಹೇಗಿರಬೇಕು, ಲಘು ಎಕ್ಸಸೈಸ್, ಲಘು ವ್ಯಾಯಾಮ ಮಾಡಬೇಕು ಅವರು. ನಿದ್ರೆ ಒಳ್ಳೇದಾಗಿರ್ಬೇಕು ಅವ್ರದ್ದು. ನಿದ್ರೆ ಸರ್ವೇ ಸಾಮಾನ್ಯ 5 ಗಂಟೆಯಿಂದ 6 ಗಂಟೆ ಮಾಡಲೇಬೇಕು ಅವರು. ಮಸಾಲಾ ಕರಿದ ಪದಾರ್ಥ ಅವರು ತಿನ್ನಲೇಬಾರದು, ಯಾಕಂದ್ರೆ ಅದರಿಂದ ಮೋಷನ್ ಅಂದ್ರೆ ಮಲ ಸ್ವಲ್ಪ ಕಠಿಣ ಆಗಿ ಗಾಢವಾಗಿ ಅವರಿಗೆ ಮಲ ಹೊರಗೆ ಹಾಕುವಾಗ ಚರ್ಮ ಹರಿದು ರಕ್ತಸ್ರಾವ ಆಗ್ತದೆ. ಇನ್ನೊಂದು, ಅವರು ಮೋಷನ್ ಬಂದ ಕೂಡಲೇ, ಅದು ಏನ್ ಅರ್ಜ್ ಅಂತ ಹೇಳ್ತೇವೆ, ಡೆಫಿಕೇಶನ್ ಅರ್ಜ್, ಬಂದ ಕೂಡಲೇ ಮೋಷನ್ ಮಾಡ್ಬೇಕು ಅವರು, ತಡ್ಕೊಳ್ಲಿಕ್ಕಿಲ್ಲ. ಮತ್ತೆ ಮೋಷನ್ ಬರದೇ ಹೋಗಿ ಟ್ರೈ ಮಾಡುವಂತದ್ದು, ಜಾಸ್ತಿ ಬಿಕ್ಕುವಂತದ್ದು ಅದು ಮಾಡ್ಲಿಕ್ಕಿಲ್ಲ. ನಿದ್ರೆ ಕಮ್ಮಿ ಮಾಡುವಂತದ್ದು, ಈಗ ನೈಟ್ ಡ್ಯೂಟಿ ಇರ್ತದೆ, ಆದ್ರೂ ಡೇ ಟೈಮ್ ಅಲ್ಲಿ ನಿದ್ರೆ ಮಾಡಿ ಸ್ವಲ್ಪ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇಲ್ಲದಿದ್ರೆ ಮೋಷನ್ ಹಾರ್ಡ್ ಆಗ್ತದೆ, ಇಲ್ಲ ಮಲ ಏನಿದೆ ಅದು ತುಂಬಾ ಗಟ್ಟಿಯಾಗಿ ಹೊರಗೆ ಬರ್ತದೆ. ಏನಕ್ಕೋ ಒಂದು ಕಾರಣಗಳಿಂದ ನೀರು ಕುಡಿಯದೇ ಇರುವುದು, ಹಾಗೆಲ್ಲ ಮಾಡಕೂಡದು.
1: ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ, ಸಾಮಾನ್ಯವಾಗಿ ಕಾಯಿಲೆ ಬಾರದ ಹಾಗೆ ಜನರು ಹೇಗೆ ಇದರ ಬಗ್ಗೆ ಒಂದು ಗಮನ ಹರಿಸಬೇಕು?
0: ಇದಕ್ಕೆ ಅವರು ಪಥ್ಯ ಪಾಲನೆ ಮಾಡಬೇಕಾಗ್ತದೆ. ಪಥ್ಯಗಳಲ್ಲಿ ಆಹಾರ ಪಥ್ಯ ಇದೆ, ವಿಹಾರಜ ಪಥ್ಯ ಇದೆ. ಆಹಾರಜ ಪಥ್ಯಗಳಲ್ಲಿ ಅವರು ಸಾಕಷ್ಟು ನೀರು ಕುಡಿಯುವಂತದ್ದು, ಮಿನಿಮಮ್ ಒಂದು 2 ಲೀಟರ್ಸ್ ಆದ್ರೂ ನೀರು ಕುಡಿಲೇಬೇಕಾಗ್ತದೆ. ಹಾಲು ಹಾಗೂ ಅದರ ಉತ್ಪನ್ನಗಳು, ದಿನ 1 ಗ್ಲಾಸ್ ಮಜ್ಜಿಗೆಯನ್ನು ಕುಡಿಬೇಕು, ಹಾಲು ಕುಡಿಬೇಕು, ಸ್ವಲ್ಪ ಬೆಣ್ಣೆ ಹಾಗೂ ಸ್ವಲ್ಪ ತುಪ್ಪ ಆಹಾರದಲ್ಲಿ ಸೇವಿಸಬೇಕು ದಿನನಿತ್ಯ. ನಮ್ಮ ಆಕ್ಟಿವಿಟೀಸ್ ಹೇಗಿರ್ಬೇಕಂದ್ರೆ, ದಿನ ಲಘು ವ್ಯಾಯಾಮ ಮಾಡಬೇಕಾಗ್ತದೆ, ವಾಕಿಂಗ್ ಇರ್ಬೋದು ಇಲ್ಲ ಲಘು ವ್ಯಾಯಾಮ, ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು, ನಿಮ್ಮ ತಾಕತ್ ಎಷ್ಟಿದೆ ಅಷ್ಟು. ಮತ್ತೆ ನಿದ್ರೆ ಸಾಧಾರಣವು 5 ಗಂಟೆಯಿಂದ 6 ಗಂಟೆ ನಿದ್ರೆ ರಾತ್ರಿ ಕಂಪಲ್ಸರಿ ಆಗ್ಲೇಬೇಕು. ಇನ್ ಕೇಸ್ ನೈಟ್ ಡ್ಯೂಟಿ ಶಿಫ್ಟ್ ಇಂದಾಗಿ ಮಾಡ್ಲಿಕ್ಕೆ ಆಗದಿದ್ರೆ ಡೇ ಟೈಮ್, ನೆಕ್ಸ್ಟ್ ಡೇ ಸ್ವಲ್ಪ ಅದರದ ಅರ್ಧ ಮಿತಿಯಾದ್ರೂ ಆಗ್ಬೇಕಾಗ್ತದೆ. ಈಗ ನಾವು ಹೇಗೆ ಊಟ ಮಾಡ್ಬೇಕು, ಎಷ್ಟು ಊಟ ಮಾಡ್ಬೇಕು, ಅದು ಸಹ ಇದಕ್ಕೆ ಕೌಂಟ್ ಆಗುವಂತದ್ ವಿಷಯಗಳು. ಶಾಂತ ಚಿತ್ತದಲ್ಲಿ ಸ್ವಲ್ಪ ಸ್ವಲ್ಪನೆ ಒಳ್ಳೆ ಜಗಿದು ಊಟ ಮಾಡ್ಬೇಕಾಗ್ತದೆ. ಘನ ಆಹಾರ ಹೊಟ್ಟೆಯ ಅರ್ಧ ಭಾಗದಷ್ಟು, ದ್ರವ ಆಹಾರ ಕಾಲು ಭಾಗದಷ್ಟು, ಇನ್ನು ಕಾಲು ಭಾಗ ಗಾಳಿಗೆ ಆಡಲು ಬಿಡಬೇಕಾಗ್ತದೆ. ಮತ್ತೆ ಹಸಿವಾದಾಗ ಮಾತ್ರ, ಗಂಟೆ ಆಯ್ತು ನಾನು ಊಟ ಮಾಡ್ತೇನೆ ಆಹಾರ ಮಾಡ್ತೇನೆ ಹಾಗೆ ಯಾವತ್ತೂ ಸೇರಬಾರ್ದು, ಅದು ಅಜೀರ್ಣಕ್ಕೆ ಪರಿಣಾಮಗೊಳ್ತದೆ.
1: ಒಳ್ಳೆಯದು ಸಹನಾ ಕಾಮತ್ ಅವರೇ. ಮುಖ್ಯವಾಗಿ ಫಿಶರ್ ಅನ್ನುವಂತಹ ಕಾಯಿಲೆ ಮತ್ತೆ ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಫಿಶರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ತಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
5: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೇನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲೇ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡುತ್ತಿತ್ತು. ಆದರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ, ಕೆರೆ, ಹಳ್ಳ, ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರಬಹುದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರಬಹುದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಿರಬಹುದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರಬಹುದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳೋದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ ಕೆರೆ, ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳೋದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ. ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ್ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ. ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ

0: ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ. ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲ್ಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ, ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ: ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದರು. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಅವರು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ಈ ವೇಳೆ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ ಪ್ರಧಾನಿ, ಚುನಾವಣಾ ವೈಫಲ್ಯಗಳಿಗೆ ಎಲ್ಲವನ್ನೂ ದೂಷಿಸುವುದು ಅವರ ನಾಯಕರಲ್ಲಿ ಅಭ್ಯಾಸವಾಗಿದೆ ಎಂದು ಹೇಳಿದರು. ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಖಾತ್ರಿಪಡಿಸಿದ ನಾರಿಶಕ್ತಿ ವಂದನ್ ಅಧಿನಿಯಮ ವಿರುದ್ಧ ಮತ ಚಲಾಯಿಸುವ ಮೂಲಕ ಕಾಂಗ್ರೆಸ್ ಮಹಿಳೆಯರಿಗೆ ದ್ರೋಹವಿಸಲಿದೆ ಎಂದು ಆರೋಪಿಸಿದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದರು. ನಂತರ ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ಇಂದು ಮಧ್ಯಾಹ್ನ ಪ್ರಧಾನಿ ಹೈದರಾಬಾದ್ನಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥಕ್ಕೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿಯಾಗಿದೆ. ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದನ್ನು ಕಾಕತೀಯ ಮೆಗಾ ಜವಳಿ ಪಾರ್ಕ್ ಎಂದು ಕರೆಯುತ್ತಾರೆ. ಇದನ್ನು ಪಿಎಂ ಮಿತ್ರ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ. ನಂತರ ಭಾರತದ ಆರೋಗ್ಯ ಮೂಲಸೌಕರ್ಯಕ್ಕೆ ಪ್ರಮುಖ ಮೈಲಿಗಲ್ಲಾಗಿ ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಕೇಂದ್ರಿತ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಕ್ವಾಟರ್ನರಿ ಕೇರ್ ಲಾಭರಹಿತ ಸಂಸ್ಥೆಯಾದ ದೇಶದ ಸಿಂಧು ಆಸ್ಪತ್ರೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರು ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಬೆಳಿಗ್ಗೆ ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಅವರು ವಿಜಯ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಅವರೊಂದಿಗೆ 9 ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರಲ್ಲಿ ಕೆಜಿ ಅರುಣ್ ರಾಜ್, ಆಧವ್ ಅರ್ಜುನ, ಎನ್ ಆನಂದ, ಸೆಲ್ವಿ ಎಸ್ ಕೀರ್ತನ ಮತ್ತು ಡಾ ಟಿಕೆ ಪ್ರಭು ಸೇರಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ತಮಿಳು ಚಲನಚಿತ್ರೋದ್ಯಮದ ಹಲವರು ಉಪಸ್ಥಿತರಿದ್ದರು. ವಿಜಯ್ ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಬೆಂಬಲದೊಂದಿಗೆ
234 ಸದಸ್ಯರ ವಿಧಾನಸಭೆಯಲ್ಲಿ 120 ಚುನಾಯಿತ ಶಾಸಕರ ಬೆಂಬಲವನ್ನು ಪಡೆದರು. 1967ರಿಂದ ಡಿಎಂಕೆ ಅಥವಾ ಎಐಡಿಎಂಕೆ ಇದರಿಂದ ಬಂದವರಲ್ಲದ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅವರು ಇತಿಹಾಸ ನಿರ್ಮಿಸಿದರು. ಲೋಕಭವನದ ಪ್ರಕಟಣೆಯ ಪ್ರಕಾರ ರಾಜ್ಯಪಾಲರು ವಿಜಯ್ ಅವರಿಗೆ ಇದೇ 13 ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ನಿರ್ದೇಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ ಸಿ ಜೋಸೆಫ್ ವಿಜಯ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ವಿಜಯ್ ಅವರ ಮುಂದಿನ ಅಧಿಕಾರಾವಧಿಗೆ ಶುಭಾಶಯ ತಿಳಿಸಿದ್ದು, ಜನರ ಜೀವನವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸಾನಾಯಕೆ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಶ್ರೀಲಂಕಾ ಮತ್ತು ತಮಿಳುನಾಡು ಇತಿಹಾಸ, ಸಂಸ್ಕೃತಿ, ಉದ್ಯಮಶೀಲತೆ ಮತ್ತು ತಲೆಮಾರುಗಳಾದ್ಯಂತ ಶಾಶ್ವತವಾದ ಜನ ಸಂಬಂಧಗಳ ಮೂಲಕ ಸಂಪರ್ಕ ಹೊಂದಿವೆ ಎಂದು ಹೇಳಿದ್ದಾರೆ. ಗುಜರಾತ್ನ ಪ್ರಸಿದ್ದ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವವನ್ನು ಆಚರಿಸಲು ಸಜ್ಜಾಗಿರುವುದರಿಂದ ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸುವರ್ಣಯುಗವನ್ನು ಆಚರಿಸುತ್ತಿದೆ. ಅದರ ಧಾರ್ಮಿಕ ಮಹತ್ವವನ್ನು ಮೀರಿ ಸೋಮನಾಥ ಪರಿಸರ ಸಂರಕ್ಷಣೆಯಲ್ಲಿ ಪ್ರವರ್ತಕನಾಗಿ ಹೊರಹೊಮ್ಮುತ್ತಿದೆ. ಭಾರತದ ಮೊದಲ ನಿವ್ವಳ ಶೂನ್ಯ ದೇವಾಲಯವಾಗುವ ಗುರಿಯನ್ನು ಹೊಂದಿದೆ. ಮಿಷನ್ ಲೈಫ್ ಉಪಕ್ರಮದಡಿಯಲ್ಲಿ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪೇವರ್ ಬ್ಲಾಕ್ಗಳಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಇದಲ್ಲದೆ ಸುಧಾರಿತ ಒಳಚರಂಡಿ ಸಂಸ್ಕರಣಾ ಘಟಕಗಳು, ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಮಿಯಾವಾಕಿ ಕಾಡುಗಳೊಂದಿಗೆ ಟ್ರಸ್ಟ್ ನೆಟ್ ಜೀರೋ ಇಂಗಾಲದ ಹೆಜ್ಜೆಗುರುತನ್ನು ವೇಗವಾಗಿ ಸಾಧಿಸುತ್ತಿದೆ. ಶಾಂಘೈನಲ್ಲಿ ನಡೆಯುತ್ತಿರುವ ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿಯಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡವು ಐತಿಹಾಸಿಕ ಸಾಧನೆ ಮಾಡಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಕತ್ ಮತ್ತು ಕುಂಕುಮ್ ಮೋಹನ್ ಅವರನ್ನು ಒಳಗೊಂಡ ಭಾರತೀಯ ತಂಡವು ಆತಿಥೇಯ ಚೀನಾವನ್ನು ರೋಚಕ ಶೂಟ್ ಆಫ್ನಲ್ಲಿ ಮಣಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ನಡೆದ ಸೆಮಿಫೈನಲ್ನಲ್ಲಿ ಭಾರತವು 10 ಬಾರಿ ಒಲಿಂಪಿಕ್ ಚಾಂಪಿಯನ್ ಆಗಿರುವ ದಕ್ಷಿಣ ಕೊರಿಯಾವನ್ನು ಅಚ್ಚರಿಯ ರೀತಿಯಲ್ಲಿ ಸೋಲಿಸಿತು. ಈ ಟೂರ್ನಿಯಲ್ಲಿ ಭಾರತಕ್ಕೆ ಇದು 2ನೇ ಪದಕವಾಗಿದೆ. ನಿನ್ನೆ ಕಾಂಪೌಂಡ್ ವಿಭಾಗದಲ್ಲಿ ಪ್ರವೀಣ್ ಜಾಧವ್ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಭಾರತದ ಪದಕ ಖಾತೆ ತೆರೆದಿದ್ದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಕ್ನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ರಾತ್ರಿ 7:30 ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ. ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೌ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಇದು ಆಕಾಶವಾಣಿ ಹಾಸನ ಎಫ್ಎಂ. ಕೇಳುಗರೆ ಸಮಯ ಹೊಂದಿಸಿಕೊಳ್ಳಿ. ಸಮಯ ಸರಿಯಾಗಿ 1:24. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಭಾವದೊಂದು ವೀಣೆ ದೋಣಿ ಮುರಿದು ಬಿದ್ದಿತು. ಎಂಆರ್ ಕಮಲಾ ಅವರ ಭಾವರಚನೆ, ಮಂಗಳಾರವಿಯವರ ಸ್ವರದಲ್ಲಿ.

0: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
1: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
0: ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಈಗ ಕೇಳಿ ಚಿನ್ಮಯ್ ಚಂದ್ರಶೇಖರ್ ಅವರ ಸ್ವರದಲ್ಲಿ ಹೆಚ್ಎಸ್ ವೆಂಕಟೇಶ್ ಮೂರ್ತಿ ಅವರ ಭಾವರಚನೆ. ಏನು ನಿನ್ನ ಪ್ರೇಮದರ್ಥ ತಿಳಿಸು ನನಗೆ ಮೋಹನಾ.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸ್ಟುಡಿಯೋದಲ್ಲಿ ಸಮಯವಾಗಿದೆ 1:30. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರಾಜೇಶ್ ಕೃಷ್ಣನ್ ಮತ್ತು ಎಲ್ಎನ್ ಶಾಸ್ತ್ರಿ ಅವರ ಸ್ವರದಲ್ಲಿ ರಂಗೋಲಿ ಚಿತ್ರದ ಗೀತೆ. ಈ ಗೀತೆಯನ್ನ ಬರೆದು ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ವಿ ಮನೋಹರ್.

ಈಗ ಕೇಳಿ ಕವಿರಾಜ್ ಅವರು ಬರೆದಿರುವ ಕಂಠಿ ಚಿತ್ರದ ಗೀತೆ. ಗುರುಕಿರಣ್ ಅವರ ಸಂಗೀತಕ್ಕೆ ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

0: ಸಾಧನೆಯ
1: ಹಾದಿ ಸಾಧನೆಯ ಹಾದಿ
2: ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
3: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
4: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
2: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇನ್ನು ಮುಂದೆ ಕೇಳಿ ಪುನೀತ್ ರಾಜ್ಕುಮಾರ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ವಂಶಿ ಚಿತ್ರದ ಗೀತೆ. ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ಆರ್.ಪಿ. ಪಟ್ನಾಯಕ್ ಅವರ ಸಂಗೀತವಿದೆ. ಕೇಳಿ ವಂಶಿ ಚಿತ್ರದ ಗೀತೆ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಆಕಾಶ್ ಚಿತ್ರದ ಗೀತೆ. ಗೀತೆಯ ಗಾಯಕರು ರಾಜೇಶ್ ಕೃಷ್ಣನ್, ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಆರ್ ಪಿ ಪಟ್ನಾಯಕ್.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗುಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಭಾರತದಲ್ಲಿ ಜೈವಿಕ ಇಂಧನವಾಗಿ ಹೊಂಗೆ. ಈ ಕುರಿತು ಮಡೆನೂರು ಜೈವಿಕ ಇಂಧನ ಉದ್ಯಾನ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೆನೂರು ಹಾಸನ. ಆನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೌರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ತಪ್ಪದೇ ಆಲಿಸಿ ಇಂದು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಭಿ ಚಿತ್ರದ ಗೀತೆ.

ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಕೇಳಿ ಅಭಿ ಚಿತ್ರದ ಗೀತೆ. ಕೆ ಕಲ್ಯಾಣವರು ಬರೆದಿರುವ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಗುರುಕಿರಣ್.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಮಧ್ಯಾಹ್ನ 2:40 ಆಲಿಸಬಹುದು. ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಭೇಟಿ ನೀಡಿದ ಕುರಿತು ರೇಡಿಯೋ ವರದಿ ಪ್ರಸಾರವಾಗಲಿದೆ. ಆನಂತರ 8:15 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 8:30 ಗಜಲ್ಗಳ ಕಾರ್ಯಕ್ರಮ ಮೂಡಿಬರಲಿದೆ. 9:30 ನಮ್ಮ ನಿಲಯದಿಂದ ಎಸ್ಕೆ ಪುರೋಹಿತ್ ಅವರು ರಚಿಸಿರುವ ನಾಟಕ ದೂರ ಸರಿದವರು ಪ್ರಸಾರವಾಗಲಿದೆ. ಆಲಿಸಿ ಈ ಎಲ್ಲಾ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೇಳುಗರೆ, ಈಗ ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ರಾಷ್ಟ್ರೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಪ್ರಧಾನಿ ನರೇಂದ್ರ ಮೋದಿ ಬಯಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದರು. ನಂತರ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂತಹ ಕೇಂದ್ರಗಳು ಸಾವಯವ ಕೃಷಿಗೆ ಉತ್ತೇಜನ ನೀಡಿ ಭೂಮಿ ನಾಶಕ್ಕೆ ಕಾರಣವಾಗುವ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಅನಾನುಕೂಲತೆಯನ್ನು ತಿಳಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದೆ ಎಂದರು. ನೀರಿನ ಸಂರಕ್ಷಣೆ, ಇಂಧನ ಉಳಿತಾಯ, ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ ಕುರಿತು ಜನರಲ್ಲಿ ಅರಿವು ಮೂಡಿಸುವಲ್ಲಿ ಈ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ ಎಂದು ಹೇಳಿದ್ದಾರೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ. ಡಿಜಿಟಲ್ ಪಾವತಿಯಲ್ಲಿ ಭಾರತ ಪ್ರಸ್ತುತ ಜಾಗತಿಕ ನಾಯಕನಾಗಿದ್ದು ನವೋದ್ಯಮದಲ್ಲಿ 3ನೇ ಅತಿದೊಡ್ಡ ರಾಷ್ಟವಾಗಿದೆ ಎಂದು ತಿಳಿಸಿದರು. ರಾಷ್ಟೀಯ ಗುರಿಗಳು ಮತ್ತು ಜವಾಬ್ದಾರಿಗಳನ್ನು ಸಮಾಜ ಅರಿತಾಗ ವಿಕಸಿತ ಭಾರತ ಸಂಕಲ್ಪ ಸಾಕಾರಗೊಳ್ಳುವಲ್ಲಿ ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಫಲಿತಾಂಶ ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿಂದು ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡಿರುವ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತಿಬಿಂಬವಾಗಿದೆ ಎಂದರು. ಚುನಾವಣಾ ಫಲಿತಾಂಶ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ನೀತಿಗಳಿಗೆ ಜನರು ನೀಡಿರುವ ಸಂದೇಶವಾಗಿದೆ. ಉತ್ತಮ ಆಡಳಿತ, ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ದೇಶವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಕೇವಲ 3 ಸ್ಥಾನಗಳೊಂದಿಗೆ ಅಸ್ತಿತ್ವ ಆರಂಭಿಸಿದ ಬಿಜೆಪಿ 10 ವರ್ಷಗಳ ನಂತರ ಬೃಹತ್ ಜನಾದೇಶ ಪಡೆದಿದೆ. ಅಸ್ಸಾಂನಲ್ಲಿ 3ನೇ ಬಾರಿಗೆ ಜನರು ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ. ಗುಜರಾತ್ ನಗರಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಎಲ್ಲಾ ದಾಖಲೆಗಳನ್ನು ಮುರಿದಿದೆ. ಕೇರಳದಲ್ಲಿ 3 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದರು. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33%ರಷ್ಟು ಮೀಸಲಾತಿ ಒದಗಿಸುವ ನಾರಿವಂದನ್ ಅಧಿನಿಯಮ ಮಸೂದೆಗೆ ಕಾಂಗ್ರೆಸ್ ವಿರೋಧಿಸುವ ಮೂಲಕ ಮಹಿಳೆಯರಿಗೆ ದ್ರೋಹ ಬಗೆದಿದೆ ಎಂದು ಆರೋಪಿಸಿದರು. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಸಚಿವ ಸುಧಾಕರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಎಂದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡುತ್ತಿದ್ದು ಸೋಮವಾರ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಚಳ್ಳಕೆರೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು.
1: ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ, ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳಷ್ಟು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ, ನಾನು ಕೂಡ ಹೋಗ್ತಾ ಇದ್ದೇನೆ.
0: ಡಿ ಸುಧಾಕರ್ ಅವರು ನಾಲ್ಕು ಬಾರಿ ವಿಧಾನಸಭಾ ಸದಸ್ಯರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ಹಾಗೂ ವಿವಿಧ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ, ಸರಳ ವ್ಯಕ್ತಿತ್ವ ಮತ್ತು ಜನಪರ ಕಾರ್ಯಗಳಿಂದ ಅವರು ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು. ಅವರ ಅಗಲಿಕೆ ರಾಜ್ಯಕ್ಕೆ ಮತ್ತು ಹಿರಿಯೂರು ಕ್ಷೇತ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಇಂದು ಬೆಂಗಳೂರು ಉತ್ತರ ನಗರಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರೊಂದಿಗೆ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು. ಜಕ್ಕೂರು ರೈಲ್ವೆ ಸಮಾನಾಂತರ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುತ್ತಿರುವವರ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಅನಧಿಕೃತವಾಗಿ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಹಾಗೂ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸ್ಥಳದಲ್ಲಿದ್ದ ಅಭಿಯಂತರರಿಗೆ ನಿರ್ದೇಶನ ನೀಡಿದರು. ಬೇಸಿಗೆಯಲ್ಲಿ ನೀರಿನ ಮಿತಬಳಕೆ ಬಹಳ ಮುಖ್ಯವಾದದ್ದು ಎಂದು ಕೋಲಾರ ಜಿಲ್ಲೆಯ ನರಸಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಮುನಿರಾಜು ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಸಮ್ಮುಖ ನಡೆದ ಕುಡಿಯುವ ನೀರಿನ ಅದಾಲತ್ನಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 12 ಕೊಳವೆ ಬಾವಿಗಳಿದ್ದು ಶುದ್ದ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ನೀರನ್ನು ಕುಡಿಯುವುದಕ್ಕೆ ಬಿಟ್ಟು ಇತರೆ ಗೃಹ ಬಳಕೆಯ ಅಗತ್ಯಗಳಿಗೆ ಮಿತವಾಗಿ ಬಳಸಬೇಕೆಂದು ತಿಳಿಸಿದರು. ಮುಂಗಾರು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿಪತ್ತು ನಿಯಂತ್ರಣ ಕೇಂದ್ರದ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿದರು. ವಿಕೋಪ ಸಂಭವಿಸಿದ ಸಂದರ್ಭ ಜನರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸಬೇಕು, ಇಲಾಖೆಗಳು ಪರಸ್ಪರ ಸಮನ್ವಯ ಸಾಧಿಸಬೇಕು, ಜೀವರಕ್ಷಕ ಸಾಮಗ್ರಿಗಳು ಸಿದ್ದವಾಗಿರಬೇಕೆಂದು ಸೂಚಿಸಿದರು. ಮಳೆಗಾಲದಲ್ಲಿ ಅನೇಕ ಕಡೆಗಳಲ್ಲಿ ಮರಗಳು ರಸ್ತೆಗಡ್ಡವಾಗಿ ಬೀಳುವ ಸಂದರ್ಭ ಬದಲಿ ರಸ್ತೆ ಮಾರ್ಗಗಳನ್ನು ಗುರುತಿಸುವಂತೆಯೂ ಪೊಲೀಸ್ ವರಿಷ್ಠಾಧಿಕಾರಿ ಸೂಚಿಸಿದರು. ಮೇ ಹಾಗೂ ಜೂನ್ ಮಾಹೆಯಲ್ಲಿ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಮೇ ತಿಂಗಳಲ್ಲಿ ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಪಡಿತರ ಚೀಟಿದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40. ನೀವ್ ಟ್ಯೂನ್ ಮಾಡಿದ್ದೀರಾ 102.2 MHz. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಕೇಳುಗರೇ, ಸಮಯ ಹೊಂದಿಸಿಕೊಳ್ಳಿ. ಸ್ಟುಡಿಯೋದಲ್ಲಿ ಸಮಯವಾಗಿದೆ 2:40. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಅವರು ಹಾಡಿರುವ ಮುಂಗಾರು ಮಳೆ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರು ಬರೆದಿರುವ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಮನೋಮೂರ್ತಿ.

ರಾಜೇಶ್ ಕೃಷ್ಣನ್ ಮತ್ತು ರಕ್ಷಾ ಅರವಿಂದ್ ಅವರ ಸ್ವರದಲ್ಲಿ ಮೂಡಿ ಬರ್ತಾ ಇದೆ ಇಂತಿನಿನ್ನ ಪ್ರೀತಿಯ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಯೋಗರಾಜ್ ಭಟ್ ಅವರದ್ದು.

0: ಸಾಧನೆಯ ಹಾದಿ ಸಾಧನೆಯ ಹಾದಿ
1: ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ ಶೇಕಡ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜಯಂತ್ ಕಾಯ್ಕಿಣಿ ಅವರು ಬರೆದಿರುವ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ. ಜಿ ವಿ ಪ್ರಕಾಶ್ ಕುಮಾರ್ ಅವರ ಸಂಗೀತಕ್ಕೆ ದನಿಯಾಗಿದ್ದಾರೆ ಸೋನು ನಿಗಮ್.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನ

0: ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
0: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ,
1: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
0: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸೋನು ನಿಗಮ್ ಅವರು ಹಾಡಿರುವ ಗೆಳೆಯ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರು ಬರೆದಿರುವ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಮನೋಮೂರ್ತಿ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೆ, ಈಗ ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮ ಸಖೀ ಸಹೇಲಿ.

0: बन जाएगी।
1: मन चाहेगी,
0: मन चाहेगी।

0: पिटारा में आज
1: उजाले उनकी यादों की। उजाले

ಆಕಾಶವಾಣಿ ಹಾಸನ, ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಇಂದು 2026ನೇ ಇಸವಿ, ಮೇ ತಿಂಗಳ 10ನೇ ತಾರೀಕು, ಭಾನುವಾರ. ಈಗ ಸಮಯ ಸರಿಯಾಗಿ 5 ಗಂಟೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಎನ್ಎಂ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು.

ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ತಾವು ಆಲಿಸ್ಬೋದು. ತಮ್ಮ ಮೆಚ್ಚಿನ ಗೀತೆಯನ್ನು ಆಲಿಸ್ಬೇಕು ಅಂತೇಳಿದ್ರೆ ನೀವು ಸಂದೇಶವನ್ನು ಕಳಿಸ್ಬೇಕು. ಹಾಗಾದರೆ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 9141686637. ಮತ್ತೊಮ್ಮೆ 9141686637. ಈ ಒಂದು ಸಂದೇಶ ಸಂಖ್ಯೆಗೆ ತಮ್ಮ ಮೆಚ್ಚಿನ ಗೀತೆ, ಯಾರೆಲ್ಲ ಆ ಒಂದು ಗೀತೆಯನ್ನು ಮೆಚ್ಚಿದಿರಿ, ಯಾವ ಊರಿನ ಅಂತಕ್ಕಂಥ ವಿವರವನ್ನು ನಮಗೆ ಕಳಿಸ್ಕೊಡಿ. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ನೀವು ಆಲಿಸ್ಬೋದು. ಈಗಾಗಲೇ ಸಂದೇಶಗಳು ಬರೋದಕ್ಕೆ ಆರಂಭ ಆಗಿದೆ. ಮೊದಲ ಸಂದೇಶ ಯಾರದು ಅಂಥೇಳಿ ನಾವು ನೋಡ್ತಾ ಹೋಗೋಣ. ಉಮಾ ಮೋಹನ ಮುರಳಿ, ಜೋಗಿಮಟ್ಟೆ ರಸ್ತೆ 1ನೇ ಕ್ರಾಸ್, ಚಿತ್ರದುರ್ಗ. ಇಲ್ಲಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಪ್ರೀತಿಯ ಹಾಸನ ಆಕಾಶವಾಣಿಗೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅಂತ ಒಟ್ಟಾಗಿ ಶುಭ ಸಂಜೆ ಅಂತೇಳಿ ಕಳಿಸಿದ್ದಾರೆ. ಇವತ್ತು ತಾಯಂದಿರ ದಿನ, ಹಾಗಾಗಿ ನಮಗೆ ಯಾರಿವನು ಚಿತ್ರದ ಕಣ್ಣಿಗೆ ಕಾಣುವ ದೇವರು ಅಂದರೆ ಅಮ್ಮನು ತಾನೇ, ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಗೀತೆ ಪ್ರಸಾರ ಆಗ್ತಿದೆ, ಯಾರಿವನು ಚಿತ್ರದ್ದು. ಗೀತೆನ ಹಾಡಿದವರು ಮಾಸ್ಟರ್ ಲೋಹಿತ್. ಕೇಳಿ ತಮ್ಮ ಮೆಚ್ಚಿನ ಗೀತೆಯನ್ನು.

ಯಜಮಾನ ಚಿತ್ರದಿಂದ ನಮ್ಮ ಮನೆಯಲ್ಲಿ ದಿನವೂ ಬೆಳಗುವ ಚೈತ್ರವೇ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಬೇಲೂರು ತಾಲೂಕು ಹಾಡ್ಲಿಗೆರೆ ಗ್ರಾಮದಿಂದ ಚಂದ್ರಕಲಾ ಕೇಳಿ ತಮ್ಮ ಮೆಚ್ಚಿನ ಗೀತೆಯನ್ನು ಹಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರು.

0: ಸಾಧನೆಯ ಹಾದಿ ಸಾಧನೆಯ ಹಾದಿ
1: ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ ಶೇಕಡ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ನಮಸ್ತೆ ಹಾಸನ ಆಕಾಶವಾಣಿ. ನಮಗಾಗಿ ಅಣ್ಣಯ್ಯ ಸಿನಿಮಾದಿಂದ ಅಮ್ಮ ಊರೇನೇ ಅಂದರೂ ನೀ ನನ್ನ ದೇವರು ಈ ಒಂದು ಸುಂದರವಾದಂಥ ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಆಲೂರು ತಾಲೂಕು ಹಂಚೂರಿನಿಂದ ಶೀಲಾ, ನಯನೇಂದ್ರ, ರನ್ನ, ಮಯೂರ, ನಾಗಮ್ಮ, ದೇವಮ್ಮ ಇವರೆಲ್ಲ ಕೇಳಿ ತಮ್ಮ ಮೆಚ್ಚಿನ ಗೀತೆಯನ್ನು ಮೂಡಿಬರುವ ಸ್ವರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ನಮಸ್ತೆ, ನಮಗೆ ಅಂಡಮಾನ್ ಚಿತ್ರದ ನೆನಪು ಸಿಹಿ ನೆನಪು ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ದಂಡಿಗನಹಳ್ಳಿ ಹೋಬಳಿ ಮುದ್ದನಹಳ್ಳಿ ಗ್ರಾಮದಿಂದ ಇಂದಿರಾ, ಸತೀಶ್, ಲಕ್ಕಿ, ಅಮ್ಮು ಹಾಗೂ ತನ್ವಿತಾ. ರಾಜೇಶ್ ಕೃಷ್ಣನವರ ಸ್ವರದಲ್ಲಿರುವ ಅಂಡಮಾನ್ ಚಿತ್ರದ ಗೀತೆ ನಿಮಗಾಗಿ.

ಹಾಸನದಿಂದ ಶಿವ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಲಂಕೇಶ್ ಪತ್ರಿಕೆ ಚಿತ್ರದ ಎಂದೋ ಕಂಡ ಕನಸು ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ. ರಾಜೇಶ್ ಕೃಷ್ಣನ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಸ್ವರದಲ್ಲಿರುವ ಈ ಗೀತೆ ನಿಮಗಾಗಿ.

ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವಿಶ್ವ ಮಂದಿರ ದಿನದ ಶುಭಾಶಯಗಳು ಅಂತೇಳಿ ನಮಗೆ ಕುಂತಿಪುತ್ರ ಚಿತ್ರದಿಂದ ಅಮ್ಮ ಎನ್ನಲು ಕೋಟಿ ಪುಣ್ಯವೋ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕು ತುಂಬೆಯಿಂದ ಯಶೋಧರ ಮತ್ತು ಚಂದ್ರಾವತಿ ಇವರು ಕೇಳಿದ್ದಾರೆ. ಸುಪ್ರಭಾತ ಚಿತ್ರದ ನನ್ನ ಹಾಡು ನನ್ನದು ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ನೂರು ಜನರು ಬಂದರು, ನೂರು ಜನ

ಹಲೋ ಮೇಘ ಸಂದೇಶ, ನಮಗಾಗಿ ನಾಗರಹಾವು ಚಿತ್ರದ ಸಂಗಮ ಸಂಗಮ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಸನದಿಂದ ನಟರಾಜ್, ಯಶು, ಅನಿತಾ, ಗೋಪಾಲ್, ನೇಸರ ಇವರೆಲ್ಲ ಕೇಳಿ. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಸ್ವರದಲ್ಲಿರುವ ನಾಗರಹಾವು ಚಿತ್ರದ ತಮ್ಮ ಮೆಚ್ಚಿನ ಗೀತೆಯನ್ನು

ಇದುವರೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಕೇಳುಗರು ತಮ್ಮ ಮೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದರು. ಸಮಯಾವಕಾಶ ಕಡಿಮೆ ಇರೋದ್ರಿಂದ ಆಯ್ದ ಕೆಲವು ಗೀತೆಗಳನ್ನು ತಮಗೆ ತಲುಪಿಸಿದ್ದೀವಿ. ಸಂದೇಶವನ್ನು ಕಳಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು.

0: ആകാശവാണി ഹാസന എഫ് എം.
1: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
2: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
1: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886565979.
4: ಇಂದಿನ ಸಂಚಿಕೆಯಲ್ಲಿ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಾದ ಎಸ್ಎಸ್ ಸಿಂಧು ಹಾಗೂ ಯುಎನ್ ಕವಿತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್.
3: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶವನ್ನು ಹಾಗೂ ಶಾಲೆಯ ಎಲ್ಲಾ ಮಕ್ಕಳು ಕೂಡ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯನ್ನು ಹೊಂದಿರುವ ಹಾಸನದ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರಾದ ಎಸ್ಎಸ್ ಸಿಂಧು ಅವರು ಹಾಗೂ ಯುಎನ್ ಕವಿತಾ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ತಮ್ಮ ಇಬ್ಬರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಐಸಿಎಸ್ಇ ಸಿಲೆಬಸ್ ಅಂತ ಅಂದ್ರೆ ಪಠ್ಯಕ್ರಮವನ್ನ ಅಳವಡಿಸಿಕೊಂಡು ಅದರಲ್ಲಿಂದ ನಾವು ಮಕ್ಕಳಿಗೆ ಕಲಿಸ್ತಾ ಇದ್ರಿ. 100% ಫಲಿತಾಂಶವನ್ನ ಪಡೆದುಕೊಂಡಿದ್ದೀರಿ. 100% ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ. ಹಾಗಾಗಿ ತಮ್ಮಿಬ್ಬರಿಗೂ ಕೂಡ ನಮ್ಮ ಎಲ್ಲ ಕೇಳುಗರ ಪರವಾಗಿ ಅಭಿನಂದನೆಗಳು.
5: ಧನ್ಯವಾದಗಳು.
3: ಈ ಐಸಿಎಸ್ಇ ಮತ್ತೆ ಸಿಬಿಎಸ್ಇ ಅನ್ನುವಂಥದ್ದು ಇದೆಯಲ್ಲ, ಇದು ತುಂಬಾ ಜನರಿಗೆ ಅರ್ಥ ಆಗೋದಿಲ್ಲ ನಮ್ಮಂಥವ್ರಿಗೆ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ?
5: ಸರ್, ಸಿಬಿಎಸ್ಇ ಅಂದರೆ ಸೆಂಟ್ರಲ್ ಬೋರ್ಡಿಂದ ಬರುವಂಥ ಕರಿಕ್ಯುಲಮ್ ಅಥವಾ ಸಿಲೆಬಸ್ ಆಗಿರುತ್ತೆ. ಐಸಿಎಸ್ಇ ಅಂದರೆ ಇಂಟರ್ನ್ಯಾಷನಲ್ ಸಿಲೆಬಸ್ ಇರುತ್ತೆ. ಐಸಿಎಸ್ಇ ಓದೋ ಮಕ್ಕಳು ಥ್ರೂ ಔಟ್ ಬೇರೆ ಕಡೆ ಹೋದರೂ ಕೂಡ ಅವರಿಗೆ ಗ್ಲೋಬಲಿ ಇದೇ ಸಬ್ಜೆಕ್ಟ್ಸು ಅಥವಾ ಇದನ್ನೇ ಓದಿರ್ತಾರೆ. ಸೊ ಅವ್ರಿಗೆ ನೆಕ್ಸ್ಟ್ ಅಡಾಪ್ಟ್ ಆಗೋದು ಕಷ್ಟ ಆಗಿರೋದಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಐಸಿಎಸ್ಇ ಸಿಲೆಬಸ್ ತುಂಬ

0: ಪಠ್ಯೇತರ ಚಟುವಟಿಕೆಗಳು ಇರುತ್ತೆ. ಇಲ್ಲಿ ಮಕ್ಕಳಿಗೆ ಒಂದು ಮನೆ ಅನ್ನೋ ರೀತಿ ಫೀಲ್ ಬರುತ್ತೆ. ಅಂದ್ರೆ ನಾವು ಎಲ್ಲೋ ಇದೀವಿ, ನಮ್ಗೆ ಕಟ್ ಹಾಕ್ತಿದ್ದಾರೆ ಅನ್ನೋ ರೀತಿ ಫೀಲ್ ಬರಲ್ಲ. ಬೆಳಗ್ಗೆ ಬರ್ತಿದಂಗೆನೆ ಪ್ರೇಯರ್ ಆಗುತ್ತೆ, ಪ್ರೇಯರ್ ಆಗ್ತಿದಂಗೆ ತರಗತಿಗಳಿಗೆ ಹೋಗ್ತಾರೆ. ತರಗತಿಗಳಿಗೆ ಹೋದ ನಂತರ ಅಲ್ಲಿ ತರಗತಿಯಲ್ಲೂ ಸಹ ದೇವರ ನಾಮಗಳನ್ನ ಹೇಳುವಂಥದ್ದು, ಪ್ರೇಯರ್ ಮಾಡುವಂಥದ್ದು. ಅದಾದ ನಂತರದಲ್ಲಿ ತರಗತಿ ಶಿಕ್ಷಕರು ಹೋಗ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಪ್ರತಿಯೊಂದು ನಡ್ಕೊಂಡು ಹೋಗ್ತಿರುತ್ತೆ. ಜೊತೆಗೆ ಬರೀ ಪಾಠನೇ ಮಾಡ್ಕೊಂಡು ಹೋಗ್ತಿದ್ರೆ ಮಕ್ಕಳಿಗೆ ಒಂದು ಹೊರಗಿನ ಒಂದು ಪ್ರಪಂಚದ ಬಗ್ಗೆ ಅರಿವು ಆಗಬೇಕು ಅನ್ನೋ ಉದ್ದೇಶದಿಂದ ನಮಗೆ ನಮ್ಮ ಆಡಳಿತಾಧಿಕಾರಿಗಳು ಹೊರಗಿನಿಂದ ಕೆಲವೊಂದು ಪಠ್ಯೇತರ ಚಟುವಟಿಕೆಗೆ ಸಂಬಂಧಪಟ್ಟಂಗೆ ಹಿರಿಯ ವ್ಯಕ್ತಿಗಳನ್ನು ಕರೆಸುವಂಥದ್ದಾಗಿರ್ಬೋದು, ಮತ್ತು ಆಟಗಳಲ್ಲಿ ಮಕ್ಕಳು ಭಾಗವಹಿಸಲಿ ಅಂದ್ಕೊಂಡು ಹೊರಗಡೆ ಕರ್ಕೊಂಡೋಗಿ ಕೆಲವೊಂದು ಆಟಗಳನ್ನು ಆಡಿಸುವಂಥದ್ದು ಇವೆಲ್ಲವನ್ನು ಮಾಡ್ತಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಇಲ್ಲಿ ಬರೀ ಓದೋದು ಅನ್ನೋದಿಲ್ಲ, ಓದೋದ್ರ ಜೊತೆಗೆ ಹೊರಗಡೆದೂ ಕಲಿಯೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಮನಸ್ಸು ಹಗುರಾಗೋದ್ರಿಂದ ಓದೋ ಕಡೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ.
1: ಈಗ 10ನೇ ತರಗತಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೆಚ್ಚಾಗಿ ಜಾಗೃತರಾಗ್ತಾರೆ. ನಿಮ್ಮ ಶಾಲೆಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ, ಅವರಿಗೆ ತರಗತಿ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ?
2: ಒಂದಷ್ಟು ದಿನಗಳಾದ್ಮೇಲೆ ನಾವು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ 5:30, ಮತ್ತೆ ಲೇಟ್ ಈವ್ನಿಂಗ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ರೆಗ್ಯುಲರ್ ಪಾಠಗಳ ಜೊತೆ ಅಕಾಡೆಮಿಕ್ಸ್ ಅಲ್ಲದೇನು ಕೋ ಕರಿಕ್ಯುಲರ್ ಅವ್ರ ಸೈನ್ಸ್ ಇವೆಂಟ್ಸ್ ಆಗಿರ್ಬೋದು, ಬೇರೆ ICSE ಬೋರ್ಡಿಂದ ಆರ್ಗನೈಸ್ ಆಗುವಂಥ ಇವೆಂಟ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋರು. ಅರ್ಲಿ ಮಾರ್ನಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ 5:30 to 8:00, ಮತ್ತೆ 1 hour ಬ್ರೇಕ್ ಕೊಟ್ಟು ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ. ಲೇಟ್ ಈವ್ನಿಂಗ್ ಕ್ಲಾಸಸ್ ಕೂಡ ಮಾಡ್ತಿದ್ವಿ.
1: ಈಗ ಅಷ್ಟು ಬೇಗ ಮಕ್ಕಳಿಗೆ ಶಾಲೆಯನ್ನ ಪ್ರಾರಂಭ ಮಾಡೋದು ಅವ್ರಿಗೆ ಒತ್ತಡ ಅಂತ ಹೇಳಂತಲ್ವಾ
2: ಸರ್? ಅಂದ್ರೆ ನಾವು ಬರೀ ICSE ಬೋರ್ಡಿಂದು ಅಲ್ದನು ಬೇರೆ ಆಕ್ಟಿವಿಟೀಸ್ ಕೂಡ ಮಾಡ್ತಾ ಇದ್ವಿ. ಅವರಿಗೆ ಸ್ಟ್ರೆಸ್ ಬರ್ಸ್ಟ್ ಆಗಬೇಕು ಅಂತ ಅಥವಾ ಫ್ರೀ ಆಗಿ ಅರ್ಲಿ ಮಾರ್ನಿಂಗ್ ಕ್ಲಾಸಸ್ ಅವ್ರಿಗೆ ಯಾವತ್ತೂ ಸ್ಟ್ರೆಸ್ಸು ಆ ಥರ ನಾವು ಕ್ರಿಯೇಟ್ ಮಾಡ್ತಿರ್ಲಿಲ್ಲ ಸರ್. ಅದಕ್ಕೋಸ್ಕರ ಟೀಚರ್ ಬೇರೆ ಸ್ಪೆಷಲಿ ಪ್ರಿಪೇರ್ ಆಗಿ ರೆಗ್ಯುಲರ್ ಕ್ಲಾಸ್ ಪ್ಯಾಟರ್ನ್ಸ್ ಅಲ್ಲದೆ ಬೇರೆ ಥರ ಒಂದು ಕ್ವಿಜ್ಜು, ಈಗ ಬಯಾಲಜಿ ಎಲ್ಲ ಕೇಸ್ ರಿಪೋರ್ಟ್ಸ್ ಆ ಥರ ಕೇಳೋದು, ಇಲ್ಲ ಪ್ರಾಕ್ಟಿಕಲ್ಸ್ ಕಂಡಕ್ಟ್ ಮಾಡೋದು, ಆ ಥರ ಮಕ್ಕಳನ್ನ ಎಂಗೇಜ್ ಮಾಡ್ತಾ ಇದ್ವಿ.
1: ಹಾಗಾಗಿ ಅವ್ರಿಗೆ ಏನು ಒತ್ತಡವನ್ನು ಹಾಕ್ತಾ ಇರಲಿಲ್ಲ,
2: ಒತ್ತಡ
1: ಕಲಿಕೆಗೆ ಹೆಚ್ಚು ಒತ್ತನ್ನ
2: ಅವರೇ ಕ್ಯೂರಿಯಸ್ ಆಗಿ ಈಗ ಲರ್ನ್ ಮಾಡ್ಬೇಕು ಆ ಥರ ನಾವು ಅಡಾಪ್ಟ್ ಮಾಡ್ಕೊತಾ ಇದ್ವಿ ನಮ್ಮ ಸಿಸ್ಟಮ್ನ.
1: ಈ ವರ್ಷದ ಫಲಿತಾಂಶ ಹೇಗಿರಬೇಕು ಅನ್ನುವಂಥದ್ದನ್ನ ಹೇಗೆ ನಿರ್ಧಾರ ಮಾಡ್ತಾ ಇದ್ರಿ?
0: ಅಂದ್ರೆ ಮಕ್ಕಳು ಇದೇ ತರ ಓದ್ಕೊಂಡು ಹೋದ್ರೆ ಅವರು ಚೆನ್ನಾಗಿ ಓದ್ತಾರೆ ಅಂತ 5:30 ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. ಜೊತೆಗೆ 8:30 ತನಕ ಆದ್ಮೇಲೆ ಮಕ್ಕಳಿಗೆ ಸ್ವಲ್ಪ ತಿಂಡಿ ಎಲ್ಲ ತಿಂದೆಲ್ಲ ಆದ್ಮೇಲೆ ತಿಂಡಿ ವ್ಯವಸ್ಥೆನು ಕೆಲವೊಂದ್ಸಲ ಸರ್ವೆ ಮಾಡ್ತಿದ್ರು, ಅಂದ್ರೆ ಮಕ್ಕಳು ಹೇಳಿ ಅದಾದ್ಮೇಲೆ ಮಕ್ಕಳಿಗೆ ಸ್ವಲ್ಪ ಫ್ರೀ ಆಗ್ಲಿ ಅನ್ಕೊಂಡು ಆಟ ಆಡೋದಕ್ಕೂ ಬಿಡ್ತಾ ಇದ್ದು, ಆಗ ಮೈಂಡ್ ಫ್ರೀ ಆಗ್ತಿತ್ತು, ಮತ್ತೆ ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇತ್ತು. ಅದಾದ್ಮೇಲೆ ಮತ್ತೆ ಲಂಚ್ ಬ್ರೇಕ್ ಎಲ್ಲ ಆದ್ಮೇಲೆ ಮತ್ತೆ ಸಂಜೆ ಮಕ್ಕಳಿಗೆ ಮನೆಗೆ ಹೋದ್ಮೇಲೂ ಪೇರೆಂಟ್ಸ್ ಓದು ಅಂತಾರೆ, ಇಲ್ಲ ಅಂದ್ರೆ ಸ್ವಲ್ಪ ವೀಕ್ ಇರೋ ಮಕ್ಕಳಿಗೆ ಸಂಜೆ 9:00 to 8:30 ತನಕ ಕ್ಲಾಸ್ ಇರ್ತಿತ್ತು. ಸೊ ಹಂಗಾಗಿ ಸಂಜೆನೂ ಒಂದು 5 to 6 ಮಕ್ಕಳನ್ನ ಆಟ ಆಡೋದಕ್ಕೆ ಬಿಡ್ತಿದ್ರು. ಅಲ್ಲೇ ಫೀಲ್ಡ್ ಅಲ್ಲೇ ಆಟ ಆಡ್ಕೊಂಡು ಅಲ್ಲೇ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಮಕ್ಕಳು ಅಲ್ಲೇ ಆರಾಮಾಗಿ ಇರ್ತಿದ್ರು. ಜೊತೆಗೆ ಅಲ್ಲಿ ಟೀಚರ್ಸ್ ಡಿವೈಡ್ ಮಾಡ್ತಿದ್ರು, ಬೆಳಗ್ಗೆ ಇವ್ರು ತಗೊಳ್ಳೋದು ಸಂಜೆ ಇವ್ರು ತಗೊಳ್ಳೋದು ಅನ್ಕೊಂಡು. ಆಗ ಮಕ್ಕಳಿಗೆ ಈಗ ಒಂದೇ ಸಬ್ಜೆಕ್ಟು ಮಾಡ್ತಿರ್ಲಿಲ್ಲ, ಬೆಳಗ್ಗೆ ಒಬ್ರು ತಗೊಂಡ್ರೆ ಈಗ ಸಂಜೆ ಒಬ್ರು, ಮತ್ತೆ ನೆಕ್ಸ್ಟ್ ಡೇ ಅದ್ರ ಸಂಬಂಧಪಟ್ಟಂಗೆ ಟೆಸ್ಟ್ಗಳು ಕೊಡುವಂಥದ್ದು, ಅವರೇ ಸ್ವತಃ ಕ್ವೆಶನ್ ಎಲ್ಲ ರೆಡಿ ಮಾಡಿಕೊಂಡು ಅವರೇ ಒಂದು ಆನ್ಸರ್ ಎಲ್ಲ ಬರ್ಕೊಂಡು ಬರೋ ರೀತಿಯಲ್ಲಿ ರೆಡಿ ಮಾಡ್ತಾ ಇದ್ದರು.
1: ಶೇಕಡ 100% ಫಲಿತಾಂಶವನ್ನು ತರಬೇಕು ಅನ್ನುವಂಥ ಗುರಿ ಇತ್ತ ನಿಮಗೆ?
2: ಪ್ರತಿ ಸತಿ ಮೀಟಿಂಗ್ ಅಲ್ಲೂ ಸರ್ ತುಂಬಾ ಫರ್ಮ್ ಆಗಿ ಹೇಳೋರು. ಸೊ ಅದಕ್ಕೆ ಟೀಚರ್ಸ್ ನಾವು ವರ್ಕ್ ಮಾಡ್ಕೊತಾ ಇದ್ವಿ, ಒಂದು ಆರ್ಗನೈಸ್ಡ್ ವೇ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ವಿ ಸರ್. ಅಂದ್ರೆ ಯಾವ ತರ ಪೇಪರ್ಸ್ ಆಗಿರ್ಬೋದು, ಈಗ ICSE ಬೋರ್ಡಿಗೆ ಯಾವ ತರ ಕ್ವೆಶನ್ಸ್ ಕೇಳ್ತಾರೆ, ಮಕ್ಕಳನ್ನ ಅದನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು, ಕಾನ್ಸೆಪ್ಟ್ನ ಮಕ್ಕಳಿಗೆ ಯಾವ ತರ ಅರ್ಥ ಮಾಡಿಸ್ಬೇಕು, ಮೇನ್ ಅದಕ್ಕೆ ಫೋಕಸ್ ಮಾಡ್ತಿದ್ವಿ. ಈ ತರ ಇದ್ದಾಗ ಮಕ್ಕಳು ಯಾವ್ದೇ ರೀತಿ ಕ್ವೆಶನ್ ಬಂದರೂ ಫೇಸ್ ಮಾಡ್ತಾರೆ, ಕಷ್ಟ ಆಗೋದಿಲ್ಲ, 1-1 marks ಕ್ವೆಶನ್ಸ್ ಎಲ್ಲ ಈಸಿಯಾಗಿ ಹೋಗಲ್ಲ. ಸೊ ಆ ತರ ನಾವು ಪ್ರಿಪೇರ್ ಆಗಿ ಮಕ್ಕಳಿಗೆ ಇದು ಮಾಡ್ತಾ ಇದ್ವಿ, ತುಂಬಾ ಫ್ರೀಕ್ವೆಂಟ್ ಆಗಿ ಟೆಸ್ಟ್ಗಳನ್ನ ಇಡ್ತಾ ಇದ್ವಿ, ಹಂಗಾಗಿ ರಿಸಲ್ಟ್ ಚೆನ್ನಾಗಿ ಬಂದಿದೆ.
1: ಶೇಕಡ 100% ಫಲಿತಾಂಶ ತರಬೇಕು ಅನ್ನುವಂತ ಗುರಿ ಇರ್ತಲ್ಲ, ಅದನ್ನ ಹೇಗೆ ನೀವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು?
0: ಅದೆಲ್ಲ ಸರ್ಗೆ
2: ಅದೆಲ್ಲ ಕ್ರೆಡಿಟ್ ಸರ್ಗೆ ಹೋಗ,
0: ಯಾಕಂದ್ರೆ ಅವರು ನಮ್ಗೆ ಒಂಥರ ಆಧಾರ ಸ್ತಂಭ ಅಂತಾರಲ್ಲ ಆ ರೀತಿ. ಚಂದ್ರಶೇಖರ್ ಸರ್ ಪ್ರತಿಯೊಂದನ್ನು ಹಿಂಗೆ ಮಾಡಿದ್ರೆ ನಮ್ಗೆ ಆಗುತ್ತೆ ಅಂತ ಹೇಳ್ಕೊಳ್ತಾ ಇದ್ರು. ಅವ್ರು ಹೇಳ್ಕೊಟ್ಟಿದ್ರಲ್ಲೇ ನಾವು ಮುಂದುವರೆದು ಮಕ್ಕಳು ಸಹ ಅದನ್ನೇ ಫಾಲೋ ಮಾಡೋದು. ಇಲ್ಲಿ ಕೇವಲ ನಾವು ಮತ್ತೆ ಮಕ್ಕಳು ಅಷ್ಟೇ ಅಲ್ಲ, ಟೀಚರ್ಸ್ ಎಲ್ಲ ಪೋಷಕರು ಸಹ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಸರ್. ಜೊತೆಗೆ ಮಕ್ಕಳ ಒಂದು ಎಫರ್ಟು ಇದೆ, ಎಲ್ಲರೂ ಒಂದು ಪರಿಶ್ರಮದಿಂದ ಮಕ್ಕಳು ಇದು ಬಂದಿದೆ. ಯಾಕಂದ್ರೆ ಸರ್ ಬರೀ ಟೀಚರ್ಸ್ ಅಷ್ಟೇ ಅಲ್ಲ, ಪೇರೆಂಟ್ಸ್ನು ಕರೆದಿ ಅವ್ರ ಜೊತೆನೂ ಸಪ್ರೇಟ್ ಆಗಿ ಒಂದೊಂದು ಮಗು ಆ ಮಗುವಿನ ಒಂದು ಕಲಿಕೆ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಆ ಪೇರೆಂಟ್ಸ್ ಜೊತೆಯಲ್ಲಿ ಮಾತಾಡ್ತಿದ್ರು. ಮನೇಲಿ ಅವ್ರು ಯಾವ ರೀತಿ ಇರ್ತಾರೆ, ಶಾಲೆಯಲ್ಲಿ ಯಾವ ರೀತಿ ಇರ್ತಾರೆ, ಅವೆರಡನ್ನ ಟ್ಯಾಲಿ ಮಾಡಿ ಆ ಮಗುನ ಯಾವ ರೀತಿ ನಾವು ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ನಾವೆಲ್ಲ ಕೂತ್ಕೊಂಡು ಸರ್ ಹೇಳ್ದಂಗೆ ನಾವೆಲ್ಲ ಫಾಲೋ ಮಾಡ್ಕೊಂಡು ಬಂದು ಅದ್ರ ಫಲ ಇವತ್ತು 100% ರಿಸಲ್ಟ್ ಬಂದಿದೆ, ಮುಂದೇನೂ ಬರುತ್ತೆ ಅಂತ.
1: ಸ್ಕಾಲರ್ ಶಾಲೆಯಲ್ಲಿ ಮಕ್ಕಳಿಗೆ ಒತ್ತಡರಹಿತ ಕಲಿಕೆಯನ್ನ ಮಾಡ್ತಾರೆ ಅಂತೇಳಿ ಪೋಷಕರು ಅನೇಕರು ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಾರೆ. ಒತ್ತಡವನ್ನು ಹೇರದೆ ಏನೂ ಆಗೋದಿಲ್ಲ ಅನ್ನುವಂಥದ್ದು ಇವತ್ತಿನ ಜಗದ ನಿಯಮ. ನೀವು ಒತ್ತಡವನ್ನು

0: ಕತೆ ಹೇಗೆ ಕಲಿಸ್ತೀರ ಮಕ್ಕಳಿಗೆ?
1: ಸರ್, ಮಕ್ಕಳಿಗೆ ಪ್ರೆಷರ್ ಆಗಬಾರ್ದು ಅಂದರೆ ಟೀಚರ್ ಫಸ್ಟ್ ಆ ಲೆವೆಲಿಗೆ ಪ್ರಿಪೇರ್ ಆಗಬೇಕು. ಮತ್ತು ಪ್ರತಿಯೊಂದು ನಾವು ಏನು ಎಕ್ಸ್ಪ್ಲೇನ್ ಮಾಡ್ತೀವಿ ಈಸಿಯಾಗಿ ಅವ್ರಿಗೆ ಅರ್ಥ ಆಗಬೇಕು, ಎಲ್ಲೂ ಸ್ಟ್ರೆಸ್ ಅಂತ ಕ್ರಿಯೇಟ್ ಆಗಬಾರ್ದು. ಬೋರ್ಡ್ಗೆ ಬೇಕಾಗಿರೋಂಥ ಕ್ವೆಶನ್ಸ್ನ ನಾವೇ ಪ್ರಿಪೇರ್ ಮಾಡ್ತಾ ಇದ್ವಿ, ತುಂಬ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ವಿ. ಈವನ್ ಕ್ಲಾಸ್ ವರ್ಕ್ಸ್ ಆಗಿರ್ಬೋದು, ಅವ್ರ ಮನೆಯಲ್ಲಿ ಪಾರ್ಟ್ ಆಫ್ ವರ್ಕ್ನ ನಾವು ರೆಡ್ಯೂಸ್ ಮಾಡ್ತಾ ಇದ್ವಿ. ಮ್ಯಾಕ್ಸಿಮಮ್ ಸ್ಕೂಲಲ್ಲೇ ಅವ್ರನ್ನ ಪ್ರಿಪೇರ್ ಮಾಡ್ತಾ ಇದ್ವಿ, ಸೊ ದಟ್ ಅವ್ರು ಅಟ್ಲೀಸ್ಟ್ ಮನೇಲಿ ಫ್ರೀ ಆಗಿರ್ಬೋದು. ಇಲ್ಲಿ ಸ್ಟ್ರೆಸ್ ಆಗಬಾರ್ದು ಅಂತ ಕೂಡ ಡೈಲಿ 1 hour PE ಇರ್ತಾ ಇತ್ತು. ಹಂಗಾಗಿ ಅವರು
0: ಒತ್ತಡ ರಹಿತವಾಗಿಯೇ ಕಲಿತರು.
1: ಕಲಿತರು, ಹೌದು ಸರ್.
2: ಮತ್ತೆ ಅವರಿಗೆ ರೈಟಿಂಗ್ ಸ್ಕಿಲ್ ಬರೋದಕ್ಕೆ ಕಾರಣ ಕೆಲವೊಂದು ಕಡೆ ಏನು ಮಾಡ್ತಾರೆ, ಮಕ್ಕಳಿಗೆ ಜೆರಾಕ್ಸ್ ಕೊಟ್ಬಿಡ್ತಾರೆ. ಬಟ್ ನಮ್ಮಲ್ಲಿ ಅದೊಂದಿಲ್ಲ ಸರ್, ಯಾಕೆಂದ್ರೆ ಮಕ್ಕಳಿಗೆ ರೈಟಿಂಗ್ ಸ್ಕಿಲ್ ಬರಬೇಕು,
0: ಅವರೇ
2: ಬರೀಬೇಕು. ಹಾಗಾಗಿ ನಾವುಗಳು ಏನು ಮಾಡ್ತಿದ್ದೋ, ನೋಟ್ಸ್ನ ಡಿಕ್ಟೇಟ್ ಮಾಡ್ತೀವಿ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ನು, ಅದನ್ನು ಮಕ್ಕಳೇ ಬರೀತಾರೆ. ಮತ್ತು ನಾವು ಓಡಾಡ್ಕೊಂಡು ಮಿಸ್ಟೇಕ್ಸ್ ಏನಾದ್ರು ಇದ್ರೆ ಇದು ಮಾಡ್ಕೊಂಡು ಹಿಡಿತಿದ್ದೋ, ಒಂದು ಮಿಸ್ಟೇಕ್ಸಿಗೆ ಮಾರ್ಕ್ಸ್ ಕಟ್ ಮಾಡೋದು ಎಲ್ಲ ಇಲ್ಲಿಂದಲೇ ನಾವು ಮಾಡ್ಕೊಂಡು ಹೋಗಿದ್ರಿಂದ ಈ ರೀತಿ ಆಗಿದೆ ಅಂತ ಅನ್ಸುತ್ತೆ.
0: ಮಕ್ಕಳನ್ನ ಪರೀಕ್ಷೆಗೆ ಹೇಗೆ ಅಣಿ ಮಾಡ್ತಾ ಇದ್ರಿ?
1: 10th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆದಾಗಿಂದನೇ ಮಕ್ಕಳಿಗೆ ಹೇಳ್ತಾ ಇದ್ವಿ, ಇದು 10th ನಿಮ್ದು ಬೇಸ್, ನೆಕ್ಸ್ಟ್ ನೀವು ಏನು ಪ್ರಿಪೇರ್ ಆಗಬೇಕು, ನಿಮ್ದು ಏಮ್ ಅಥವಾ ಆಸ್ಪಿರೇಷನ್ಸ್ ಏನಿರುತ್ತೆ, ಅದಕ್ಕೆ ಮೇನ್ ಬೇಸ್ ಇದು, ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಅದನ್ನೇ ಒಂದಷ್ಟು ದಿನಗಳಲ್ಲಿ ಮಕ್ಕಳಿಗೆ ತುಂಬ್ತಾ ಇದ್ವಿ ಸರ್. ನೆಕ್ಸ್ಟು ಈಗ ಪ್ರತಿಯೊಂದು ಪಾಠಗಳಾದ ತಕ್ಷಣ ಯು ಟಿ ಮಾಡೋದು, ಅದರಲ್ಲಿರೋ ಮಿಸ್ಟೇಕ್ಸ್ನ ಅಲ್ಲೇ ಸಾರ್ಟ್ ಔಟ್ ಮಾಡೋದು, ಅದನ್ನು ರಿಪೀಟ್ ಮಾಡಬಾರ್ದು, ಅವ್ರು ಅಲ್ಲಲ್ಲೇ ಅದಕ್ಕೆ ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಬೇಕು, ಆ ಥರ ಮಾಡ್ತಾ ಇದ್ವಿ. ಅಂದ್ರೆ ಮಕ್ಕಳು ನಾವೇನ್ ಹೇಳಿದ್ವಿ ಅದನ್ನ ಫಾಲೋ ಮಾಡೋರು, ಅಂಡ್ ನಾವು ಕೂಡ ಅಪ್ಡೇಟ್ ಆಗ್ತಾ ಇದ್ವಿ. ಇವಾಗಿನ ಇದಕ್ಕೆ ನಾವು ಟೀಚರ್ಸ್ ಯಾವ ತರ ಅಪ್ಡೇಟ್ ಆಗಬೇಕು, ಬರೋ ಪೇಪರ್ಸ್ನ ಫೇಸ್ ಮಾಡೋದು ಹೆಂಗೆ, ತುಂಬಾ ಟಫ್ ಇರೋ ಕ್ವೆಶ್ಚನ್ಸ್ನ ಮಕ್ಕಳಿಗೆ ಯಾವ ರೀತಿ ನಾವು ಮುಟ್ಟಿಸ್ಬೇಕು, ಅದನ್ನೆಲ್ಲ ವರ್ಕ್ಔಟ್ ಮಾಡ್ತಾ ಇದ್ವಿ.
0: ಮಕ್ಕಳ ಕಲಿಕೆ ಸುಗಮ ಆಗಬೇಕು ಅಂತ ಹೇಳಿದ್ರೆ ಪೋಷಕರ ಒಂದು ಸಹಕಾರ ಹೆಚ್ಚಿನ ಮಟ್ಟದಲ್ಲಿ ಬೇಕಾಗುತ್ತೆ. ನಿಮ್ಮ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ಹೇಗೆ ಸಹಕರಿಸ್ತಾ ಇದ್ರು?
2: ಇಲ್ಲಿ ಪೋಷಕರು ಅನ್ನೋದಕ್ಕಿಂತ ಎಲ್ಲರೂ ಒಂದೇ ಫ್ಯಾಮಿಲಿ ಅನ್ನೋರ್ ತರ ಇದ್ವು ಸರ್. ಯಾಕೆಂದ್ರೆ ಅವರು ಪ್ರತಿಯೊಂದನ್ನು ಸರ್ಗೆ ಮತ್ತೆ ಕ್ಲಾಸ್ ಟೀಚರ್ಸ್ಗೆ ಇನ್ಫಾರ್ಮ್ ಮಾಡೋರು, ಮತ್ತೆ ಪ್ರತಿ ಪೇರೆಂಟ್ಸ್ ಮೀಟಿಂಗ್ ಅಲ್ಲೂ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ನು ಕೂರಿಸ್ತಿದ್ರು, ವಿತ್ ಆನ್ಸರ್ ಶೀಟ್ ನ ಅವ್ರಿಗೆ ಕೊಡ್ತಿದ್ದೋ. ಆ ಮಕ್ಕಳಲ್ಲಿ ಏನ್ ತಪ್ಪಿದೆ ಅನ್ನೋದನ್ನ ನಾವು ಅವ್ರಿಗೆ ಹೇಳ್ತಿದ್ದೋ, ಆ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಅಂದ್ರೆ ಮಕ್ಕಳು ಸಹ ಇರ್ತಿದ್ದೋ, ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವರು ಸಹ ನಮಗೆ ಸಪೋರ್ಟ್ ಮಾಡ್ತಿದ್ರು, ಹಿಂಗ್ ಹಿಂಗ್ ಮಾಡಿ ನಾವು ಎಲ್ಲದಕ್ಕೂ ಸಹ ಸಪೋರ್ಟ್ ಮಾಡ್ತೀವಿ, ನೀವು ಮಾರ್ನಿಂಗ್ ಕ್ಲಾಸ್ ಮಾಡ್ತೀರಾ ಅಥವಾ ಈವ್ನಿಂಗ್ ಕ್ಲಾಸ್ ಮಾಡ್ತೀರಾ, ಎಕ್ಸ್ಟ್ರಾ ಕ್ಲಾಸ್ ತಗೊಳ್ತೀರಾ, ನಮಗೆ ಬೇಜಾರಿಲ್ಲ, ನಾವು ಅದಕ್ಕೆ ರೆಡಿ ಇರ್ತೀವಿ, ಒಟ್ಟಿನಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ರೀತಿಯಲ್ಲಿ ಅವರು ಸಹ ನಮ್ಮ ಜೊತೆ ಸಹಕಾರವನ್ನ ಮಾಡ್ತಿದ್ರು ಸರ್.
0: ಯಾವುದೇ ಒಂದು ಶಾಲೆಯಲ್ಲಿ ಉತ್ತಮವಾದಂತಹ ಫಲಿತಾಂಶ ಬರಬೇಕು ಅಂತ ಹೇಳಿದ್ರೆ ಆ ಶಾಲೆಯ ಚುಕ್ಕಾಣಿಯನ್ನ ಯಾರು ಹಿಡಿದಿರ್ತಾರೋ ಅವ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ನಿಮ್ಮ ಆಡಳಿತ ವರ್ಗ ನಿಮಗೆ ಹೇಗೆ ಸಹಕಾರವನ್ನು ಕೊಡ್ತಾ ಇತ್ತು, ಮಾರ್ಗದರ್ಶನವನ್ನು ಹೇಗೆ ಕೊಡ್ತಾ ಇತ್ತು, ಅವರ ಒಂದು ಪರಿಶ್ರಮದಿಂದಾಗಿ ಈ ಒಂದು ಮಟ್ಟದ ಫಲಿತಾಂಶ ಬರಲಿಕ್ಕೆ ಹೇಗೆ ಸಾಧ್ಯ ಆಯ್ತು?
2: ನಮ್ಮ ಆಡಳಿತದ ಚುಕ್ಕಾಣಿ ಅಂತಂದ್ರೆ ಅದು ನಮ್ಮ ಚಂದ್ರಶೇಖರ್ ಸರು, ಯಾಕೆಂದ್ರೆ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಈಗಲೂ ಸಹ ಕಲಿತಾ ಇದೀವಿ, ಶಿಕ್ಷಕರು ಸಹ ನಾವು ಕಲ್ತ್ಕೊಂಡು ನಾವು ಮಕ್ಕಳಿಗೂ ಕಲಿಸ್ತಾ ಇದೀವಿ. ಇಲ್ಲಿ ಮಕ್ಕಳಲ್ಲಿ ಈಗ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ದೇವರನ್ನ ನೋಡಿದಾಗ ಯಾವ ರೀತಿ ಭಾವನೆ ಬರುತ್ತೋ ಆ ರೀತಿಯಲ್ಲಿ ನಮಗೆ ಸರ್ ಅಂದ್ರೆ ಒಂದು ಸ್ವಲ್ಪ ಭಯ ಅಲ್ಲ, ಅದು ಪ್ರೀತಿ ಗೌರವ ಏನಾದ್ರು ಹೇಳ್ಬೋದು, ಅದು ಮಕ್ಕಳಲ್ಲೂ ಇತ್ತು ಸರ್. ಅಂದ್ರೆ ಸರ್ ಮಾತಿಗೆ ಅಷ್ಟು ಬೆಲೆಯನ್ನ ಕೊಡ್ತಿದ್ರು, ಅದು ಒಂದು ಪ್ಲಸ್ ಪಾಯಿಂಟ್ ನಮಗೆ. ಯಾಕೆಂದ್ರೆ ಬೇರೆ ನಾವು ನೋಡಿದಾಗ ಮ್ಯಾನೇಜ್ಮೆಂಟ್ ಸ್ಕೂಲಲ್ಲಿ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಳ್ತಾರೆ, ಬಿಡ್ತಾರೆ. ಬಟ್ ಇಲ್ಲಿ ಸರ್ ಎಲ್ಲಾ ಮಕ್ಕಳ ಪೋಷಕರ ಶಿಕ್ಷಕರ ಎಲ್ಲರ ಒಂದು ಅಭಿಪ್ರಾಯನ ಒಟ್ಟಿಗೆ ಕೂರಿಸ್ಕೊಂಡು ತಗೊಳ್ತಾ ಇದ್ರು ಸರ್, ಅದು ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು.
0: ನಿಮ್ಮ ಶಾಲೆಗೆ 100%+ ಫಲಿತಾಂಶ ಬಂತು ಅಂತ ಹೇಳಿ ಗೊತ್ತಾದಾಗ ಏನನ್ನಿಸ್ತು ನಿಮಗೆ?
1: ತುಂಬಾ ಪ್ರೌಡ್ ಫೀಲ್ ಆಯ್ತು ಸರ್, ನಮ್ಗೆ ತುಂಬಾ ಹೋಪ್ಸ್ ಇತ್ತು ನಮ್ಮ ಮಕ್ಳು ಮೇಲೆ, ಯಾಕಂದ್ರೆ ಮುಂಚೆಯಿಂದ ಅವ್ರ ರಿಪೋರ್ಟ್ಸ್ ಅವ್ರ ಗ್ರೋತ್ನ ನೋಡ್ತಾ ಇದ್ವಿ, ಎಕ್ಸ್ಪೆಕ್ಟ್ ಮಾಡಿದ್ವಿ, ಎಕ್ಸ್ಪೆಕ್ಟ್ ಮಾಡಿದ್ಗಿಂತ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ನೆಕ್ಸ್ಟ್ ನಮ್ಮ ಇದನ್ನ ನಾವೇ ಬ್ರೇಕ್ ಮಾಡ್ಬೇಕು, ಆ ತರ ಹೋಪ್ಸ್ ಖಂಡಿತ ಇದೆ.
0: ಮುಂದಿನ ಸಾಲಿನಲ್ಲಿಯೂ ಕೂಡ ಇದೇ ತರ
1: ಇದಕ್ಕಿಂತ ಒಳ್ಳೆ ಪರ್ಸೆಂಟೇಜ್ ಔಟ್ಪುಟ್ಸ್ ನಮ್ಮ ಮಕ್ಕಳೇ ಕೊಡ್ಬೇಕು ಅನ್ನೋದು ತುಂಬಾ ಹೋಪ್ಸ್ ಇದೆ ಸರ್, ಅದನ್ನ ಚಾಲೆಂಜ್ ಆಗಿ ತಗೋಬೇಕು ಅನ್ನೋದು ನಮ್ಗೆ ಟೀಚರ್ಸ್ಗೂ ಕೂಡ ಇದೆ.
0: ಈ ಸಾಲಿನ ಫಲಿತಾಂಶದ ಬಗ್ಗೆ ನಿಮಗೆ ಒಂದು ತೃಪ್ತಿ ಇದೆಯಾ?
2: ತುಂಬಾ ತೃಪ್ತಿ ಇದೆ ಸರ್, ಆದ್ರೆ ಮುಂದೆ ಇನ್ನೂ ಜಾಸ್ತಿ ಕಲಿಸಬೇಕು ಅನ್ನೋ ಒಂದು ಆಸೆನೂ ಇದೆ.
0: ಒಳ್ಳೆಯದು ಮೇಡಮ್. UN ಕವಿತಾ ಅವರೇ ಹಾಗೂ SS ಸಿಂಧು ಅವರೇ, ಇದುವರೆಗೆ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿಶೇಷವಾಗಿ 10th ತರಗತಿಯ ಒಂದು ವಿದ್ಯಾರ್ಥಿಗಳಿಗೆ ಹೇಗೆ ಕಲಿಕೆಯನ್ನು ಮಾಡಲಾಗ್ತಾ ಇತ್ತು, ಅವ್ರು ಹೇಗೆ ಸಹಕರಿಸ್ತಾ ಇದ್ರು, ಆದ ಎಲ್ಲವೂ ಸೇರಿ ಈ ಒಂದು ಒಳ್ಳೆಯ ಫಲಿತಾಂಶ ಹೇಗೆ ಬರಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ವಿಚಾರಗಳನ್ನು ಇದುವರೆಗೆ ಹಂಚಿಕೊಂಡ್ರಿ. ತಮಗೆ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು ಸರ್, ನಮಸ್ಕಾರ.
3: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ. ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10th ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
4: ಇದುವರೆಗೂ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಾದ SS ಸಿಂಧು ಹಾಗೂ UN ಕವಿತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗೂಡು ವಿ ಮಧುಸೂದನ್, ಸಹಕಾರ ನಾಜಿಮಾ ಬಾನು.
0: ಇದುವರೆಗೆ ಸಾಧನೆಯ ಹಾದಿ
5: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
6: ICSE ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಮೂಡಿಬಂತು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

0: ಆಕಾಶವಾಣಿ ಹಾಸನ ಎಫ್ಎಂ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳನ್ನು ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ, ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ. ಜೈವಿಕ ಇಂಧನವಾಗಿ ಹೊಂಗೆ, ಈ ಕುರಿತು ಮಡೆನೂರು ಜೈವಿಕ ಇಂಧನ ಉದ್ಯಾನ ಯೋಜನಾ ಸಂಯೋಜಕರಾದ ಡಾ ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೆನೂರು ಹಾಸನ. ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ. ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. 8:00 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಭೇಟಿ ನೀಡಿದ ಕುರಿತ ರೇಡಿಯೋ ವರದಿ. 8:15 ಕನ್ನಡ ಚಿತ್ರಗೀತೆಗಳು. 8:30 ಗಜಲ್ಗಳನ್ನು ಕೇಳುವಿರಿ. 9:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ಲೈಟ್. 9:30 ನಮ್ಮ ನೆಲೆಯಿಂದ ನಾಟಕ ದೂರ ಸರಿದವರು, ರಚನೆ ಎಸ್ಕೆ ಪುರೋಹಿತ್. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾರದ ಸಂಗೀತ ಸಭಾ, ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರಿಂದ ವೀಣಾ ವಾದನ.

ನಾಳೆ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಎಚ್ಎಂ ಸುರೇಶ್ ಅವರಿಂದ, 6:35, 6:50 ಹಾಗೂ 7:15 ಭಾವಗೀತೆಗಳನ್ನು ಕೇಳುವಿರಿ. 6:45 ರೈತರಿಗೆ ಸಲಹೆ, 7:45 ಸವಿಗಾನ, 8:30 ದೇಶಭಕ್ತಿ ಗೀತೆಗಳು. ನಾಳೆ ಬೆಳಗ್ಗೆ 9:00 ಹಾಗೂ ನಾಳೆ ಸಂಜೆ 5:45 ಸಾಧನೆಯ ಹಾದಿ, ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದಿಸಿರುವ ಹಾಸನದ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ಡಿವಿಟಾ ಡೇವಿಡ್ ಹಾಗೂ ವನಿಹಾ ಹಾಗೂ ಪುಣ್ಯ ಎಸ್ ಗೌಡ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. 9:15 ಚಿತ್ರಚೈತ್ರ, ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮ. 10:00 ಒಗಟು ಜಿಗಟು ನೇರ ಫೋನಿನ ಕಾರ್ಯಕ್ರಮ. 10:30 ಕರೆಗೊಂದು

0: ಗೀತೆ ನಿಮ್ಮ ಕರೆ ನಿಮ್ಮ ಹಾಡು. 11:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸೋಮನಾಥ ಅಮೃತ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವರದಿ ಕೇಳಿವಿರಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ದರೆಸ್ವಾಮಿ ಅಯ್ಯಂಗಾರ್ ಅವರ ವೀಣಾವಾದನ. 12:05 ವನಿತಾ ವಿಹಾರ. ವಿಶ್ವ ಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ, ಬರೆದು ಪ್ರಸ್ತುತಪಡಿಸುತ್ತಾರೆ ಉಷಾ ಕುಲಕರ್ಣಿ. 12:35 ಆರೋಗ್ಯ ಕಾರ್ಯಕ್ರಮ. ವಿಶ್ವ ತಲೆಸೀಮಿಯಾ ದಿನದ ಸಂದರ್ಭದಲ್ಲಿ ತಲೆಸೀಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ಹೆಮೆಟೋ ಆನ್ಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರಿನ ಘಟಕದ ಖಜಾಂಜಿಗಳು ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 11:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿ ಪಥ, ಪಿಎಂ ಜೀವನ್ ಜ್ಯೋತಿ ಭೀಮಾ ಯೋಜನೆ. 5:00 ಕನ್ನಡ ಚಿತ್ರಗೀತೆಗಳು. 6:15 ಭಾವಗೀತೆಗಳನ್ನು ಕೇಳುವಿರಿ. 6:51 ಕೃಷಿರಂಗ, ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ, ಪೂರ್ವ ಮುಂಗಾರಿನಲ್ಲಿ ಕಾಳುಮೆಣಸು ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಪ್ರಮುಖ ಕಾರ್ಯಗಳ ಕುರಿತು ಬೇಲೂರಿನ ಹಿರಿಯ ಸಹಾಯಕ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳು.
1: This is Akashwani, the news read by Nishit Kumar. Prime Minister Narendra Modi today inaugurated and laid the foundation stone of multiple infrastructure and industrial projects worth around 9,400 crore rupees in Telangana. These projects collectively aim to strengthen connectivity, improve logistics efficiency, enhance safety and provide a better travel experience for people. The event held at the Hyderabad International Convention Centre was attended by Telangana Governor Shri Pratap Shukla, Chief Minister A. Revanth Reddy, Union Minister G. Kishan Reddy and other senior leaders. Addressing the gathering, Prime Minister Modi said, India is effectively managing the energy crisis arising from the West Asia conflict due to the steps taken by the centre, adding that the restrained use of fuel is the need of the hour.
2: Energy security ka kya mahatva hai? Ye aaj duniya ka har vyakti mehsoos kar raha hai. Isliye Bharat ki energy security par hamari Kendra Sarkar abhutpurva nivesh kar rahi. Malkapur mein Indian Oil ke naye terminal ka udghatan isi disha mein ek bada kadam hai. Bitte saalon mein solar power ke mamle mein Bharat duniya ke top deshon mein pahunch gaya hai. सीएनजी आधारित व्यवस्था को प्रमोट कर रहे हैं. ऐसे तमाम प्रयासों के कारण भारत इस बहुत बड़े वैश्विक ऊर्जा संकट का सामना कर रहा है. लेकिन अब आज समय की ये भी मांग है पेट्रोल डीजल गैस ऐसी चीजों का बहुत संयम से इस्तेमाल करें.
1: Among the major projects unveiled include PM Mitra Park in Warangal, also known as the Kakatiya Mega Textile Park. Built at an estimated cost of around 1700 crore rupees, it is the country's first fully operational PM Mitra Park and is aimed at creating an integrated textile ecosystem under the centre's 5F vision, spanning farm, fibre, factory, fashion and foreign markets. Earlier in the day, Prime Minister Narendra Modi participated in the 45th anniversary celebrations of the Art of Living in Bengaluru. He inaugurated the newly constructed Dhyan Mandir at the Art of Living International Centre. Addressing the gathering, the Prime Minister lauded the role of the Art of Living Foundation in promoting service, spirituality and social transformation. The Prime Minister also called for collective efforts to build a developed India through environmental responsibility, youth empowerment and inner well-being. In Uttar Pradesh, Chief Minister Yogi Adityanath today expanded his cabinet with 6 BJP leaders taking oath as ministers. Additionally, 2 ministers of state were elevated and assigned independent charge. Governor Anandibhen Patel administered the oath of office in secrecy at the ceremony held at Jan Bhavan in Lucknow. Former BJP state president Bhupendra Chaudhary and BJP leader Manoj Pandey were inducted as cabinet ministers. State ministers Ajit Pal Singh and Somendra Tomar were promoted and given independent charge. The founder of Tamilaga Vetri Karagam TV, के एक्टर टर्न पॉलिटिशियन सी जोसेफ विजय हैज बीन स्वॉन इन एज द चीफ मिनिस्टर ऑफ तमिलनाडु टुडे. गवर्नर राजेंद्र विश्वनाथ आर्लेकर एडमिनिस्टर्ड हिम द ओथ ऑफ ऑफिस इन सीक्रेसी इन अ स्वेरिंग इन सेरेमनी हेल्ड एट नेहरू इंडोर स्टेडियम. नाइन मिनिस्टर्स ऑल्सो टुक ओथ अलॉन्ग विद मिस्टर विजय. कांग्रेस लीडर राहुल गांधी एंड सेवरल पर्सनालिटीज फ्रॉम द तमिल फिल्म इंडस्ट्री वर प्रेजेंट ऑन द ओकेजन. Prime Minister Narendra Modi has congratulated C. Joseph Vijay on taking oath as the Chief Minister of Tamil Nadu. In a social media post, Mr. Modi said the central government will keep working with the Tamil Nadu government to improve the lives of people. He expressed his best wishes for Mr. Vijay's tenure ahead. Union Home Minister Amit Shah today reviewed the country's preparedness to deal with possible floods and heat wave conditions. Chairing a high-level meeting in New Delhi, Mr. Shah assessed the readiness of central government agencies, reviewed early warning systems, resources deployment and inter-agency coordination to ensure zero loss of life and minimum loss of property. The minister also reviewed the progress of long-term flood mitigation measures being taken across the country, including protection of critical infrastructure projects, river management initiatives and scientific advancements in forecasting. Vice Admiral Sanjay Vatsyayan has been appointed as the next Flag Officer Commanding-in-Chief of the Western Naval Command headquartered in Mumbai. He will take charge of one of the Indian Navy's most strategically important commands responsible for safeguarding India's Western Maritime Front and key sea lanes in the Arabian Sea. And in IPL cricket, Lucknow Super Giants have set a target of 204 runs for Chennai Super Kings at M.H. Chidambaram Stadium in Chennai. In reply, Chennai Super Kings were 60 for 1 in 4.4 over when reports last came in. Earlier put into bat, Lucknow posted 203 runs for the loss of 8 wickets in their allotted 20 overs. And with that, we end this news bulletin.
0: Akashavani, Hasani FM.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ

0: ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ, ಮಡೆನೂರು.
2: ಕೆಳವರೆ, ಇಂದು ಸಂಜೆ 6:51 ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಈ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನವಾಗಿ ಹೊಂಗೆ, ಈ ಕುರಿತು ಮಡೆನೂರು ಜೈವಿಕ ಇಂಧನ ಉದ್ಯಾನ ಯೋಜನಾ ಸಂಯೋಜಕರಾದ ಡಾ ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಆಕಾಶವಾಣಿ ಹಾಸನ ಎಫ್ಎಂ. ಭಾವಗೀತೆಗಳು ಮೊದಲಿಗೆ ಕೇಳಿ ಕುವೆಂಪು ಅವರ ಒಂದು ರಚನೆ, ಪಿ ಕಾಳಿಂಗರಾವ್ ಅವರ ಸ್ವರದಲ್ಲಿ, ಅಗಣಿತ ತಾರಾ ಗಣಗಳ ನಡುವೆ.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಇನ್ನು ಮುಂದೆ ಕೇಳಿ ಡಿ ವಿ ಗುಂಡಪ್ಪ ಅವರ ಒಂದು ರಚನೆ, ಶ್ರೀ ಚೆನ್ನಕೇಶವ ಶೃಂಗಾರಭಾವ. ಹಾಡಿದ್ದಾರೆ ಮಡಿಕೇರಿ ನಾಗೇಂದ್ರ ಮತ್ತು ಸಂಗಡಿಗರು.

0: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜೆ ಶಿವರುದ್ರಪ್ಪ ಅವರ ಒಂದು ರಚನೆ, BR ಛಾಯಾ ಅವರ ಸ್ವರದಲ್ಲಿ. ಆ ಕನಸಿನ ಮೂರ್ತಿ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ FM ಈಗ ವೇಳೆ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ.
1: ಆಕಾಶವಾಣಿ ವಿಜ್ಞಾನದ ಮುನ್ನಡೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ಪೆರೋವ್ಸ್ಕೈಟ್ ಎಂಬ ವಿಸ್ಮಯಕಾರಿ ವಸ್ತು. ಪದಾರ್ಥ ವಿಜ್ಞಾನದ ಕೊಡುಗೆಗಳಲ್ಲಿ ಪೆರೋವ್ಸ್ಕೈಟ್ ಎಂಬ ವಸ್ತುವು ಒಂದು. ಕ್ಯಾಲ್ಸಿಯಂ ಟೈಟಾನಿಯಂ ಆಕ್ಸೈಡ್ ಎಂಬುದು ಅದರ ರಾಸಾಯನಿಕ ಹೆಸರು. 1839 ಜರ್ಮನಿಯ ವಿಜ್ಞಾನಿ ಗುಸ್ಟಾಫ್ ರೋಸ್ ರಷ್ಯಾದ ಯೂರಲ್ ಪರ್ವತ ಶ್ರೇಣಿಗಳಲ್ಲಿ ಒಂದು ಹೊಸ ಖನಿಜವನ್ನು ಕಂಡುಹಿಡಿದು ಖ್ಯಾತ ಖನಿಜ ವಿಜ್ಞಾನಿ ಲೆವ್ ಪೆರೋವ್ಸ್ಕಿಯ ಗೌರವಾರ್ಥ ಅದಕ್ಕೆ ಪೆರೋವ್ಸ್ಕೈಟ್ ಎಂದೇ ಕರೆದನು. ನಂತರ ಅನೇಕ ವರ್ಷಗಳೇ ಕಳೆದರೂ ಅದರ ಎಲ್ಲ ಗುಣಗಳು ಬೆಳಕಿಗೆ ಬಂದಿರಲಿಲ್ಲ. ತಂತ್ರಜ್ಞಾನ ಮುಂದುವರೆದಂತೆ ವೈಜ್ಞಾನಿಕ ಸಂಶೋಧನೆಗೆ ಸಹಾಯ ಮಾಡುವ ಅನೇಕ ಉಪಕರಣಗಳ ಆವಿಷ್ಕಾರವಾಯಿತು. ಅವುಗಳನ್ನು ಉಪಯೋಗಿಸುವುದರ ಮೂಲಕ ವಸ್ತುಗಳ ಹೊಸ ಹೊಸ ಗುಣವಿಶೇಷಗಳು ಬೆಳಕಿಗೆ ಬರತೊಡಗಿದವು. ಹಾಗಾಗಿ ಅವುಗಳನ್ನು ಹೊಸ ಉಪಯೋಗಗಳಿಗೆ ಹಚ್ಚುವುದು ಸಾಧ್ಯವಾಯಿತು. ಪೆರೋವ್ಸ್ಕೈಟ್ನ ಸ್ಫಟಿಕ ರಚನೆಯನ್ನೇ ಹೋಲುವ ಆದರೆ ಕ್ಯಾಲ್ಸಿಯಂ ಟೈಟಾನಿಯಂ ಮತ್ತು ಆಕ್ಸಿಜನ್ಗಳ ಬದಲು ಸಂಪೂರ್ಣವಾಗಿ ಇತರ ಧಾತುಗಳಿಂದ ಮಾಡಲ್ಪಟ್ಟಿರುವ ಅನೇಕ ವಸ್ತುಗಳನ್ನು ವಿಜ್ಞಾನಿಗಳು ಆವಿಷ್ಕರಿಸಿದರು. ಹಾಗಾಗಿ ಅದೇ ಸ್ಫಟಿಕ ರಚನೆಯನ್ನು ಹೊಂದಿರುವ ಆ ಎಲ್ಲ ವಸ್ತುಗಳನ್ನು ಪೆರೋವ್ಸ್ಕೈಟ್ಗಳು ಎಂದೇ ಕರೆದರು. ಜರ್ಮನಿಯ ಸ್ಟಟ್ಗಾರ್ಟ್ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಡಿ ವೆಬರ್ 1978 ಸಾವಯವ ನಿರವಯವ ಹ್ಯಾಲೈಡ್ ಆಗಿದ್ದ ಒಂದು ಪೆರೋವ್ಸ್ಕೈಟ್ ಅನ್ನು ಕಂಡುಹಿಡಿದರು. ಅವನ್ನು OIHP ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಹ್ಯಾಲೈಡ್ ಪೆರೋವ್ಸ್ಕೈಟ್ಸ್ ಎಂದು ಕರೆಯುತ್ತಾರೆ. ಅನೇಕ ವರ್ಷಗಳ ನಂತರ ವಿಜ್ಞಾನಿಗಳು ಕಂಡುಹಿಡಿದ ಅವುಗಳ ಗುಣವಿಶೇಷಗಳು ಎಲ್ಲರ ನಿರೀಕ್ಷೆಗಳನ್ನು ಮೀರಿಸಿ ಅತ್ಯಂತ ಉಪಯುಕ್ತ ರಾಸಾಯನಿಕಗಳು ಎನಿಸಿಬಿಟ್ಟವು. ಉದಾಹರಣೆಗೆ ಮೀಥೈಲ್ ಅಲ್ಯೂಮಿನಿಯಂ ಲೆಡ್ ಅಯೋಡೈಡ್ ಎಂಬ ರಾಸಾಯನಿಕ ಕೂಡ ಒಂದು ಪೆರೋವ್ಸ್ಕೈಟ್ ಸ್ಫಟಿಕ ರಚನೆಯನ್ನು ಹೊಂದಿದೆ. ಇದರ ಮತ್ತು ಇಂತಹ ಇತರ ರಾಸಾಯನಿಕಗಳಲ್ಲಿ ಬೇಕಾದ ಬಣ್ಣದ ಎಂದರೆ ಬೇಕಾದ ಆವರ್ತಾಂಕದ ಬೆಳಕನ್ನು ಹೀರಿಕೊಂಡು ಅದನ್ನು ವಿದ್ಯುತ್ತನ್ನಾಗಿ ಪರಿವರ್ತಿಸುವ ಗುಣ ಮತ್ತು ವಿದ್ಯುತ್ತನ್ನು ಬೆಳಕಿಗೆ ಪರಿವರ್ತಿಸುವ ಗುಣ ತುಂಬಾ ಹೆಚ್ಚಾಗಿರುವುದು ಕಂಡುಬಂದಿದೆ. ನಂತರದ ಸಂಶೋಧನೆಗಳಲ್ಲಿ ಆವಿಷ್ಕಾರಗೊಂಡ ಫಾರ್ಮವೈಡಿನಿಯಂ ಲೆಡ್ ಬ್ರೋಮೈಡ್ ಎಂಬುದು ಮತ್ತೊಂದು ವಸ್ತು. ಇದು ಸಹ ಹಲವು ಅದ್ಭುತ ಗುಣಗಳಿರುವ ಅನೇಕ ಆಧುನಿಕ ಉಪಕರಣಗಳಲ್ಲಿ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಲು ಬಳಕೆಯಾಗುತ್ತಿರುವ ಒಂದು ಪೆರೋವ್ಸ್ಕೈಟ್. ಹಾಗಾಗಿ ಪೆರೋವ್ಸ್ಕೈಟ್ಗಳನ್ನು ಎಲ್ಇಡಿಗಳಲ್ಲಿ, ಸಂವೇದಕ ಅಥವಾ ಬೆಳಕನ್ನು ಪತ್ತೆ ಹಚ್ಚುವ ಸೆನ್ಸರ್ಗಳಲ್ಲಿ, ಲೇಸರ್ಗಳಲ್ಲಿ, ಎಕ್ಸ್ರೇ ಡಿಟೆಕ್ಟರ್ಗಳಲ್ಲಿ ಮತ್ತು ಕಂಪ್ಯೂಟರ್ಗಳ ಸ್ಮರಣೋಪಕರಣಗಳಲ್ಲಿ ಉಪಯೋಗಿಸಲಾಗುತ್ತಿದೆ. ಸೌರ ಕೋಶಗಳಲ್ಲಿ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳ ಬದಲು ಪೆರೋವ್ಸ್ಕೈಟ್ಗಳನ್ನು ಉಪಯೋಗಿಸಿದಾಗ ಅವುಗಳ ದ್ಯುತಿ ಪರಿವರ್ತನ ದಕ್ಷತೆ 2009 3% ಸುಮಾರು 30-35% ತಲುಪಿದೆ. ಸೂರ್ಯಕಿರಣಗಳಿಂದ ಸಿಲಿಕಾನ್ ಹೀರಿಕೊಳ್ಳಲು ಸಾಧ್ಯವಿಲ್ಲದ ಬೆಳಕಿನ ತರಂಗಾಂತರಗಳನ್ನು ಇವು ಸುಲಭವಾಗಿ ಹೀರಿಕೊಳ್ಳುತ್ತಿತ್ತು. ಹಾಗಾಗಿ ಹೆಚ್ಚಾಗಿ ಬಿಸಿಲಿಲ್ಲದಿದ್ದರೂ ಮೋಡ ಕವಿದ ವಾತಾವರಣದಲ್ಲೂ ವಿದ್ಯುತ್ತನ್ನು ತಯಾರಿಸಲು ಸಾಧ್ಯವಿತ್ತು. ದಕ್ಷತೆ 10 ಹೆಚ್ಚುವುದು ಸಾಮಾನ್ಯದ ಮಾತಲ್ಲ. ಮತ್ತೊಂದು ಪ್ರಮುಖ ವಿಷಯವೆಂದರೆ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳಿಗೆ ಹೋಲಿಸಿದಾಗ ಇವುಗಳನ್ನು ತಯಾರಿಸಲು ತಗಲುವ ವೆಚ್ಚವು ಅತ್ಯಂತ ಕಡಿಮೆಯಾಗಿತ್ತು. ಪೆರೋವ್ಸ್ಕೈಟ್ನಿಂದ ತಯಾರಿಸಿದ ಸೌರಕೋಶಗಳು ಎಷ್ಟೊಂದು ಅರೆಪಾರದರ್ಶಕ, ಹಗುರ, ತೆಳು ಮತ್ತು ಬಾಗಬಲ್ಲ ಹಾಳೆಗಳಾಗಿತ್ತೆಂದರೆ ಇವನ್ನು ಈಗಾಗಲೇ ಉಪಯೋಗಿಸುತ್ತಿರುವ ಸಿಲಿಕಾನ್ ಸೌರಕೋಶ ಫಲಕಗಳ ಮೇಲೆ ಅಂಟಿಸಿಬಿಡಬಹುದು ಅಥವಾ ದ್ರವ್ಯ ರೂಪದಲ್ಲಿ ತೆಗೆದುಕೊಂಡು ಸ್ಪ್ರೇ ಮಾಡಿಬಿಡಬಹುದು. ಹಲವಾರು ವಿವಿಧ ಪೆರೋವ್ಸ್ಕೈಟ್ ಹಾಳೆಗಳ ದಪ್ಪ ಕೇವಲ ಕೆಲವು ಮೈಕ್ರಾನ್ಗಳಷ್ಟು ಮಾತ್ರ ಇರುತ್ತವೆ. ಹಾಗಾಗಿ ಹಳೆ ಫಲಕಗಳನ್ನು ಸಂಪೂರ್ಣವಾಗಿ ಬದಲಿಸದೆ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಬಹುದು. ಸರಳವಾಗಿ ಹೇಳಬೇಕೆಂದರೆ ಪೆರೋವ್ಸ್ಕೈಟ್ಗಳೆಂಬ ಈ ನವನವೀನ ವಸ್ತುಗಳು ಎಲ್ಇಡಿ, ಲೇಸರ್, ಟ್ರಾನ್ಸಿಸ್ಟರ್, ಸೆನ್ಸಾರ್, ಸೌರ ಫಲಕಗಳು ಮತ್ತು ಔಷಧ ಕ್ಷೇತ್ರದಲ್ಲಿ ಉಪಯೋಗಿಸುವ ಅಸಂಖ್ಯಾತ ಉಪಕರಣಗಳು ಅಷ್ಟೇಕೆ ಇಡೀ ದ್ಯುತಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲೇ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವುದರಲ್ಲಿ ಯಾವ ಅನುಮಾನವೂ ಇಲ್ಲ.
3: ವಿಜ್ಞಾನದ ಮುನ್ನಡೆ. ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
1: ಕೆಎಸ್ ನಟರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.
0: ಆಕಾಶವಾಣಿ ಹಾಸನ ಎಫ್ಎಂ.
4: ಚಿಕ್ಕಮಗಳೂರಿನ ಕೆಂಪನಹಳ್ಳಿ ಬಡಾವಣೆಯಲ್ಲಿರುವ ಆಶಾಕಿರಣ ಅಂಧ ಮಕ್ಕಳ ಶಾಲೆಯು 1-10 ತರಗತಿಗಳನ್ನು ಹೊಂದಿದ್ದು 16 ವರ್ಷದೊಳಗಿನ ಶೇಕಡ 50% ಹೆಚ್ಚು ಅಂಧತ್ವವಿರುವ ಬಾಲಕ ಬಾಲಕಿಯರಿಗೆ ಉಚಿತವಾಗಿ ಊಟ, ವಸತಿ, ಸಮವಸ್ತ ಹಾಗೂ ಔಷಧೋಪಚಾರಗಳನ್ನು ನೀಡಿ ಬ್ರೈಲ್ ಲಿಪಿಯಲ್ಲಿ ಶಿಕ್ಷಣ, ಸಂಗೀತ, ತಾಳವಾದ್ಯ, ಕಂಪ್ಯೂಟರ್, ಕೈಕಸಬು, ಯೋಗ ಹಾಗೂ ಆಟೋಟ ತರಬೇತಿಗಳನ್ನು ನೀಡುತ್ತಿದೆ. 1-4 ತರಗತಿಗೆ ದಾಖಲಾಗುವ ಅಂಧ ಮಕ್ಕಳ ಹೆಸರಿನಲ್ಲಿ ದಾನಿಗಳ ನೆರವಿನಿಂದ 10,000 ಸ್ಥಿರ ಠೇವಣಿ ಇಟ್ಟು 10 ತರಗತಿ ಮುಗಿದ ನಂತರ ಅದರ ಒಟ್ಟು ಮೊತ್ತವನ್ನು ಮಗುವಿಗೆ ನೀಡುವ ಆಶಾಕಿರಣ ಬಾಂಡ್ ಯೋಜನೆಯನ್ನ ಸಂಸ್ಥೆಯು ಅನುಷ್ಠಾನಕ್ಕೆ ತಂದಿದೆ. ದಾಖಲಾತಿಗಾಗಿ ಸಂಪರ್ಕಿಸಿ 9481650801 ಮತ್ತೊಂದು 7259281454.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
2: ಅಕ್ಕ ನೋಡು,
3: ಹ್ಯಾಪಿ ಬರ್ತ್ಡೇ ಬ್ರೋ.
2: ತೋರಿಸು. ವಾ, ನನ್ನ ಇಷ್ಟದ ಕಲರ್.
3: ಯಾವಾಗ್ಲೂ ಶಾಪಿಂಗ್.
2: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
4: ಸೇವಿಂಗ್ ಮಾಡೋ ವಯಸ್ಸು ಕೂಡ.
2: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆರ್ಬಿಐ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
7: ಅಜ್ಜ, ಇದು ಯಾವ ಗಿಡ?
8: ಟ್ಯಾಂಜರೀನ್. ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
7: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
8: ಯಾಕೆ?
7: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
8: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
7: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಯೊಂದು ಕುಟುಂಬದ ಕನಸು ನನಸಾಗಿಸಲು, ರಾಜ್ಯವನ್ನು ಅಭಿವೃದ್ಧಿಯ ಮುಂಚೂಣಿಗೆ ತರಲು ಕೇಂದ್ರ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು, ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಕಾನೂನು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ನಾಳೆ ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹಾಗೂ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದಿಂದ ಅನುದಾನ ಪಡೆಯುವ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಸರ್ಕಾರಿ ಸ್ವಾಮ್ಯದ ಅಂಗಸಂಸ್ಥೆಗಳಿಗೂ ರಜೆ ಘೋಷಿಸಲಾಗಿದ್ದು, ಇಂದಿನಿಂದ 3 ದಿನ ರಾಜ್ಯಾದ್ಯಂತ ಶೋಕಾಚರಣೆಗೆ ಆದೇಶಿಸಲಾಗಿದೆ. ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು. ಮೃತರ ಗೌರವಾರ್ಥ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಸರ್ಕಾರ ಘೋಷಿಸಿದೆ. ಕಾಸರಗೋಡು ಕ್ಷೇತ್ರದಿಂದ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿಯಾಗಿ ಕೇರಳಂ ವಿಧಾನಸಭೆಗೆ ಆಯ್ಕೆಯಾಗಿರುವ ಮಾಹಿನ್ ಕಲ್ಲತ್ರ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ನಿವಾಸದಲ್ಲಿ ಭೇಟಿಯಾಗಿ ಅಭಿನಂದಿಸಿದರು. ಚುನಾವಣೆ ವೇಳೆ ಸಿದ್ದರಾಮಯ್ಯ ಅವರು ಮಾಹಿನ್ ಪರ ಪ್ರಚಾರ ನಡೆಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಧನ್ಯವಾದ ತಿಳಿಸಿದರು. ಈ ವೇಳೆ ಕೆಕೆಆರ್ಡಿಬಿ ಅಧ್ಯಕ್ಷ, ಶಾಸಕ ಅಜಯ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಅನುಷಾ ಶ್ರೀನಿವಾಸ್ ಅವರ ಸಾಧನೆ ಹುಟ್ಟೂರಿಗೆ, ಪೋಷಕರಿಗೆ ಹಾಗೂ ನಮ್ಮ ತಾಲೂಕಿನವರಿಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಪರಿಶ್ರಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಅರಣ್ಯ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಎಂದು ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಬೀದರ್ ಬೆಂಗಳೂರು ಕಲಬುರಗಿ ನಡುವಿನ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಬೆಂಗಳೂರು ಬೀದರ್ ನಡುವಿನ 16559 ರೈಲು ಮೇ 15ರಿಂದ ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ರಾತ್ರಿ 9:15ಕ್ಕೆ ಹೊರಡಲಿದ್ದು ಮಾರನೇ ದಿನ ಮಧ್ಯಾಹ್ನ 12:15ಕ್ಕೆ ಬೀದರ್ ತಲುಪಲಿದೆ. ಬೆಂಗಳೂರು ಬೀದರ್ ನಡುವಿನ 16560 ಸಂಖ್ಯೆಯ ರೈಲು ಇದೇ 16ರಿಂದ ಪ್ರತಿ ಶನಿವಾರ ಮತ್ತು ಸೋಮವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ನಿರ್ಗಮಿಸಲಿದೆ. ಬೆಂಗಳೂರು ಕಲಬುರಗಿ ನಡುವಿನ 16563 ಸಂಖ್ಯೆಯ ರೈಲು ಇದೇ 16ರಿಂದ ಪ್ರತಿ ಶನಿವಾರ ಬೆಂಗಳೂರು ಕಂಟೋನ್ಮೆಂಟ್ನಿಂದ ಹೊರಡಲಿದೆ. 16564 ಸಂಖ್ಯೆಯ ರೈಲು ಇದೇ 17ರಿಂದ ಕಲಬುರಗಿಯಿಂದ ಹೊರಡಲಿದೆ. ಈ ವಿಶೇಷ ರೈಲುಗಳು ಯಲಹಂಕ, ಹಿಂದೂಪುರ, ಧರ್ಮಾವರಂ, ಅನಂತಪುರ, ಗುಂಟಕಲ್ಲು, ರಾಯಚೂರು ಮತ್ತಿತರ ನಿಲ್ದಾಣಗಳಲ್ಲಿ ನಿಲುಗಡೆಯಾಗಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಶಿವಮೊಗ್ಗ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಮತ್ತು ತಾಳ್ಮೆಯ ಪ್ರತೀಕವಾಗಿದ್ದು ಅವರ ಪರಹಿತ ಚಿಂತನೆ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದರು. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದ ಯರ್ತಿಗಾನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸೂರಿಲ್ಲದೆ ಸರ್ಕಾರಿ ಶಾಲೆ ಹಾಗೂ ತಂಗುದಾಣಗಳಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಅಕ್ಕಪಡೆ ತಂಡ ಮಾನವೀಯ ನೆರವು ನೀಡಿದ್ದು ಶಾಶ್ವತ ಆಶ್ರಯ ಒದಗಿಸಿದೆ. ಈ ಕುರಿತು ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ಅಕ್ಕಪಡೆ ವಿಶೇಷ ತಂಡ ರಚಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಮಹಿಳೆಯನ್ನು ರಕ್ಷಿಸಿ ಪವಿತ್ರ ಟ್ರಸ್ಟ್ನಲ್ಲಿ ಸುರಕ್ಷಿತ ಆಶ್ರಯ ಹಾಗೂ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಜಗದೀಶ ಎನ್ಎಂ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ. ಮೃತ ಬಾಲಕನನ್ನು ಬೆಂಗಳೂರು ಮೂಲದ ಲಗ್ಗೆರೆ ನಿವಾಸಿ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ 10ಕ್ಕೂ ಹೆಚ್ಚು ಮಂದಿ ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದ ವೇಳೆ ಇಂಡಿಗನತ್ತ ಗ್ರಾಮದ ಸಮೀಪ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು

0: ಎಚ್ಡಿ ಕೋಟೆ, ಸೋಮವಾರಪೇಟೆ, ಕೆಆರ್ಎಸ್ನಲ್ಲಿ ತಲಾ 2 ಸೆಂಟಿಮೀಟರ್, ಮಾಣಿ, ಮುಲ್ಕಿ, ಪುತ್ತೂರು, ಗುಂಡ್ಲುಪೇಟೆ, ಹೊನ್ನಕೆರೆ, ಚಿಂತಾಮಣಿ, ಸರಗೂರು, ನಾಗಮಂಗಲ, ಕಳಸ, ಚಾಮರಾಜನಗರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 39.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಮುಂದಿನ 5 ದಿನ ರಾಜ್ಯದಲ್ಲಿ ಗರಿಷ್ಠ ಉಷ್ಣಾಂಶದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ದಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೋಬೇಕು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
2: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಆಕಾಶವಾಣಿ ಹಾಸನ FM. ಕೃಷಿ ರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಸಿರು ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ ಬಿತ್ತರವಾಗಲಿದೆ. ಇದರಲ್ಲಿ ಜೈವಿಕ ಇಂಧನವಾಗಿ ಹೊಂಗೆ, ಈ ಕುರಿತು ಮಡೆನೂರು ಜೈವಿಕ ಇಂಧನ ಉದ್ಯಾನ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಬಿತ್ತರವಾಗಲಿದೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್.
1: ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ.
1: ಆಲಿಸಿ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
2: ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.
3: ಆತ್ಮೀಯ ರೈತ ಬಾಂಧವರೇ, ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡಿರುವ ಕಾರ್ಯಕ್ರಮ ಹಸಿರು ಇಂಧನ. ಈಗಾಗಲೇ 4 ಕಾರ್ಯಕ್ರಮಗಳು ಪ್ರಸಾರವಾಗಿ ಇಂದು 5ನೇ ಕಂತು ಪ್ರಸಾರವಾಗ್ತಿದೆ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಕಾರ್ಯಕ್ರಮಕ್ಕೆ ಪೂರಕವಾಗಿ ಕೊನೆಯಲ್ಲಿ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಸರಿಯಾದಂತಹ ಉತ್ತರವನ್ನ ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನ ತಲುಪುವ ಹಾಗೆ ಕಳುಹಿಸಿಕೊಡಿ. ತಡವಾಗಿ ಬಂದಂತಹ ಪತ್ರಗಳು ಹಾಗೂ ತಪ್ಪು ಉತ್ತರಗಳನ್ನ ಬರದಂತಹ ಪತ್ರಗಳನ್ನ ಪರಿಗಣಿಸಲು ಆಗೋದಿಲ್ಲ. ಹಾಗಾಗಿ ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನ ಸೇರುವ ಹಾಗೆ ನಿಮ್ಮ ಪತ್ರಗಳು ಇರಲಿ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನವಾಗಿ ಹೊಂಗೆ, ಈ ವಿಚಾರವಾಗಿ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾ ಎಸಿ ಗಿರೀಶ್ ಅವರೊಂದಿಗಿನ ಸಂವಾದವನ್ನು ಕೇಳೋಣ.

0: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಹಸಿರು ಇಂಧನದ ಸಂಚಿಕೆಯಲ್ಲಿ ಜೈವಿಕ ಇಂಧನವಾಗಿ ಹೊಂಗೆ, ಹೊಂಗೆ ಹೇಗೆ ಬೇಸಾಯವನ್ನು ಮಾಡಬಹುದು, ಇದರಿಂದ ಏನೆಲ್ಲ ಉಪಯೋಗಗಳು ಇದ್ದಾವೆ, ಜೈವಿಕ ಇಂಧನವಾಗಿ ಹೊಂಗೆಯನ್ನು ಹೇಗೆ ಬಳಕೆಯನ್ನು ಮಾಡಿಕೊಳ್ಳಬಹುದು, ಹೊಂಗೆಯನ್ನು ಬೆಳೆದುಕೊಳ್ಳುವ ಮೂಲಕ ನಮ್ಮ ಕೃಷಿಕರು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಮಡೇನೂರಿನಲ್ಲಿ ಇರುವ ಜೈವಿಕ ಇಂಧನ ಉದ್ಯಾನದ ಮುಖ್ಯಸ್ಥರು ಹಾಗೂ ಅಲ್ಲಿಯ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎಸಿ ಗಿರೀಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಈ ಹೊಂಗೆ ನಮ್ಮೆಲ್ಲರಿಗೂ ಕೂಡ ಪರಿಚಯ ಇದೆ, ಆದರೂ ಕೂಡ ಇನ್ನೊಮ್ಮೆ ತಾವು ಅದರ ಪರಿಚಯವನ್ನ ಮಾಡಿಕೊಡ್ಬೇಕು.
1: ಹೊಂಗೆ ಇಡೀ ಭಾರತದಲ್ಲೇ ಬಹಳಷ್ಟು ಪ್ರದೇಶಗಳಲ್ಲಿ ಇದನ್ನ ಬೆಳೀತಾರೆ. ಇದರ ಸಾಮಾನ್ಯ ಹೆಸರು ಹೊಂಗೆ ಅಂತಿದ್ರು, ಸಸ್ಯಶಾಸ್ತ್ರದ ಹೆಸರು ಪೊಂಗೇಮಿಯಾ ಪಿನ್ನೇಟಾ ಅಂತ. ಸೊ ಇದು ಫ್ಯಾಬೇಸಿ ಅಂತ ಕುಟುಂಬಕ್ಕೆ ಸೇರಿರ್ತದೆ. ಇದು ಎಷ್ಟು ಪ್ರಚಲಿತವಾಗಿದೆ ಅಂತಂದ್ರೆ, ಪ್ರತಿಯೊಂದು ಪ್ರದೇಶದಲ್ಲೂ, ಈಗ ಕನ್ನಡದಲ್ಲಿ ಹೊಂಗೆ ಅಂತ ಕರೆದಂಗೆ ಅಸ್ಸಾಂ ಕಡೆ ಅಲ್ಲೆಲ್ಲ ಕರಾಚಲ್ ಅಂತ ಕರೀತಾರೆ, ಬೆಂಗಾಲಿ, ಹಿಂದಿ, ಗುಜರಾತಿಲೆಲ್ಲ ಕರಂಜಾ ಅಂತ ಕರೀತಾರೆ. ಸೊ ತಮಿಳ್ನಲ್ಲಿ ಪೊಂಗಾಮ ಅಂತ ಕರೀತಾರೆ, ಮತ್ತೆ ತೆಲುಗುನಲ್ಲಿ ಕಾನಗ ಅಂತ ಕರೀತಾರೆ. ಹೊಂಗೆ ಮಧ್ಯಮ ಗಾತ್ರದ ಮರ, ಮತ್ತೆ ಈ ಮರ ಸೂರ್ಯನ ಬೆಳಕು ಸಾಕಷ್ಟು ದೊರೆಯುವ ಸ್ಥಳದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ, ಮತ್ತೆ ನೀರಿತ್ತು ಅಂತಂದ್ರೆ ಒಳ್ಳೆ ಇಳುವರಿನೂ ಸಹ ಕೊಡ್ತದೆ. ಎಲ್ಲಾ ಕಡೆನೂ ಇದು ಚೆನ್ನಾಗಿ ಬೆಳೆಯುತ್ತೆ. ಇದು ಒಂದು ಮುಖ್ಯವಾದ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದ್ರೆ, ನೀವು ಮರ ಕಡಿದ್ರೂ ಅದು ಚಿಗುರುತ್ತೆ. ಸೊ ಈಗ ಸಸಿಗಳಲ್ಲಿ ಆಡು ಅಥವಾ ಇನ್ನೊಂದು ಕಟ್ ಮಾಡಿತು ಅಂತಂದ್ರು ಅದು ಮತ್ತೆ ಬೆಳ್ಕೊಂಡು ಸಾಮಾನ್ಯ ಮರವಂಗೆ ಬೆಳೀತಾ ಹೋಗ್ತದೆ. ಯಾವುದೇ ಮಣ್ಣಿದ್ರು ಅದರ ಫಲವತ್ತತೆ ಆಧಾರದ ಮೇಲೆ ತೇವಾಂಶ ಹೆಚ್ಚಿಗೆ ಇದ್ರೆ ಹೊಂಗೆ ಮರ ಚೆನ್ನಾಗಿ ಬೆಳೀತಾ ಇರ್ತದೆ,
0: ಎಲ್ಲಾ ವಾತಾವರಣದಲ್ಲೂ ಬೆಳೆಯುತ್ತೆ.
1: ಹೌದು, ಹೇಳಿದ್ನಲ್ಲ, 10 ಡಿಗ್ರಿ ಸೆಂಟಿಗ್ರೇಡ್ ಇಂದ 40 ಡಿಗ್ರಿವರೆಗೂ. ಹಾಗೇನೆ ನೀರು ಅಷ್ಟೇನೆ, ಕಡಿಮೆ ಮಳೆ ಇದೆ ಅಂತೆಲ್ಲ, ಜಾಸ್ತಿ ಮಳೆ ಇದೆ ಎಲ್ಲಾ ಕಡೆ ಬೆಳೆಯುತ್ತೆ, ಇಳುವರಿ ಅಷ್ಟೇ ವ್ಯತ್ಯಾಸ ಇರುತ್ತೆ.
0: ಇದರ ಸಸ್ಯ ಉತ್ಪಾದನೆಯನ್ನ ಹೇಗೆ ಮಾಡಬಹುದು ಸರ್?
1: ಸಸ್ಯ ಉತ್ಪಾದನೆ ಅಂದ್ರೆ ನಾವು ಫಸ್ಟ್ ಬೀಜದಿಂದ ಮಾಡಬಹುದು. ಬೀಜದಲ್ಲಿ ನಾವು ಹೊಂಗೆ ಸಸಿಗಳನ್ನ ಈಸಿಯಾಗಿ ಬೆಳೆಸಬಹುದು, ಕಾಂಡ ಕಡ್ಡಿಗಳಿಂದಲೂ ಸಸಿಗಳನ್ನ ಉತ್ಪಾದಿಸಬಹುದು. ಆದ್ರೆ ನರ್ಸರಿಲಿ ನಾವು ಸಹ ಇದನ್ನ ಪಾಲಿಥಿನ್ ಕವರ್ ಗಳನ್ನು ಉಪಯೋಗಿಸಿಕೊಂಡು ಬಿತ್ತನೆ ಮಾಡು ಸಹ ಇದನ್ನ ಚೆನ್ನಾಗಿ ಬರ್ತದೆ. ಈ ಮರ ಆಕ್ಚುಲಿ ಮಾರ್ಚ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಇದು ಹೂ ಬಿಟ್ಟು ಕೆಲವು ಕಡೆ ಬೇಗನು ಸಹ ಇಳುವರಿ ಬರ್ತದೆ. ತುಂಬಾ ಇಳುವರಿ ಇರುವಂತಹ ಮರದಿಂದ ಅಥವಾ ಒಳ್ಳೆ ಎಣ್ಣೆ ಇರುವಂತ ಮರದಿಂದ ಪ್ರಮಾಣ ಇರುವಂತದ್ದು, ನಾವು ಅದನ್ನ ಬೀಜಗಳನ್ನ ಆಯ್ದುಕೊಂಡು ಅದನ್ನ ಟ್ರೇನಲ್ಲಿ ಅಥವಾ ನಾವು ಪಾಲಿಥಿನ್ ಕವರ್ ಗಳಲ್ಲಿ ಸಹ ನಾವು ಅದನ್ನ ಹಾಕಿ ಬೆಳೆಸಬಹುದು. ಅಂದ್ರೆ 20-25 ದಿನಗಳಲ್ಲಿ ಅದು ಮೊಳಕೆ ಹೊಡೆದು ಸಸಿಗಳಾಗಿ ಬೆಳೀತದೆ. ಸೊ ಅದು 1 ವರ್ಷ ಇದ್ರೆ 2 ಅಡಿ 2.5 ಅಡಿ ಮೇಲಾದಾಗ 3 ಅಡಿವರೆಗೂ ನಾವು ಅದನ್ನ ನಾಟಿ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ಇನ್ನೊಂದು ಪದ್ಧತಿ ಅಂದ್ರೆ ಕಸಿ ಕಟ್ಟುವಿಕೆ, ಕಸಿನೂ ಮಾಡಬಹುದು. ಅದಕ್ಕೆ ರೂಟ್ ಸ್ಟಾಕ್ ಅಂತ ಬೇಕಾಗ್ತದೆ. ಅದು ಯಾವುದೇ ಬೀಜಗಳಿಂದನು ಸಹ ನಾವು ಸಸಿಗಳನ್ನ ಬೆಳೆದು, ನಾನು ಏನ್ ಹೇಳಿದೆ, ಕವರಲ್ಲಿ ಬೆಳಿಬೇಕಾಗ್ತದೆ. ಇನ್ನೊಂದು ಒಳ್ಳೆ ಉತ್ತಮ ಇಳುವರಿ ಮತ್ತೆ ಎಣ್ಣೆ ಅಂಶ ಇರುವಂತ ಮದರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಆ ಗಿಡಗಳಿಂದ ನಾವು ಕಡ್ಡಿಗಳನ್ನ, ಅಂದ್ರೆ ಕಿರುಬೆರಳಿಂದ ಸೈಜ್ ನಲ್ಲಿರುವಂತ ಕಡ್ಡಿಗಳನ್ನ ನಾವು ಕಟ್ ಮಾಡಿಕೊಂಡು ಅದನ್ನ ಕಸಿ ಮಾಡಿದ್ರೆ, ನೀವೇನು ಕೆಳಗಡೆ ಒಳ್ಳೆ ಇಳುವರಿ ಮತ್ತೆ ಎಣ್ಣೆ ಇರುವಂತ ಮರ ಇದೆ, ಅದರದ ಏನು ಮದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅವೆಲ್ಲ ಈ ಒಂದು ಕಸಿ ಮಾಡಿರುವಂತ ಸಸಿಗಳಿಗೆ ಬರ್ತದೆ. ಇಳುವರಿನೂ ಹೆಚ್ಚಿರುತ್ತೆ, ಹಾಗೆ ಎಣ್ಣೆ ಅಂಶನೂ ಹೆಚ್ಚಿರ್ತದೆ. ಸೊ ಇದು ಬೇಡಿಕೆನೂ ಹೆಚ್ಚಿಗೆ ಇರ್ತದೆ. ಯಾಕೆ ಅಂತಂದ್ರೆ ಒಳ್ಳೆ ಇಳುವರಿ ಕೊಡೋದ್ರಿಂದ ನಾವು ಇದನ್ನ ಕಸಿ ಮಾಡಿ ಅದನ್ನ ಮಾಡಿದಾಗ ಇನ್ನೊಂದು ಮುಖ್ಯವಾಗಿ ಬೇಗ ಇಳುವರಿ ಬರ್ತದೆ. ನಾವೇನು ಬೀಜದಿಂದ
0: ಮಾಡಿದ್ರೆ
1: 7-8 ವರ್ಷ ತಗೊಂಡ್ರೆ, ಕಸಿ ಮಾಡಿದ 3-4 ವರ್ಷಕ್ಕೆ ಎಲ್ಲ ಒಳ್ಳೆ ಇಳುವರಿ ಕೊಡೋಕೆ ಶುರು ಮಾಡ್ತವೆ. ಮತ್ತೆ ರೋಗ ನಿರೋಧಕ ಶಕ್ತಿನೂ ಸಹ ಏನು ಅದರ್ ಪ್ಲಾಂಟ್ಸ್ ಅಲ್ಲಿ ಏನಿತ್ತು ಆ ರೀತಿ ಇರ್ತದೆ. ಹಾಗಾಗಿ ಕಸಿ ಮಾಡಿರೋದು ಉತ್ತಮ, ಆದರೆ ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಇರೋದ್ರಿಂದ ನಾವು ಫ್ರೀ ಡಿಸ್ಟ್ರಿಬ್ಯೂಷನ್ ಅದನ್ನ ಉಪಯೋಗಿಸೋದಿಲ್ಲ.
0: ಈ ಹೊಂಗೆಗೆ ಇವತ್ತು ಬಹಳ ದೊಡ್ಡ ಬೇಡಿಕೆ ಬಂದಿದೆ ಸರ್, ಒಳ್ಳೆ ಬೆಲೆನೂ ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಆ ಕಾರಣಕ್ಕಾಗಿ ನಮ್ಮ ಕೃಷಿಕರು ಸಾಗುವಳಿಯನ್ನು ಕೂಡ ಮಾಡಿಕೊಂಡು ಇದರ ಅನುಕೂಲಗಳನ್ನು ಮಾಡ್ಕೋಬಹುದು. ಇದರ ಸಾಗುವಳಿಯ ಸಾಧ್ಯತೆಗಳು ಎಲ್ಲೆಲ್ಲಿರುತ್ತೆ, ಹೇಗೆ ನಮ್ಮ ಕೃಷಿಕರು ಇದನ್ನು ಬೆಳಕಬಹುದು?
1: ಜೈವಿಕ ಇಂಧನ ನೀತಿ ಅನುಗುಣವಾಗಿ ನಾವು ಉಳ ಭೂಮಿಲಿ ಹಾಕುವಂತಿಲ್ಲ, ಇದನ್ನ ಫಲವತ್ತಾದ ಭೂಮಿಲಿ ಹಾಕದಲ್ಲೇನೆ. ಇದೇನಿದ್ರು ಜಮೀನಿನ ಬದುಗಳಿರ್ಬೋದು ಅಥವಾ ಬಂಜರು ಭೂಮಿಗಳಿರುತ್ತೆ, ಹಾಗೆ ಸಮುದಾಯ ಭೂಮಿಗಳಿರ್ತವೆ, ಮತ್ತೆ ಶಾಲಾ ಗ್ರೌಂಡ್ಸ್ ಇರ್ತವಲ್ಲ ಅಲ್ಲಿ ಬದುಗಳಲ್ಲಿ ನಾವು ಇದನ್ನ ಸುತ್ತ ಹಾಕೊಂಡು ಇದನ್ನ ಬೆಳವಣಿಗೆ ಮಾಡ್ಕೋಬಹುದು.
0: ಎಲ್ಲೆಲ್ಲಿ ಉಪಯೋಗಗಳನ್ನ ಮಾಡ್ಕೋಬಹುದು ಅಂತಾರೆ ಹೊಂಗೆಯನ್ನ ಬೆಳಕೊಳ್ಳೋ ಮೂಲಕ?
1: ಇದು ಸಹ ಕಲ್ಪವೃಕ್ಷ ಇದ್ದಂಗೆ, ಯಾವುದೇ ಒಂದು ಭಾಗನೂ ಇದರಲ್ಲಿ ವೇಸ್ಟೇಜ್ ಅನ್ನೋದಿಲ್ಲ. ಮುಖ್ಯವಾಗಿ ಇದರಿಂದ ಬೀಜ ತಗೊಳ್ತೀವಿ, ಅದರಿಂದ ಬೀಜ ಸಿಪ್ಪೆ ಬರ್ತದೆ. ಬೀಜ ಹೊಡೆದಾಗ ಸಿಪ್ಪೆನ ನಾವು ಉರುವಲಾಗಿ ಉಪಯೋಗಿಸ್ಕೋಬಹುದು, ಗೊಬ್ಬರವಾಗೂ ಸಹ ಅದನ್ನ ಮಾರ್ಪಾಡು ಮಾಡೋದಕ್ಕೂ ಅನುಕೂಲ ಇರ್ತದೆ. ಈ ಬೀಜದಿಂದ ಎಣ್ಣೆ ತೆಗಿತೀವಿ, ಎಣ್ಣೆ ತೆಗೆದ ಮೇಲೆ ಅದು ಹಿಂಡಿ ಬರ್ತದೆ. ಸೊ ಆ ಹಿಂಡಿನೂ ಸಹ ಒಳ್ಳೆ ಭೂಮಿಗೆ ಫಲವತ್ತತೆ ಕೊಡುವಂತ ಒಂದು ಶಕ್ತಿ ಇರ್ತದೆ. ಸೊ ಸಾರಜನಕ, ರಂಜಕ, ಪೊಟಾಶ್ ಇರೋದ್ರಿಂದ ಅದನ್ನ ನಾವು ಭೂಮಿಗಳಿಗೆ ಹಾಕೋಬಹುದು. ಹಾಗೇನೆ ಈ ಎಣ್ಣೆ ಏನಾಗ್ತದೆ, ಎಣ್ಣೆ ಬಹು ಉಪಯೋಗಿ ಇದು ಸಹ. ಮೊದಲನೇದಾಗಿ ಇದು ದೀಪದ ಎಣ್ಣೆ, ಅನಾಥ ಕಾಲದಿಂದನೂ ಇದನ್ನ ಯೂಸ್ ಮಾಡ್ತಾ ಇದೀವಿ. ಸೊ ದೀಪದ ಎಣ್ಣೆಯಾಗಿ ಉಪಯೋಗಿಸ್ಬೋದು, ಹಾಗೇನೆ ಈ ಎಣ್ಣೆನ ಬಯೋಡೀಸೆಲ್ ಜೈವಿಕ ಇಂಧನ ಮಾಡೋದಕ್ಕೂ ಸಹ ಉಪಯೋಗಿಸ್ಬೋದು. ಒಂದು ಟ್ರಾನ್ಸ್ಎಸ್ಟ್ರಿಫಿಕೇಶನ್ ಅನ್ನೋ ಸಣ್ಣ ರಾಸಾಯನಿಕ ಕ್ರಿಯೆ ಇದೆ. ಈ ಇಂಧನನ ನಾವು ಏವಿಯೇಷನ್ ಫ್ಯೂಯಲ್ಗೂ ಉಪಯೋಗಿಸ್ಬೋದು, ಹಾಗೆ ನಮ್ಮ ವಾಹನಗಳಿಗೂ ಸಹ ಬಳಕೆ ಮಾಡಬಹುದಾಗಿರುತ್ತೆ. ಏವಿಯೇಷನ್ ಫ್ಯೂಯಲ್ಗೆ ಇದು ಬಹಳ ಸೂಕ್ತ ಅನ್ನೋದು ಸಂಶೋಧನೆ ಮುಖಾಂತರ ತಿಳಿದು ಬಂದಿದೆ. ಅದರಲ್ಲಿ ಏನಾಗ್ತದೆ, ಈಗ 2027 ನಂತರ ಏನು ನಮ್ಮ ಭಾರತಕ್ಕೆ ಬರೋ ವಿಮಾನಗಳಲ್ಲಿ ಯಾವುದೇ ವಿಮಾನ ಇರ್ಬೋದು, ಆ ವಿಮಾನದ ಜೈವಿಕ ಇಂಧನ ಉಪಯೋಗಿಸಿ ಬರುವಂತವಕ್ಕೆ ಟ್ಯಾಕ್ಸ್ ಇರೋದಿಲ್ಲ ಅಂತ ಒಂದು ಕಟ್ಟುನಿಟ್ಟಾದ ಆದೇಶ ಇದೆ, ಇರಲೇಬೇಕು ಅನ್ನೋದಿದೆ. ಆ ಒಂದು ಇದರಲ್ಲಿ ಹೊಂಗೆ ಬೀಜದಿಂದ ಬರುವಂತಹ ಒಂದು ಎಣ್ಣೆ ಬಹಳ ಸೂಕ್ತವಾಗಿರೋದ್ರಿಂದ ಅದರ ಬೇಡಿಕೆ ತುಂಬಾ ಹೆಚ್ಚಾಗ್ತಾ ಇದೆ. ರೇಟು ಸಹ ರೈತರಿಗೆ ಒಳ್ಳೆ ರೇಟ್ ಸಿಗುವಂತಹ ಅವಕಾಶಗಳು ತುಂಬಾ ಇದೆ.
0: ಜೈವಿಕ ಇಂಧನವನ್ನ ಬೇರೆ ಬೇರೆ ಇಂಧನದಲ್ಲಿ ಬಳಕೆ ಮಾಡಬಹುದು ಅಂತೀರಿ?
1: ಜೈವಿಕ ಇಂಧನನ ಮುಖ್ಯವಾಗಿ ನಾವು ವಾಹನಗಳು, ಯಾವುದೇ ವಾಹನಗಳಿಗಾದ್ರಾಯ್ತು, ರೈತರು ನಾವು ಇದರಲ್ಲಿ ಪಂಪ್ಸೆಟ್ಗಳಲ್ಲೂ ಸಹ ಇದನ್ನ ಉಪಯೋಗಿಸ್ಬೋದು. ಜನರೇಟರ್ ಉಪಯೋಗಿಸೋರಿದ್ರೆ ಜನರೇಟರ್ ಸಹ ಇದನ್ನ ಉಪಯೋಗಿಸ್ಬೋದಾಗಿರುತ್ತೆ. ಏನು ಡೀಸೆಲ್ ಎಲ್ಲ ಉಪಯೋಗಿಸ್ತೀವಿ ಅಲ್ಲೆಲ್ಲ ಬದಲಿ ಇಂಧನವಾಗಿ ಇದನ್ನು ಉಪಯೋಗಿಸ್ಬೋದು. ಇದ್ರ ಒಂದು ತೊಂದರೆ ಏನು ಅಂತಂದ್ರೆ, ಒಂದ್ಸಲ ಉಪಯೋಗಿಸಿದ್ರೆ ಅದನ್ನ ಕಂಟಿನ್ಯೂಸ್ ಉಪಯೋಗಿಸಬೇಕಾಗ್ತದೆ. ಇಲ್ಲ ಅಂದ್ರೆ ಇದರಲ್ಲಿ ಒಂದು ಕರಂಜಿನ್ ಅಂತ ಒಂದು ಅಂಶ ಇದೆ. ಸೊ ಈ ಕರಂಜಿನ್ ಅಂಶ ಏನಾಗುತ್ತೆ, ಸೆಟ್ಲ್ ಆಗ್ಬಿಡುತ್ತೆ, ಅದು ಕರಗೋದಿಲ್ಲ ಬೇರೆ ಇದರಲ್ಲಿ. ಜೈವಿಕ ಇಂಧನದಲ್ಲಿ ಅಷ್ಟೇ ಅದು ಕರಗೋದ್ರಿಂದ ಸೊ ನಾವು ಅದನ್ನ ಕಂಟಿನ್ಯೂಸ್ ಉಪಯೋಗಿಸ್ಬೋದು. ಉಪಯೋಗಿಸನ್ನು ನಿಲ್ಲಿಸಿದಾಗ ಆ ಕರಂಜಿನ ಹೋಗಿ ಫಿಲ್ಟರ್ ಸಿಗಾಕೊಳ್ಳುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಕಂಟಿನ್ಯೂಸ್ ಆಗಿ ಅದನ್ನು ಉಪಯೋಗಿಸಿ ಎಲ್ಲ ಲಾಭ ಉಪಯೋಗ ಪಡ್ಕೋಬಹುದು.
0: ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಕೂಡ ಇದ್ದಾವೆ.
1: ಔಷಧಿ ಗುಣ ತುಂಬಾ ಇದೆ. ಇದೊಂಥರ ಹಳೆ ಕಾಲದ ಔಷಧಿ ಕೊಡ್ತಾರಲ್ಲ ಸಾಂಪ್ರದಾಯಿಕ, ಅವರುಗಳು ಇದನ್ನ ಬಹಳ ಉಪಯೋಗಿಸ್ತಾರೆ. ಇದ್ರ ಮುಖ್ಯವಾಗಿ ಅಂತಂದ್ರೆ ಇದರಲ್ಲಿ ಏನು ಅಂದ್ರೆ, ಆಹಾರ ಜೀರ್ಣ ಆಗ್ತಿಲ್ಲ ಅಂತಂದ್ರೆ 4 teaspoon ಹೊಂಗೆ ಎಲೆನ ಪುಡಿ ಮಾಡಿ ಸೇವನೆ ಮಾಡೋದ್ರಿಂದ ಫಲಕಾರಿ ಆಗುತ್ತೆ ಅಂತ ಒಂದು ಇದು ಬರ್ತದೆ. ಹಸಿವಾಗದಿದ್ದಲ್ಲಿ 2 teaspoon ಹೊಂಗೆ ಎಲೆ ಪುಡಿನ ಸೇವಿಸಿದ ಹಸಿವಾಗುವಂತೆ ಮಾಡ್ತದೆ. ಬೀಜ, ಕಾಂಡ, ತೊಗಟೆ, ಹಣ್ಣು, ಬೇರುಗಳಲ್ಲಿ ಔಷಧಿ ಗುಣ ಇರ್ತದೆ. ಮನೆ ಮದ್ದಾಗಿ ಉಪಯೋಗಿಸ್ಕೊತಾ ಇರ್ತೀವಿ. ಚರ್ಮದ ರೋಗದಲ್ಲಿ ಕಜ್ಜಿ, ತುರ್ಕೆ ವಾಸಿ ಮಾಡಲು ಸಹ ಇದು ಉಪಕಾರಿಯಾಗಿರುತ್ತೆ. ಏನ್ ಮಾಡಬೇಕು ಅಂತಂದ್ರೆ, ಹೊಂಗೆ ಎಣ್ಣೆನ ಸಮ ಪ್ರಮಾಣದಲ್ಲಿ ನಿಂಬೆ ಹಣ್ಣಿ ರಸದೊಂದಿಗೆ ಬೆರೆಸಿ ಅಲ್ಗಾಡಿಸೋದ್ರಿಂದ ತಿಳಿ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಹಳದಿ ಬಣ್ಣಕ್ಕೆ ತಿರುಗಿದ ಮಿಶ್ರಣವನ್ನು ಕಜ್ಜಿ ತುರ್ಕೆ ಲೇಪನ ಮಾಡಿದಾಗ ನೋವು ಕಡಿಮೆ ಆಗುತ್ತೆ, ಹಾಗೇನೆ ಬೇಗ ವಾಸಿ ಆಗುತ್ತೆ. ಮತ್ತೆ ಮೂಲವ್ಯಾಧಿಗೂ ಸಹ ಹೊಂಗೆ ತುಂಬಾ ಉಪಕಾರಿಯಾಗಿರುತ್ತೆ. 1 gram ಹಸಿ ತೊಗಟೆನ ಖಾಲಿ ಹೊಟ್ಟೆಲ್ ಸೇವಿಸಿದ್ರೆ ಮೂಲವ್ಯಾಧಿಯಿಂದ ರಕ್ತ ಸೋರಿಕೆ ಇವೆಲ್ಲಾನು ನಿಲ್ಲಿಸ್ತದೆ. ಸೊ ಹೊಂಗೆ ಬೇರನ್ನ 1 chamachadashtu ಗೋಮೂತ್ರದಲ್ಲಿ ಅರೆದು ಸೇವಿಸುವುದರಿಂದ ಮೂಲವ್ಯಾಧಿಯ ತೊಂದರೆ ಶಮನವಾಗ್ತದೆ. ಇವಿಷ್ಟು ಮೂಲವ್ಯಾಧಿಗೆ ಸಂಬಂಧಪಟ್ಟಂಗೆ. ಸಕ್ಕರೆ ಕಾಯಿಲೆ ಇರೋರ್ಗು ಸಹ ಇದು ಬಹಳ ಒಳ್ಳೆಯ ಒಂದು ಉಪಶಮನ ನೀಡುವಂತದೆ. ಈ ಹೊಂಗೆ ಹೂವನ್ನು ಸಂಗ್ರಹಿಸಿ ನೆರಳಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡಿಕೊಂಡು ಅದರಿಂದ ಕಷಾಯ ಮಾಡ್ಕೊಂಡು ಕುಡಿದ್ರೆ ಬಾಯಾರಿಕೆ ಶಮನವಾಗ್ತದೆ ಶುಗರ್ ಪೇಷಂಟ್ಸ್ ಇದ್ದವರಿಗೆ. ಸೊ ಜಂತು ನಿವಾರಣೆಗೂ ಸಹ ಹೊಂಗೆ ಎಣ್ಣೆ ಮತ್ತು ಚಿಗುರು ಇದು ಸಹ ಉಪಯೋಗಿಸ್ತೀವಿ. ಈಗ ವಸಂತ ಋತುದಲ್ಲಿ ಹೆಚ್ಚಿಗೆ ಹೊಂಗೆ ಚಿಗುರು ಬಿಡ್ತದೆ, ಮತ್ತೆ ಖಾಲಿ ಹೊಟ್ಟೆಯಲ್ಲಿ ಅಗದು ಆ ಚಿಗುರನ್ನು ತಿಂದಾಗ ಜಂತು ಹುಳು ಹೊಟ್ಟೆಯಲ್ಲೇ ಸತ್ತೋಗ್ತದೆ ಅಂತ ಅಧ್ಯಯನದಲ್ಲಿ ತಿಳಿದು ಬಂದಿದೆ. ಈಗ ಮಕ್ಕಳಿಗೆ ನಾಯಿ ಕೆಮ್ಮಿದ್ದಾಗ ಅದನ್ನು ನಿವಾರಿಸಲು ಸಹ ಹೊಂಗೆ ಬೀಜನ ನುಣ್ಣಗೆ ಪುಡಿ ಮಾಡಿಕೊಂಡು ಅದಕ್ಕೆ ಜೇನುತುಪ್ಪ ಬೆರೆಸಿ 1/2 gram ಮಿಶ್ರಣವನ್ನು ದಿನಕ್ಕೆ 2 ಬಾರಿ ಮಕ್ಕಳಿಗೆ ಕೊಡಬೇಕು. ಕೆಮ್ಮು ಅಲ್ಲದೆ ಎಳೆತವು ಕೂಡ ವಾಸಿಯಾಗ್ತದೆ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ನಿಂಬೆ ರಸ, ಅರಿಶಿನ ಮತ್ತು ಕರ್ಪೂರ ಇವುಗಳನ್ನು ಹೊಂಗೆ ಎಣ್ಣೆಯೊಡನೆ ಬೆರೆಸಿ ತಯಾರಿಸಿಕೊಂಡ ತೈಲವನ್ನು ಹಸು ಮತ್ತು ನಾಯಿಗಳಲ್ಲಿ ಹುಳಿಕಡ್ಡಿ ಅಂತ ಬರ್ತದಲ್ಲ, ಅದು ಹುಳಿಕಡ್ಡಿ ಆಗಿರೋ ಜಾಗದಲ್ಲಿ 12-15 ದಿವಸಗಳು ಹಚ್ಚಿದಾಗ ಹುಳಿಕಡ್ಡಿ ಗುಣವಾಗ್ತದೆ ಅಂತ ಅಧ್ಯಯನದಿಂದನೂ ಕಂಡು ಬಂದಿದೆ. ಈ ಔಷಧಿ ಯಾವುದೇ ಬಗೆಯ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಅಂತ ವರದಿಯಾಗಿದೆ. ಹೊಂಗೆ ಹಿಂಡಿಯಲ್ಲಿ ನಾನಾಗಲೇ ಹೇಳಿದೆ, ಸಾರಜನಕ 3.9% ಇರುತ್ತೆ, ಮತ್ತು ರಂಜಕ ಪೊಟಾಷ್ ಸಹ ಕಡಿಮೆ ಪ್ರಮಾಣದಲ್ಲಿ ಇದ್ದರೂ ಅದು ರೈತರು ತಮ್ಮ ಕೃಷಿ ಬೆಳೆಗಳಿಗೆ ಸಾವಯವ ಗೊಬ್ಬರವಾಗಿ ಇದನ್ನು ತಯಾರಿಕೆ ಮಾಡಿಕೊಂಡು ಉತ್ತಮವಾಗಿ ಇಳುವರಿನ ಪಡೆಯಬಹುದಾಗಿರುತ್ತೆ.
0: ಈ ಹೊಂಗೆಯ ಮಾರುಕಟ್ಟೆ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್.
1: ನಾನು ಆಗಲೇ ಹೇಳ್ದಂಗೆ ಎಲ್ಲ ಕಡೆ ಬೆಳೆಯೋದು ಮತ್ತೆ ಅದನ್ನ ಜಜ್ಜಿ ಸಿಪ್ಪೆಗಳನ್ನ ತೆಗೆದು ಬೀಜಗಳನ್ನ ಕೊಡಬೇಕಾಗ್ತದೆ. ಸೊ ಬೀಜ ಒಣಗಿಸ್ಬೇಕಾಗ್ತದೆ, ತೇವಾಂಶ ಹತ್ತರಿಂದ ಒಳಗಡೆ ಇರಬೇಕಾಗ್ತದೆ. ಸೊ ಅಂತ ಒಂದು ಇದನ್ನ ಜೈವಿಕ ಇಂಧನ ಉದ್ಯಾನಕ್ಕೆ ತಂದುಕೊಟ್ರೆ ನಿಮಗೆ ಸೂಕ್ತವಾದ ಬೆಲೆಯನ್ನು, ಬೆಲೆ ಯಾಕೆ ಹೇಳ್ತಿಲ್ಲ ಅಂತಂದ್ರೆ ಅದರಲ್ಲಿ ಒಣಗಿರೋ ಪ್ರಮಾಣದ ಮೇಲೆ ಹೆಚ್ಚು ಕಮ್ಮಿ ಇರ್ತದೆ. ಆ ಒಂದು ಇದರಲ್ಲಿ ಸುತ್ತಮುತ್ತ 44-45 ನಾವು ಕೊಡ್ತೀವಿ, ಅಲ್ಲಿಗೆ ತಂದು ಕೊಡಬೇಕಾಗ್ತದೆ. ಇಲ್ಲ ನಿಮಗೆ ಕಷ್ಟ ಆಗ್ತಿದೆ ಅಂದ್ರೆ ಒಂದ್ ಕಡೆ ಎಲ್ಲರೂ ಕ್ರೋಢೀಕರಿಸಿ, ನಾವು ಏನು ನನ್ನ ಫೋನ್ ನಂಬರ್ ಕೊನೆಯಲ್ಲಿ ಕೊಡ್ತೀನಲ್ಲ, ಈ ನಂಬರ್ಗೆ ಫೋನ್ ಮಾಡಿ ಇಷ್ಟು ಹೊಂಗೆ ಬೀಜ ಇದೆ, 10 ಕೆಜಿ 20 ಕೆಜಿಗೆಲ್ಲ ಬರೋದಿಲ್ಲ, ಕ್ವಿಂಟಲ್ ಅಥವಾ ಟನ್ ಗಟ್ಟಲೆ ಇದ್ರೆ ಸೂಕ್ತ ಇರ್ತದೆ. ಯಾಕಂದ್ರೆ 10-6 ಜನ ಸೇರ್ಕೊಂಡು ಅಲ್ಲೊಂದು ಇದೆ ಅಂತಂದಾಗ ನಾವು ನಮ್ಮ ವಾಹನನ ಕಳಿಸಿ ಅದೇನು ಬೆಲೆ ಇದೆ ಅದನ್ನ ಕೊಟ್ಟು, ಯಾಕಂದ್ರೆ ಅಲ್ಲಿ ಮಾಯಿಶ್ಚರ್ ಟೆಸ್ಟ್ ಮಾಡಿದಾಗ ಅದು ಬೆಲೆ ಫಿಕ್ಸ್ ಮಾಡ್ತೀವಿ. ಪ್ರತಿಯೊಬ್ಬರು ಅಲ್ಲಿಗೆ ತಂದು ಕೊಟ್ಟರು ನಾವೇನು ತೊಂದರೆ ಇಲ್ಲ, ಇಲ್ಲಿಗೆ ಕೊಟ್ಟರು ತಕ್ಷಣ ನಿಮಗೆ ಪೇಮೆಂಟ್ ಒಂದು ಆಗ್ತದೆ. ಹಾಗೇನೆ ಉಪಯೋಗನೂ ಸಹ ನಮ್ಮ ಜೈವಿಕ ಇಂಧನ ಉದ್ಯಾನಕ್ಕೆ. ಮತ್ತೆ ಮುಂದಿನ ಇದರಲ್ಲಿ ಏನು ನಾನು ಆಗಲೇ ಹೇಳಿದಾಗೆ ಭಾರತದ ಇಂಧನ ಸ್ವಾವಲಂಬನೆಗೆ ನಾವು ಒಂದು ಸ್ವಲ್ಪ ಅಳಿಲು ಸೇವೆ ಮಾಡಿದಂಗೆ ಆಗ್ತದೆ. ದಯಮಾಡಿ ರೈತ ಬಾಂಧವರು ಈ ಒಂದು ಬೆಳೆದಿರೋಂಥ ಏನು ಹೊಂಗೆ ಬೀಜ ಇರ್ಬೋದು, ಯಾವುದೇ ಒಂದು ಎಣ್ಣೆ ಬೀಜದಿಂದ ನಾವು ಈ ಒಂದು ಇಂಧನ ತಯಾರು ಮಾಡುವಂಥ ಎಲ್ಲದರಲ್ಲೂ ನಮಗೆ ಜೈವಿಕ ಇಂಧನ ಉದ್ಯಾನಕ್ಕೆ ಮಾಹಿತಿ ಕೊಟ್ಟರೆ, ಎಲ್ಲಿ ಸೂಕ್ತವಾದ ಸ್ಥಳದಲ್ಲಿ ನಾವು ಹೇಳ್ತೀವಿ ಅಲ್ಲಿಗೆ ತಂದು ಕೊಟ್ಟರೆ ಅಥವಾ ತಾವೇ ಅಲ್ಲಿಂದ ಬಂದು ತಂದು ಕೊಟ್ಟರು ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಕೇಳ್ಕೊಳ್ತೇನೆ.
0: ಈ ಹೊಂಗೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ?
1: ನನ್ನ ದೂರವಾಣಿ ಸಂಖ್ಯೆ 944-985-77-96.
0: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ.
1: 944-985-77-96.
0: ಒಳ್ಳೆಯದು ಡಾಕ್ಟರ್ ಎ ಸಿ ಗಿರೀಶ್ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ಜೈವಿಕ ಇಂಧನವಾಗಿ ಹೊಂಗೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ಇದುವರೆಗೆ ಜೈವಿಕ ಇಂಧನವಾಗಿ ಹೊಂಗೆ ಈ ಕುರಿತಂತೆ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ ಸಿ ಗಿರೀಶ್ ಅವರೊಂದಿಗಿನ ಸಂವಾದ ಕೇಳಿದ್ರಲ್ಲ. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನವಾಗಿ ಬೇವು ಈ ಕುರಿತಂತೆ ಮಡೇನೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ನಾವು ಕಳೆದ ವಾರ ಸಂಚಿಕೆಗೆ ಪೂರಕವಾಗಿ ಕೇಳಿದಂತಹ ಪ್ರಶ್ನೆ, ಜೈವಿಕ ಇಂಧನ ಉದ್ಯಾನ ಯಾವಾಗ ಪ್ರಾರಂಭವಾಯಿತು ಅಂಥೇಳಿ. ಸರಿಯಾದಂತಹ ಉತ್ತರ ಮೇ 6, 2006 ಇಸವಿ. ಗಮನಿಸ್ಕೊಳ್ಳಿ, ಜೈವಿಕ ಇಂಧನ ಉದ್ಯಾನ ಯಾವಾಗ ಪ್ರಾರಂಭವಾಯಿತು? ಸರಿಯಾದಂತಹ ಉತ್ತರ 2006 ಇಸವಿ ಮೇ 6. ಸರಿಯಾದಂತಹ ಉತ್ತರವನ್ನು ಬರೆಯಲು ತುಂಬ ಜನ ಪ್ರಯತ್ನವನ್ನು ಮಾಡಿದ್ರಿ, ಆದರೆ ಯಾರೂ ಕೂಡ ಸರಿಯಾದಂತಹ ಉತ್ತರವನ್ನು ನಮಗೆ ಬರೆದು ಕಳುಹಿಸಿಲ್ಲ. ಕಾರಣ ಏನು ಅಂತಂದರೆ, ಇಸವಿಯನ್ನು ಸರಿಯಾಗಿ ಬರೆದಿದ್ರಿ, ಆದರೆ ದಿನಾಂಕವನ್ನು ತಪ್ಪಾಗಿ ನಮೂದಿಸಿದ್ರಿ. ಸಾಕಷ್ಟು ಜನ ಕೇಳುಗರು ಮೇ 26 ಅಂಥೇಳಿ ನಮೂದು ಮಾಡಿದಿರಿ. 2006 ಇಸವಿ ಸರಿಯಾಗಿದ್ದರೂ ಕೂಡ ದಿನಾಂಕ ತಪ್ಪಾಗಿದೆ. ಹಾಗಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಯಾರೂ ಕೂಡ ವಿಜೇತರು ಇರೋದಿಲ್ಲ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ, ಹೊಂಗೆ ಹಿಂಡಿಯಲ್ಲಿ ಸಾರಜನಕದ ಪ್ರಮಾಣ ಎಷ್ಟು ಇರುತ್ತದೆ ಅನ್ನೋದು. ಗಮನಿಸ್ಕೊಳ್ಳಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಎ ಸಿ ಗಿರೀಶ್ ಅವರು ಹೊಂಗೆ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಈ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ, ಹೊಂಗೆ ಹಿಂಡಿಯಲ್ಲಿ ಸಾರಜನಕದ ಪ್ರಮಾಣ ಎಷ್ಟು ಇರುತ್ತದೆ ಅನ್ನೋದು. ನಿಮ್ಮ ಸರಿಯಾದಂತಹ ಉತ್ತರಗಳು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಅಂಚೆ ಕಾರ್ಡಿನಲ್ಲಿಯೇ ನಿಮ್ಮ ಉತ್ತರಗಳು ಇರಲಿ. ಹಾಗೆಯೇ ನೀವು ಪತ್ರವನ್ನು ಬರೆಯುವಾಗ ನಿಮ್ಮ ಹೆಸರು, ವಿಳಾಸ ನಮೂದಿಸಿ ಜೊತೆಗೆ ದೂರವಾಣಿ ಸಂಖ್ಯೆಯನ್ನು ಕೂಡ ಬರೆದು ಕಳುಹಿಸಿಕೊಡಿ. ನೀವು ಪತ್ರವನ್ನು ಬರೆಯಲು ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮ ರಸ್ತೆ, ಹಾಸನ 573-202. ಗಮನಿಸ್ಕೊಳ್ಳಿ, ತಡವಾಗಿ ಬಂದಂತಹ ಪತ್ರಗಳನ್ನು ಪರಿಗಣಿಸೋದಿಲ್ಲ. ಹಾಗಾಗಿ ನಿಗದಿತ ದಿನದ ಒಳಗೆ ಅಂದರೆ ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ನಿಮ್ಮ ಪತ್ರಗಳನ್ನು ಕಳುಹಿಸಿಕೊಡಿ. ಜೊತೆಗೆ ಕಾರ್ಯಕ್ರಮವನ್ನು ಆಲಿಸಿಕೊಂಡು ಪ್ರಯೋಜನವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
0: ಇದುವರೆಗೆ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.

0: ಕಾರ್ಯಕ್ರಮ ಅರಳಿಕಟ್ಟೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಕೇಳಿ ಕಾರ್ಯಕ್ರಮ ಅರಳಿಕಟ್ಟೆ.
1: ಅಣ್ಣ ಶಂಕರಣ್ಣ, ನನಗೆ ನೀನು ತುಂಬಾ ಅರ್ಜೆಂಟ್ ಆಗಿ ಒಂದು ತಕ್ಷಣಕ್ಕೆ ಒಂದು ಹೆಲ್ಪ್ ಮಾಡ್ಬೇಕಲ್ಲ. ಈಗ
2: ಏನ್ ಹೇಳಪ್ಪ ಅಂತದ್ದು,
1: ಈಗ ನಮ್ಮೂರಿನಲ್ಲಿ ಟ್ರ್ಯಾಕ್ಟರ್ಗಳ ಸಂಖ್ಯೆ ಜಾಸ್ತಿ ಆಯ್ತು.
2: ಹೌದು,
1: ಆದ್ರೆ ನಾವು ಕರೆದಾಗ ಸಿಗ್ಗದಿಲ್ವಲ್ಲ, ಅದೊಂದು ಬಹಳ ಬೇಜಾರು ನೋಡು.
2: ಅದು ಸೀಸನಲ್ ಪ್ರಾಬ್ಲಮ್ ಅಂತ ಹೇಳಿ.
1: ಹಂಗಂತೀಯ?
2: ಈಗೆಲ್ಲ ಸ್ವಲ್ಪ ಅಲ್ಲಲ್ಲಿ ಮಳೆ ಆಗೈತೆ, ಉಳಕ್ಕೆ ಕರೆದು ಬಿಡ್ತಾರೆ, ಹಂಗಾಗಿ ಅಲ್ಲಿ ಹೋಗಿ ಉಳ್ತಾ ಇರ್ತಾರೆ. ಇನ್ನು ಸ್ವಲ್ಪ ಈಗ ಹೆಚ್ಚು ಕಮ್ಮಿ ಒಂದು ಜೂನ್ ಜುಲೈ ವರೆಗೂ ಹಂಗೆ ಶಂಕರಣ್ಣ.
1: ಇನ್ನೂ 2 ತಿಂಗಳು ಕಾಯ್ಬೇಕಾ?
2: ಇನ್ನು 2 ತಿಂಗಳವರೆಗೂ ಅಂತ ಅಂದ್ರೆ ಬಂದು ಉಟ್ಕೊಡ್ತಾರೆ,
1: ಡಿಮ್ಯಾಂಡ್ ಜಾಸ್ತಿ ಅಂತ.
2: 2 ತಿಂಗಳು ಕಾಯ್ಬೇಕಾಗಿಲ್ಲ ನೀನು, ನಿನ್ ಟೈಮ್ಗೆ ಹಾಕಲ್ಲ ಅವು. ಯಾಕೆಂತಂದ್ರೆ ಮಳೆ ಬಿದ್ರೆ ಒಂದೇ ಸರಿ ಊರ್ಗೆಲ್ಲ ಬಿದ್ಬಿಡ್ತದೆ.
1: ಹೌದೌದು,
2: ಎಲ್ಲರೂ ನಾನು ಉಳಿಸ್ಬೇಕು ನಾನು ಉಳಿಸ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾರೆ. ಹಂಗಾಗಿ ಸ್ವಲ್ಪ ಈಗ ಡಿಮ್ಯಾಂಡ್
1: ಜಾಸ್ತಿ ಆಗೈತೆ. ನನ್ಗೇನಿಲ್ಲ ನೋಡು, ಕಳೆದ್ವಾರದಾಗೆ ಒಳ್ಳೆ ಮಳೆ ಆಗಿ ಒಂದ್ 2 ದಿನ ಬಿಟ್ಟು ಆಕ್ಸನ ಅಂತ ಅನ್ಕಂದೆ. ಆದ್ರೆ ನಾನೇ ನಡ್ಕೊಂಡು ಹೋಗಕ್ಕಾಯ್ತಿತ್ತಿಲ್ಲ, ಹೂತ್ಕತ್ತಿತ್ತು, ಆ ಪಟ್ಟಿ ಮಳೆ ಬಿದ್ಬಿಡ್ತು. ಹಂಗಾಗಿ ಈಗ ಒಸಿ ಚೆನ್ನಾಗಿ ಒಣಗಿತ್ತ, ಒಂದ್ 2 ಹುಕ್ಕಿ ಹೊಡೆಸ್ಬಿಡೋಣ ಹೊತ್ತಲಾಗಿ ಒಂದ್ ಯಾವ್ದಾದ್ರು ಕಾಳು ಪಳ ಹಾಕ ಕಾಯ್ತದೆ ಅಂತ ಅನ್ಕಂದಿದ್ದೆ. ಅದಕ್ಕೆ ನಾನು 3 ದಿನದಿಂದ ನೋಡ್ತಾ ಇದ್ದೀನಿ, ಯಾರು ಸಿಗ್ತಾ ಇಲ್ಲ,
2: ಸಿಗ್ತಾ ಇಲ್ಲ,
1: ಮನೆ ಮುಂದೆ ಓಡಾಡ್ತಾರೆ. ಫೋನ್ ಮಾಡ್ರಿ, ಫೋನ್ ತೆಗಿಯಕಲ್ಲ,
2: ಫೋನ್ ಮಾಡಕ್ಕಲ್ಲ, ಆಮೇಲೆ ಮನೆ ಮುಂದೆ ಓಡಾಡ್ತಾರೆ ಅಂತಲ್ಲ, ಮಕ್ಕ ಇನ್ನೊಂದ್ ಕಡೆ ತೀರ್ಸ್ಕೊಂಡು
1: ಹೋಗ್ತಾರೆ. ಈಗ ನಾನು ಅದಕ್ಕೆ ಅನ್ಕಂದೆ, ಏನಾದ್ರೂ ನಮ್ಮ ರಮೇಶ್ ಅಣ್ಣಂಗೆ ತೀರ ಪರಿಚಯದವ್ರು ಯಾರು ಗೊತ್ತಿದ್ದು, ಏನಾದ್ರು ನಾಳೆ ನಾಡಿದ್ರಲ್ಲಿ ಏನಾದ್ರು ಒಂದು ಒಬ್ಬರನ್ನ ಇಬ್ಬರನ್ನ ಏನಾದ್ರು ಕಳ್ಸಿಕೊಡ್ತಾನ ಕೇಳೋಣ ಅಂತ ಅನ್ಕಂದು ಮೊದ್ಲು ನಿನ್ ಕೇಳುವ. ನೀನೇನಾದ್ರು ಸ್ವಲ್ಪ ಅವ್ರು ಬಿಜಿ ಅವ್ರ ಅಂತ ಹೇಳಿದ್ಮೇಲೆ ಅವ್ರಿಗೊಂದ್ ಮತ್ ಕಿವಿಗೆ ಹಾಕೋಣ ಅಂತ ಅನ್ಕಂದೆ.
2: ಏ ನೀನು ನಾನು ಹೇಳಿದ ಮತ್ ಕೇಳಕಲ್ ಶಂಕರಣ್ಣ, ಸುಮ್ನೆ ಕೇಳ್ತೀಯ ನೀನು, ಹೇಳದ ಒಂದು ಕೇಳಕಲ್ಲ ನೀನು.
1: ಅಲ್ಲದು ಮೊದ್ಲೇ ಮಾಡ್ಕೋಬೇಕಾಗಿತ್ತು ಅಂತೀಯ?
2: ಅಲ್ಲ, ಒಂದ್ 2 ಎತ್ ಕಟ್ಕ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ 4 ವರ್ಷದಿಂದಲೂ. ನೀನು ಈಗ ಸ್ವಲ್ಪ ಹಂಗ ಓಡಾಡ್ತೀಯ, ಮತ್ತೆ ಸುಮ್ನೆ ಆಗ್ಬಿಡ್ತೀಯ ಅತ್ಲಾಗಿ.
1: ಆಮೇಲೆ ಮನೇಲಿ ನಿಗಾ ಮಾಡೋರು ಬೇಕಲ್ವಾಣಯ್ಯ?
2: ನೀನಿದ್ಯಲ್ಲ,
1: ಒಬ್ಬನ ಕೈಲಿ ಏನನ್ನ ಅಂತ ಮಾಡ್ಲಿ ನಾನು?
2: ಒಬ್ಬ 10 ಜನ ಸಾಕ್ಬೋದು.
1: ಅಲ್ಲ, ಆಗ ಈಗ ಹಾಕಲ್ಲ,
2: ಈಗ ಹಾಕಲ್ಲ ಅಂತ.
1: ವಯಸ್ಸಾಯ್ತು ಅಣ್ಣಯ್ಯ?
2: ಏನಿಲ್ಲ, ವಯಸ್ಕೋದ್ಕು ಸಂಬಂಧಿಲ್ಲ, ವಯಸ್ಸಾದ್ರೆ ದನಗಳು ನೋಡ್ಕೊಳ್ಳೋದು.
1: ಹಂಗಂತೀಯ? ಅಲ್ಲ, ಅದು ದಿಟ್ಟ ಮನೆಯಲ್ಲಾದ್ರೂ ವಯಸ್ಸಾಗವ್ರು ಅವರೇ ಅಂತಂದ್ರೆ, ಈ ದನಕರುಗಳು ಸಾಕೋದು, ಈ ಆಡು ಕುರಿಗಳು ಸಾಕಂಡಿರೋದು, ಈ ತರದ್ದು ನಡೀತಾ ಇರ್ತವೆ.
2: ಹೌದು
1: ನೋಡು, ನಾನು ಈ ಆಡು ಕುರಿ ದನಗಳು ಅಂತಂದಾಗ ಹೊಸಿ ಹಂಗೆ ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ರಮೇಶ್ ಅಣ್ಣ ಈ ಕಡೆ ಬತ್ತವನೆ.
2: ರಮೇಶ್ ಅಣ್ಣ ಬರ ಬಂದ? ರಮೇಶ್
3: ಅಣ್ಣ,
2: ಅಯ್ಯೋ ಏನ್ ಆರಾಮ ಮಾತಾಡೋದು, ಶಂಕರಣ್ಣ ಏನಾರ ಒಂದ್ ಸಮಸ್ಯೆ ತಂದ್ಬಿಡ್ತಾನೆ, ಅದಕ್ಕೆ ಪರಿಹಾರ ಕಂಡ್ಕೊಳ್ಳದೆ ಆಯ್ತದ ನನಗೆ.
3: ಯಾಕೆಂದ್ರೆ ನಾನು ಏನೋ ಮಾಡಕ್ ಹೋಗಿ ಇನ್ನೊಂದಿನ ಆಗ ಬದಲು ಶುರು ಮಾಡೋದನ್ನೇ ನೀಟಾ ಮಾಡ್ಬಿಡವ ಅಂತ ಹೊಸಿ ನೀನ್ ಕೇಳ್ಕೊಂಡೆ ಮಾಡ್ತಾನ.
1: ರಮೇಶ್ ಅಣ್ಣ, ಯಾಕೆಂತಂದ್ರೆ ನಾನೀಗ 3-4 ಸಲ ನಾನೇ ಮಾಡ್ಬಿಡೋದ ಮೊದ್ಲು ಅಂತ ಅನ್ಕೊಂಡು ಕೈ ಹಾಕಿ ಕೈ ಸುಟ್ಕೊಬಿಟ್ಟಿದ್ದೀನಿ. ಅದಕ್ಕೆ ನೀನ್ ಅನ್ಕಂದಂಗೆ ನಾನು ಹೊಸಿ ಅದೇ ಒಂದು ಮಾರ್ಗದಾಗ ಹೋಗೋಣ ಅಂತ ಅನ್ಕೊಂಡು, ಹಣ ಹೆಂಗಾದ್ರೆ ಅನುಭವ ಜಾಸ್ತಿ, ಪರಿಚಯಸ್ಥರ ಸಂಖ್ಯೆ ಹೆಚ್ಚು, ಹಂಗಾಗಿ ಹೊಸಿ ಏನಾದ್ರು ನಮ್ಗೆ ಮಾರ್ಗದರ್ಶನ ಮಾಡಿ ಈ ದಪ್ಪನಾದ್ರೂ ಕೈ ಸುಟ್ಕೊಳ್ದಂಗೆ ಕೈಗೋಸಿ ಏನಾದ್ರು ಜೇನುತುಪ್ಪ ಏನಾದ್ರು ವರಿತನ ಹೆಂಗೆ ನೋಡೋಣ ಅಂತ ಅನ್ಕಂದೆ.
3: ಗೊತ್ತೇನಣ್ಣ, ನಿಮ್ಗೂ ಗೊತ್ತು ನಮ್ ಕಾಲದಾಗೆಲ್ಲ, ಈಗ ಹೆಂಗ ಗೊತ್ತಿಲ್ಲ, ಒಗ್ಗ ಚೆಲ್ಲಕ್ಕೆ ಅಂತಲೇ ನಮ್ಮೂರಗ್ ಒಬ್ರೇ ಒಬ್ರು ಇದ್ರು,
2: ಒಬ್ರೇ ಒಬ್ರು.
3: ಆಮೇಲೆ ಬಿತ್ತಕ್ಕೆ ಅಂತ ಒಬ್ರೇ ಒಬ್ರು, ಆಮೇಲೆ ಅಕ್ಕಡಿ ಹಾಕಕ್ ಹೆಣ್ಮಕ್ಳು ಅವರು ಒಬ್ರೇ ಒಬ್ರು. ಒಂದು ಅದುವಾಗಿ ಹಾಕ್ತಾರೆ, ಎಲ್ಲೂ ದುಪ್ಪು ದುಪ್ಪು ಸುರಿಯಲ್ಲ, ತೀರತ್ತೆ ಎಳ್ಗು ಮಾಡಲ್ಲ. ಆಮೇಲೆ ಎಷ್ಟ್ ಚಂದ ಮಾತಾಡೋರು ಅಂತಂದ್ರೆ, ಕೈ ನೋವು ಮುಂದು ಮಡ್ಲ ಇಂದು ಅನ್ನೋರು. ಮಡ್ಲಿ ಕೈ ಆಯ್ತವು ಅಷ್ಟ್ ಲೇಟ್ ಆಗ್ತವಂತೆ, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ತಿರಲ್ಲ, ಹಂಗೆ ಬೀಜ ಅದಕ್ ಕರೆಕ್ಟ್ ಆಗಿ ಬೀಳ್ಬೇಕು ಅಂತ. ಎಷ್ಟೋ ಸಲಿ ಗೊಬ್ಬರ ಅವತ್ ಚೆಲ್ಲಿ ಅವತ್ ಕುಂಟೆ ಹೊಡೆದು ಅವತ್ ಕೂರಿಗೆ ಹೊಡಿತಾರೆ, ಹೊಸ ಮಣ್ಣು ಬಿಸಿ ಮಣ್ಣು ಆಗ್ಬೇಕು ಅಂತ. ನಾವೆಲ್ಲ ಏನ್ ಮಾಡ್ತೀವಿ, ಅದಕ್ಕೆ ಅದನ್ನು ಕಾಣಲ್ಲ, ಬಿತ್ತದ ಎಷ್ಟು ಅಂತ ಗೊತ್ತಿಲ್ಲ. ಒನ್ ಹಾಡ್ ಕಾರಣ ಕುರಿ ಗೊಬ್ಬರ ಒಗ್ಗ ಚೆಲ್ಲಕ್ಕೆ, ರಾಗಿದ ಒಗ್ಗ ಚೆಲ್ಲಕ್ಕೆ 12 ದಿವಸಕ್ಕೆ ಬಂದ್ ನಿಂತ್ಕೊಂಡಿರೋ ಒಗ್ಗ
2: ಇವತ್ತು ಚೆಲ್ಲಿದೀವಿ ಅಂತ ಅಂದ್ರೆ ಇನ್ನು 15 ದಿವಸಕ್ಕೆ ನಾಟಿ ಮಾಡೋದೇನು ರೆಡಿ ಮಾಡ್ಕೋಬೇಕು.
3: ನಾವ್ ಏನ್ ಮಾಡ್ತೀವಿ ಈಗ, ಪಡಿಸರ್ಕು ಪಾರ್ಪತ್ಯ ಕೊಟ್ರೆ ಒಡಗದ್ದೇಕು ಇದ್ ಮೆದೆ ಆಯ್ತಾ ಅನ್ನಂಗೆ. ನಮ್ಗೇನು ಟ್ಯಾಕ್ಟರ್ ಐತೆ, ದುಡ್ಡಿತ್ತು ಬೀಜ ತಗೊಂಬ ಮರ್ಮರ್ ಅಂತ, ಯಾವಾಗ ಬಿತ್ಬೇಕು ಯಾವಾಗ ಬಿತ್ತು ಗೊತ್ತಿಲ್ಲ.
1: ಟ್ರಾಕ್ಟರ್ ಸಿಕ್ಕಿದ್ರೆ ಬಿತ್ತಕಷ್ಟೇ.
3: ಈಗ ಅದ ಕಂಡು ಬೆದೆ ಕಂಡು ಬಿತ್ತಿದ್ರೆ ಇದ್ ಮಾಡಿದ್ರೆ ಬೇಲಿ ಮೇಲೂ ಬೆಳೀತೈತೆ ಅಂತ ಐತೆ. ಅಂತ ಅನುಭವ ಇರೋದಕ್ಕೆ ಅದಕ್ಕೆ ಹೇಳೋದು ಅಣ್ಣ ಅಂತ ಕೇಳ್ಬೇಕು.
2: ಅದ ಅದಕ್ಕೆ ಬಿತ್ಬೇಕು ಬೆದಕಂಡು ಕಟ್ಟಬೇಕು ಅಂತ.
3: ಹಂಗೆ
2: ಆತರ ಸುಮಾರು ಅವೇ ರಮೇಶಣ್ಣ ಅವೆಲ್ಲವ. ನೀನ್ ಆಗ್ಲೇ ಹೇಳದಲ್ಲ ಒಬ್ಬೊಬ್ಬರು ಒಗ್ಗ ಚಲಕ್ಕೆ ಅಂತ, ಈಗಲೂ ಅವ್ರವ್ರು ಎಲ್ಲವ್ರೆ ಅಂತ ಕೇಳಿ ಹೇಳ್ತೇನೆ. ಈ ನಮ್ಮ ಪೂನಾ ಮಹಾರಾಷ್ಟ್ರ ಬೆಳಗಾವಿ ಈ ಚಿತ್ರದುರ್ಗ ಈ ಕಡೆ ಎಲ್ಲವ ಈರುಳ್ಳಿ ಜಾಸ್ತಿ ಬೆಳೀತಾರೆ. ಈರುಳ್ಳಿ ಪರಿಸ್ಥಿತಿ ಇವತ್ತೇನು ಅಂತ ಗೊತ್ತಾಯ್ತು. ಕಣ್ಣೀರು ಬರಕ್ ಶುರು ಆಗಿ ಎರಡು ನೋಡು. ಈಗ ರೇಟು ಕಡಿಮೆ ಆದ್ರೆ ರೈತರು ಕಣ್ಣೀರ್ ಹಾಕ್ತಾರೆ, ರೇಟ್ ಜಾಸ್ತಿ ಆದ್ರೆ ನಾವು ಕಣ್ಣೀರ್. ಇದೊಂಥರ ನೋಡು ರಮೇಶ್ ಅಣ್ಣ, ಎಂತ ಸಂಬಂಧ.
3: ನಮಗೆ 100 ರೂಪಾಯಿಗೆ 6 ಕೆಜಿ 7 ಕೆಜಿ ಎಲ್ಲ ಕೊಡ್ತಾರೆ. ಪುಣೆ ಹತ್ರ ಬೆಳೆದವರಿಗೆ ಎಷ್ಟು ರೂಪಾಯಿ ಕೊಟ್ಟಿರ್ಬೋದು ಅವನು? ಅವ್ನು ಟ್ರ್ಯಾಕ್ಟರ್ ತಗೊಂಡು ಅವ್ನ ಗಾಡಿಲಿ ಇಟ್ಟು ಅವ್ನು ಮಾರನೇ 100 ರೂಪಾಯಿಗೆ 6 ಕೆಜಿ ಮಾರುವಾಗ ಅವನಿಗೆ ಎಷ್ಟು ಕೊಟ್ಟು ಬಂದ್ರು ಸುಮ್ನೆ ಹೊತ್ಕೊಂಡ್ಬಂದ್ರ ಅಂತ.
2: ಈ ಈರುಳ್ಳಿ ಬೀಜ ಐತಲ್ಲ ಅದು ಚೆಲ್ಲದೊಂದು ಕಲೆ ಐತೆ.
3: ನಿಜ ಕಣ, ಸೊಪ್ಪಿನ ಬೀಜ ಇದ್ದಂಗ ಅದು.
2: ಸೊಪ್ಪಿನ ಬೀಜ ಪಟ ಮಾಡ್ಕೊಂಡ್ಬಿಡ್ತಾರೆ.
3: ನಿಜ,
2: ಪಟ ಮಾಡ್ಕೊಂಡು ಅದ ಚಲ್ಕೊಂಡ್ ಚಲ್ಕೊಂಡ್ ಚಲ್ಕೊಂಡ್ ಚಲ್ಕೊಂಡ್ ಬರೋದು. ಅದು ಊರಲ್ಲಿ ಒಬ್ನೇ ಇರ್ತಾನೆ, ಒಬ್ರ ಇಬ್ಬರ ಇರ್ತಾರೆ. ಯಾಕೆಂತಂದ್ರೆ ಕರೆಕ್ಟ್ ಆಗಿ ಬಿಡ್ಬೇಕು ನೋಡೋದು. ಈಗ ರಾಗಿ ಒಂದ್ ಹೆಚ್ಚು ಕಮ್ಮಿ ಬಿದ್ರುವೆ 12 ದಿವಸ ಕೇಳ್ತೇವೆ. ಇದು ಈರುಳ್ಳಿ ಬಡ್ಡೆ ಇಷ್ಟ
3: ಜಾಗ ಬೇಕು
2: ಅಂದ್ರೆ ಅಷ್ಟ್ ಜಾಗದೊಳಗು ಬೀಳಬಾರದು ಬೀಜ ಒಂದುವೆ. ಆತರ ಬೀಜ ಚೆಲ್ಬೇಕು ಅಂತ ಅಂದ್ರೆ ಅದು ನಿಜವಾದ ಕಲೆ ರಮೇಶ್
1: ಅನುಭವ ಇರೋರಾಗ್ಬೇಕು. ಅದಕ್ಕೆ
3: ಮೊದ್ಲೆಲ್ಲ ಸಸಿ ಹಾಕರು ಅಂದ್ರೆ ಒಗ್ಗಚ್ಚಲ್ಲಿ ಸಸಿ ಕರೆಕ್ಟ್ ಆಗಿ ಇಷ್ಟುದ್ದ ಇಷ್ಟುದ್ದ 4 ಕಡೆ ಅರ್ಥ ಬಡಂಗ್ ಮಾಡಾರ. ಆಮೇಲೆ ಈಜಿ ಮಾಡ್ಕೊಂಡ್ಬಿಟ್ಟು ಜನ ಸಿಗಲ್ಲ ಅಂತ ಬಿತ್ತಕ್ ಶುರು ಆದ್ರ ಬಿತ್ತರ್ ಏನ್ ಮಾಡೋರು ಎದ್ವಾ ತದ್ದು ಏನ್ ರೊಟ್ಟೆಗ ಹತ್ರ ಹುಟ್ಟಂಗ್ ಬಿತ್ ಬಿಡೋ. ಬಿತ್ತರಿ ಏನ್ ಕತೆ, ಅದು ಎಷ್ಟು ಬೆಳ್ಳುದ್ದ ಬೆಳದ್ ಬೆಳ್ಳುದ್ದ ಕೊನೆ ತಕ್ಕ ಬೆಳ್ಳುದ್ದಕ್ಕೆ ತೆನೆ ಅಷ್ಟೇ
1: ಮೊರಟ್ಕೊಂಡ್ಬಿಡೋದು.
3: ಹಂಗಾದಾಗ ಏನ್ ಮಾಡೋರು ಅಂದ್ರೆ ಆಗದನಿಗೆ ಆಲೂಬಾನ ಇಕ್ಕಿ ಅಡ್ಡೊಡೆಯಕ್ ಬಿಡ್ಬೇಕಾಯ್ತ. ಅವನು ಇಂತ ಚೆನ್ನಾಗಿ ಈತಲ್ಲ ಹೊಲ, ಇವನು ಮನೆ ಕೆಟ್ಟ ಹೋಗ ಇವನು ಕೆಡಿಸ್ಬೇಕು ಅಂತ ಅವನು ಯುದ್ಧದ ಶಕ್ತಿನೆಲ್ಲ ಬಿಟ್ಟು ಕುಂಟೆ ಅದ್ಮೀರೆ ಅಷ್ಟು ಕಿತ್ಕೊಂಡು ಆದ್ರೆ ಉಳ್ದದ್ 4-4 ಇರೋಲ್ಲ, ಅವ್ರು 100 ಪಟ್ಟು ಕಾಲ್ ಬಿಡೋ. ಎಂತ ಚಂದಾಗಿದೆ,
2: ಭಾರಿ ಚೆನ್ನಾಗಿದೆ
3: ಅಂದ್ರೆ
2: ಐಡಿಯಾ ನೋಡ್ರ ರಮೇಶ್ ಅಣ್ಣ. ಯಾಕ್ದನ್ ಕರ್ಕೊಂಬರೋದು ಅದು ಒಂದ್ ಚಾಲೆಂಜ್. ಕರ್ಕೊಂಬಂದು ಆಲೂಬಾನ ಬೇರೆ ಹಾಕ್ಬೇಕು, ಆಮೇಲೆ ಹೊಡಿಬೇಕು
3: ಅಂದ್ರೆ ನಾವು ಸೊಸಿ ಹಾಕ್ಲಿ ಬಾಳೆ ಹಾಕ್ಲಿ ಒಂದ್ ಕುನಿ ಕುಯ್ಯಕ್ಕೂ ಮನ್ಸು ಬರಕಲ್ಲ. ಬಾಳೆ ಗಿಡ ಹಾಕಿರೆ ಈ ಸುತ್ತಮುತ್ತ 4-5 ಕುನಿ ಹೊಡಿರ್ತಾವಲ್ಲ ಗಿಡ ಹಾಕ್ತಾರಿಗೆ ಅದು ಪ್ರೀತಿ ಮಕ್ಕಳದಂಗೆ. ಗುಣಿ ಕುಯ್ಯಕ್ಕೂ ಮನ್ಸು ಬರಕಲ್ಲ, ಒಂದ್ ನೋಡ್ಬೇಕು ಅಂತ ಅವ್ರು ಹೊಟ್ಟೆ ಉರಿತಿದ್ದೆ. ಹಂಗೆ ರಾಗಿ ಬಿತ್ತಗಳು ಹಂಗೆ ಬಿತ್ತ ಮನೇಲಿ ಅವ್ರೆ ಅಡ್ಡೊಡಿಯಕ್ ಇಷ್ಟನೇ ಆಗಲ್ಲ. ಬೆಳದಂಗೆ ಬೆಳಿಲ್ ಬಿಡ ಅತ್ಲಿ ನಾವೇ ಹೊಡೆದಾಕಿತ್ತಕ್ಕದನ್ ಮಕ್ಳು ಸಾಕ್ದಂಗೆ. ಅವ್ನ ಆಗದನಾದ್ರೆ ಅವನಿಗೂ ಸಂಬಂಧ ಇರಲ್ಲ, ಕಿತಾಕ್ ಹಾಳು ಮಾಡೋಣ ಅಂತ ಕಿತಾಕಿರು. ಉಳ್ದಿದ್ದೆಲ್ಲ ರಾಗಿ ಚೆನ್ನಾಗಿ ಬೆಳಿತೈತೆ, ಬೆಳಗಿದ್ದಷ್ಟು ತೆನೆ ಜಾಸ್ತಿ ಆಗುತ್ತೆ.
2: ಚೆನ್ನಾಗೆಲ್ಲ ಸೆಟ್ ಆಗ್ಬಿಡೋದು. ಆಮೇಲೆ ಈ ವಡ್ರಾಗಿ ನಾಟಿ ಅಂತ
3: ಮಾಡೋದು
2: ಎಲ್ಲಿ ಜಾಸ್ತಿ ಬಿದ್ದಿರ್ತದ ಅವೆಲ್ಲ ಕಿತ್ಕೊಂಡು ಮತ್ತೆ ಬೇರೆ ಕಡೆಗೆ ಹೋಗ್ಬಿಟ್ಟು ಎಲ್ಲಿ ಬಕ್ಲಾಗಿರ್ತದ ಅಲ್ಲಿ
1: ನಾಟಿ ಮಾಡೋದು.
2: ಎಲ್ಲ ಒಂದ್ ಕಾಲ ಇದ್ದು ಬಿಡು ರಮೇಶ್ ಅಣ್ಣ.
3: ಈಗ ಇನ್ನು ಹೆಂಗ್ ಬಂದಿತ್ತೆ ರಾಗಿ ರೇಟು ನೆಪೆಟಲ್ಲಿ ಕೊಟ್ಬಿಟ್ರ ಕೇಳಿರ್ತಿರಲ್ಲ, ಈ ಫಿಕ್ಸ್ ಆಗಿ 4,500 4,800 ತನಕ ಬಂದಿತ್ತ. ಸುಮ್ ಯಾವ ಲೆಕ್ಕಕ್ಕೆ ಅಂತಂದ್ರೆ ಬ್ಯಾಸೆ ಹೊಡೆದಿದ್ದಿಸ್ಲೇ ಚೆಲ್ಲಿ ಬಿಟ್ಟು ಇನ್ನೊಂದು ಬ್ಯಾಸೆ ಹೊಡಿತಾ ಇದಾರೆ. ಚೆಲ್ಲಿ ಬಿಡ್ತಾ ಇದಾರೆ ಅಂದ್ರೆ ಹೇಳಕ್ ತೀರ್ದು. ಈಗ ನಾವೇ ಹೇಳ್ದಂಗ ಯಾರು ಅನುಭವ ಇಲ್ದಾನೆ ಬಂದು ಎತ್ಲಬೇಕ ಅತ್ಲಕ್ ಚೆಲ್ಲು ಹೆಂಗ್ ಹೆಂಗ್ ಬೇಕಂಗ್ ಹುಟ್ಟು. ಆಮೇಲೆ ಈಗ ಕಳೆ ಕೀಳೋದು ಪ್ರಶ್ನೆ ಇಲ್ಲ, ಕಳೆ ವ್ಯವಸ್ಥೆ ಹೊಡೆದ್ಬಿಡೋದು. ಅದು ಬಂದ್ರೆ ಬಂತು, ಬರ್ದಿದ್ರಿಲ್ಲ
2: ಎಷ್ಟು ಬರ್ತದ ಅಷ್ಟು ಬರ್ಲಿ ಬಿಡು ಅಂತ
3: ಹಂಗ ಆ ಲೆಕ್ಕಕ್ಕೆ ಆಗೋದು.
2: ಯಾಕೆಂದ್ರೆ ಇವತ್ತು ಆಗಿರೋಂತ ಈ ಲೇಬರ್ ರೇಟ್
1: ಪ್ರಾಬ್ಲಮ್,
2: ರಮೇಶಣ್ಣ ಬಿತ್ತನೆ ಬೀಜದ ರೇಟು ಗೊಬ್ಬರದ ರೇಟು ಇವೆಲ್ಲ ನೋಡಿದ್ರೆ ಯಾರಿಗ್ ಬೇಕು ಅನಿಸ್ತದೆ. ಇದೆಲ್ಲಾನು ಸಹಿಸ್ಕೊಂಡು ಇವತ್ತಿಗೂ ಮಾಡ್ತಾವ್ರಲ್ಲ
1: ರಮೇಶಣ್ಣ,
2: ಎಂತದ್ದು ಎಷ್ಟು ನಮಸ್ಕಾರ ಹಾಕಿದ್ರು.
3: ಅಲ್ಲೇ ಸರ್ಕಾರನು ತುಂಬಾ ಸಪೋರ್ಟ್ ಮಾಡಿದ್ದಾರೆ.
2: ಇಲ್ಲಾಂದ್ರೆ ಸರ್ಕಾರ ಸಪೋರ್ಟ್ ಚೆನ್ನಾಗಿ ಸಿಗ್ತಾ
3: ಇಲ್ಲಾಂದ್ರೆ ರಾಗಿ ಬೆಳೆಯಕ್ ಆಗ್ತಿರ್ಲಿಲ್ಲ. ಈಗ ಏನಾಗುತ್ತೆ, ಕುಯ್ಯಕ್ಕೆ ಒಂದ್ ಎಕರೆಗೆ 2 ಎಕರೆಗೆ 30,000 40,000 ಕೇಳ್ತಾರೆ ಬರೇ ಕುಯ್ಯಕ್ಕೆ. ಆಮೇಲೆ ಕಟ್ಟಕ್ ಬೇರೆ ಮತ್ತೆ ಒಕ್ಕಣೆ ಮಾಡಕ್ ಬೇರೆ. ಹಂಗಾಗಿ ಏನ್ ಮಾಡ್ತಾರೆ, ಬಿತ್ತುವಾಗ ಈಜಿ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಲಾಸ್ ಆದ್ರೂ ಪರ ಕೊನೆಗೆ ಜಾಸ್ತಿ ದುಡ್ಡು ಬರುತ್ತಲ್ಲ. ಬಿತ್ತುವಾಗ ಈಜಿ ದುಡ್ಡಾಗೆ ಬಿತ್ತಾರೆ, ಕಳೆಗೆ ನಾಶಕ ಬಳೆ ನಾಶಕ ಬರೆದು ಬೆಳೆಸ್ಬಿಡ್ತಾರೆ. ಕುಯ್ಯುವಾಗ ಇದ್ದೇ ಇರೋದ್ ಖರ್ಚು ಅಂತ ಅವಾಗೇನ್ ಮಾಡುದು, ಟ್ರ್ಯಾಕ್ಟರ್ ತಂದು ಯಾವ ಲೆಕ್ಕಕ್ಕೆ ಅಂತಂದ್ರೆ 30 ಚೀಲ ಆಗ ಜಾಗದಲ್ಲಿ 20 ಆಗುತ್ತೆ, 10 ಚೀಲ ರಾಗಿ ಕೆಳಗೆ ಬೀಳುತ್ತೆ. ಒಂದ 100 ಉಲ್ಲಾಗ ಜಾಗಕ್ಕೆ 50-60 ಉಂಡೆ ನೆಲಕ್ಕೆ ಹೋಗುತ್ತೆ. ಆಮೇಲೆ ಮರದಡಿ ಕೀಳಲ್ಲ ಮಿಷಿನ್. ಆಮೇಲೆ ಒಂದ್ ಮಾಳದಿಂದ ಮೇಕ್ ಬರ್ತೈತೆ, ಅಲ್ಲಿ ಅರ್ಧ ಹೋಗುತ್ತೆ. ಯಾಕೆಂದ್ರೆ ಕಲ್ಲಿದ್ರೆ ಅವು ಬ್ಲೇಡ್ ಹೋಗ್ಬಿಡ್ತವೆ, ಭಾರಿ ರಿಸ್ಕ್ ಐತೆ. ಹಂಗಾಗಿ ಪಾಪ ಪುಣ್ಯಾತ್ಮರು ನೀವು ಹೇಳ್ದಂಗೆ ಮಾಡ್ತಿರೋದೇ ದೊಡ್ಡ ವಿಷಯ.
2: ದೊಡ್ಡ ವಿಷಯ ಇವ ನೋಡೋ, ಇಷ್ಟೆಲ್ಲ ಜನಸಂಖ್ಯೆ ಇದ್ರು ನಮಗೆ ಕೆಲಸ ಮಾಡಕ್ ಜನ ಸಿಗ್ತಾ ಇಲ್ಲ. ಅದ್ ಏನಾಗೈತೋ ಏನ್ ಕತೆನ ಗೊತ್ತಿಲ್ಲ. ಅಲ್ಲಿ ಫ್ಯಾಕ್ಟ್ರಿಲೂ ಜನ ಇಲ್ಲ ಅಂತಾರೆ, ಆಯ್ತಾ. ಇಲ್ಲಿ ಹೊಲದಲ್ಲಿ ನಿನ್ ಯಾವ್ದೇ ಸಣ್ಣ ಪುಟ್ಟ ಉದ್ಯಮಕ್ಕೆ ಹೋಗ ರಮೇಶಣ್ಣ,
1: ಜನ ಇಲ್ಲ
2: ಅಂತ ಹೇಳ್ಬಿಟ್ಟು ಬಾಗಿಲ ಹಾಕ್ತವ್ರೆ ಅಷ್ಟ. ಇನ್ನೂ ಹೆಚ್ಚು ಜನಸಂಖ್ಯೆ ಆಗ್ಬೇಕು ಅಂತ ನನ್ಗೆ ಗೊತ್ತಾಯ್ತಿಲ್ಲ.
1: ಅಲ್ಲ, ಈ ಪಟ್ಟಿ ಜನ ಇದ್ರು ನಾವ್ ಯಾವ್ದೇ ಕ್ಷೇತ್ರಕ್ಕೆ ಹೋದ್ರು ಯಾವ್ದೇ ಕೆಲಸ ಮಾಡಕ್ ಹೋದ್ರು ಜನ ಇಲ್ಲ ಅನ್ನೋ ಪದ ಬಿಟ್ಟು ಅವ್ದ ಜನ ಹೆಚ್ಚಾಗವ್ರೆ ಜನ ಸಾಕ್ ನಮ್ಗೆ ಅನ್ನೋ ಪದವೇ ಇಲ್ಲಾರ ಬಿಡಲ್ಲ.
2: ಅಲ್ಲ, ಈಗ ಜನ ಕೆಲಸ ಮಾಡಿದ್ಮೇಲೆ ರಮೇಶಣ್ಣ ಅದ್ ಏನ್ ಮಾಡ್ತವ್ರೆ ಅಂತವ
3: ಅಣ್ಣ. ಏನಾಗಿ ಹೋಯ್ತು ಗೊತ್ತಾ, ಇದೊಂದು ದೊಡ್ಡ ಸಾಮಾಜಿಕ ಪಿಡುಗು ಸಮಸ್ಯೆ ಅಂತೀವಲ್ಲ ಆ ರೀತಿ ಆಗೋದು. ಯಾಕೆಂದ್ರೆ ಎಲ್ಲಾ ದಡಿಲ್ ಬಡದಂತ ಗಂಡ್ ಮಕ್ಳು ಊರಗೆ ಎಲ್ಲರೂ ಇದ್ದಾರೆ. ಆದ್ರೆ ಇವತ್ತು ಮುಂದಿನ ಅವ್ರ ಸಂಸಾರ ಬಾಳ್ವಿಗೆ ಹೆಣ್ಣು ಗಂಡು ತರಬೇಕು ಅಂತಂದ್ರೆ ಹೆಣ್ಣು ಕೊಡೋರಿಲ್ಲ ಗಂಡು ಕೊಡೋರಿಲ್ಲ. ಹಂಗಾಗಿ ಕೃಷಿಕರಲ್ಲಿ ಮಾಡಕ್ಕೆ ಬೇಕಾದಷ್ಟು ಕೆಲಸ ಐತೆ, ಬೇಕಾದಷ್ಟು
1: ಅವಕಾಶವೂ ಐತೆ,
3: ಉದ್ಯೋಗ ಸಿಗುತ್ತೆ. ನೀವು ಬರ್ತೀವಿ ಅಂದ್ರೆ ಸಾಕು ಸರ್, ಸುಮ್ನೆ ಹೋಗಿ ನಿಂತ್ಕೊಂಡ್ರೆ 500 ರೂಪಾಯಿ ಕೊಡ್ತಾರೆ ಸರ್. ಇವತ್ತು ಹೊಲದ ಹತ್ರ ತೋಟದ ಹತ್ರ ನನ್ನ ಜೊತೆ ನಿಂತ್ಕೊ ನಿನ್ ಸಪೋರ್ಟ್ಗೆ, ಇವತ್ತು ನೀರ್ ಬಿಡಬೇಕು ಸಸಿಗೆ, ಜೊತೆಲಿರೋಕೆ ಕೊಡ್ತಾರೆ. ನಿಂತ್ಕೊಳ್ಳೋರಿಲ್ಲ ಯಾಕೆ ಅಂತಂದ್ರೆ ನನಗೆ ಹೆಣ್ಣು ಕೊಡ್ಬೇಕು ಅಂದ್ರೆ ಅವ್ನು ಬೆಂಗಳೂರಿಗೆ ಇರ್ಬೇಕು. ನೀನು ಊರಗ್ ತೋಟ ಹೊಲ ಮನೆ ಐತೆ ಅಂದ್ರೆ ಹೆಣ್ಣು ಕೊಡ್ತಾ, ದೊಡ್ಡ ಸಾಮಾಜಿಕ ಸಮಸ್ಯೆ ಆಗಿಬಿಟ್ಟಿದೆ. ಪುಣ್ಯ ಅಥವಾ ಮಕ್ಕಳೆಲ್ಲ ಏನಾಗ್ತಾ ಇದಾವೆ ಅಂತಂದ್ರೆ ಎಂತದ ಒಂದು 10,000 ಕೊಟ್ಟರೆ ಸಾಕು, ಅಲ್ಲೊಂದು ಕೋಲಿನ ಇಟ್ಕೊಂಡು ನಿಂತಿದ್ದಾರೆ ಅಂತಂದ್ರೆ ಒಂದ್ ರೂಮ್. ಅವ್ರ ಪರಿಸ್ಥಿತಿ ಎಂತದ್ದು ಅಂದ್ರೆ ಮದುವೆ ಸಲುವಾಗಿ ಸಾಮಾಜಿಕ ಸಮಸ್ಯೆ ಸಲುವಾಗಿ ಅಲ್ಲೋಗಿದ್ರೆ ಅವ್ರು ದುಡ್ದಿದ್ದೆಲ್ಲ ಮನೆ ಬಾಡಿಗೆ ಕೊಟ್ಟು
1: ಊಟ ತಿಂಡಿ
3: ವಿಷಯ ಹೇಳಾಗ್ತಿರೋದು. ಜಾತ್ರೆ ದಿವಸ ಬರುವಾಗ ಬಣ್ಣ ಬಣ್ಣದ ಎರಡು ಅಂಗಿ ಹಾಕೊಂಡ್ಬಿಟ್ಟು ಮತ್ತೋಗಿ ಅವ್ನು ದುಡಿಯೋ ಹೊತ್ತಿಗೆ ಸಾಕಾಗಿ ಹೋಗಿರೋದು.
2: ಈಗ ಭೂಮಿಗೆ ಬಂಗಾರದ ಬೆಲೆ ಬಂದೈತೆ,
3: ನಿಜ
2: ಆಯ್ತಾ? ಬಂಗಾರ ಕೊಡ್ಬೋದು, ಭೂಮಿ
1: ಕೊಳ್ಳಕ್ಕಾಗಲ್ಲ
2: ಒಂದು ಪರಿಸ್ಥಿತಿ ಬಂದೈತೆ. ಆಮೇಲೆ ನಮ್ದು ಹೆಂಗೆ ಅಂತ ಅಂತಂದ್ರೆ, ಯಾವ್ದೇ ಊರಿಗೆ ಹೋಗಿ ರಮೇಶಣ್ಣ, ನಮ್ ಭಾಗದಲ್ಲಿ ನೀನ್ ಏನ್ ಬಿತ್ತಿದ್ರು ಅದು ಬಂಗಾರನೇ ಬೆಳೆ.
3: ಆಯ್ತಾ,
2: ಇಂಥ ಅವಕಾಶ ಇರುವಾಗ ಅದ್ ಬಿಟ್ಬಿಟ್ಟು ಒಂಚೂರು ಚೆನ್ನಾಗಿ ಜಮೀನು ಪಮೀನು ಇದ್ದಂತವ್ರಿಗೆ ಕೊಡದ್ ಬಿಟ್ಬಿಟ್ಟು ಯಾಕೆ ಬರೀ ಪ್ಯಾಟಲಿ ಮತ್ತೆ ಇದ್ರಲ್ಲಿರ ಅಂತ ಹುಡಿಕೊಂಡು
3: ಹೋಗಿದಾರೆ. ಈಗ ಹೆಣ್ಣು ಕೊಡೋರು ಗಂಡು ಕೊಡೋರು ಅಂತಂದ್ರೆ ನೀವು ಫಾರಿನ್ ಕಳಿಸ್ತೀರಾ, ಹಂಗಿದ್ರೆ ನಮ್ ಮಗಳು ಕೊಡ್ತೀವಿ ಇನ್ನ ಲೆಕ್ಕಕ್ಕೆ ಹೋಗಿದಾರೆ. ಇಲ್ಲೆಲ್ಲೋ ಅಲ್ಲ, ಅವ್ನು ಉದ್ಯೋಗದಾಗ ಇದ್ದನಿಗೆ ಕೇಳದಾಗ ಉದ್ಯೋಗದಾಗ ಇರೋನಿಗೆ ಕೇಳದದು,
2: ಹೋಗೋದಾರೆ ಕೊಡ್ತೀವಿ
3: ಕೊಡ್ತೀವಿ
2: ಇಲ್ಲ ಅಂತ.
3: ಆಮೇಲೆ ಅಲ್ಲಿ ಟೌನ್ ಆಗಿ ಎಷ್ಟು ಮನೆ ಐತೆ, ಎಷ್ಟು ಬಾಡಿಗೆ ಬರ್ತೈತೆ,
1: ದುಡ್ಡು
3: ಸಂಬಳ ಎಷ್ಟೈತೆ ಅಂತ ಇಂಡೈರೆಕ್ಟ್ ಬೇರೆ ಬೇರೆ ತರ ಕೇಳ್ಕೊಂಡು ನೋಡನ ಅಂತಾರೆ ಕೊನೆಗೆ.
1: ಆ ಲೆಕ್ಕಕ್ಕೆ
3: ಪರಿಸ್ಥಿತಿ ಅಂತ ರೇಷಿಯೋ ಕಮ್ಮಿ ಐತೆ ಅಂತ
2: ಏನ್
3: ಕಥೆ ಗೊತ್ತಿಲ್ಲ.
2: ರೇಡಿಯೋದಲ್ಲೆಲ್ಲ ಬರ್ತಿತ್ತಲ್ಲ ಲಿಂಗಾನುಪಾತ ಅಂತ ಹೇಳ್ಬಿಟ್ಟು ಗಂಡ್ ಮಕ್ಳದ್ದು ಹೆಣ್ ಮಕ್ಳದ್ದು ಕಡಿಮೆ ಆಗ್ತಿತ್ತೆ ರಮೇಶಣ್ಣ. ಈಗ 1,000 ಜನ ಗಂಡ್ ಮಕ್ಳಿದ್ದು ಅಂತ ಅಂದ್ರೆ ಹೆಣ್ಮಕ್ಳ ಸಂಖ್ಯೆ ಸಾಮಾನ್ಯವಾಗಿ ಜಾಸ್ತಿ ಇರ್ತದೆ
3: ನೋಡಿ,
2: ಅದು ಪ್ರಕೃತಿ ನಿಯಮ. ಈಗ 1,000 1,100 1,050 1,100 1,150 ಹಿಂಗಿರ್ಬೇಕಾಗಿದ್ದು ಇವತ್ತು 1,000 900 800 ಹಿಂಗೆಲ್ಲವ
1: ಅಂದ್ರೆ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಯ್ತೈತೆ, ಗಂಡ್ ಮಕ್ಳ ಸಂಖ್ಯೆ ಜಾಸ್ತಿ ಆಗಿದೆ.
2: ನೋಡು, ಅದು ನಾವು ಏನೋ ಒಂದ್ ತರದಲ್ಲಿ ನಿರ್ಲಕ್ಷ್ಯ ಮಾಡಬಹುದು, ನಮ್ಗೆ ಗಂಡ್ ಮಕ್ಳು ಬೇಕು ಗಂಡ್ ಮಕ್ಳು ಬೇಕು ಅಂತ. ಇದು ಎಷ್ಟು ಸಾಮಾಜಿಕ ಸಮಸ್ಯೆ ಕಾರಣ ಆಯ್ತದೆ,
3: ದೊಡ್ಡದಾಗಿ ಈಗ ನೀವು ಒಂದೊಂದ್ಸರಿ ಹೇಳ್ತಿರಲ್ಲ ಜೇನು ಕುಟುಂಬ ಕಡಿಮೆ ಆಯ್ತು ಅಂದ್ರೆ ಪ್ರಪಂಚದ ನಾಶ ಆಗುತ್ತೆ. ಇದು ಸ್ವಲ್ಪ ತಾಳೆ ಆಗುತ್ತೆ,
2: ತಾಳೆ ಅಲ್ಲ ಅದು ರಮೇಶಣ್ಣ. ಈಗ ಪ್ರಕೃತಿನಲ್ಲಿ ಏನಾಯ್ತು, ಪ್ರತಿಯೊಂದು ಮುಖವೇ
3: ಅಲ್ವಾ,
2: ಪ್ರತಿಯೊಂದು ಕೂಡ
3: ಒಂದು ಕ್ರಿಮಿ ಕೀಟಗಳಿಗೂ
2: ಕ್ರಿಮಿ ಕೀಟವಲ್ಲಿ ಒಂದು ಹುಲ್ ಕಡ್ಡಿ ಬಿದ್ದೈತೆ ಅಂದ್ರೆ
1: ಅದಕ್ಕೂ ಏನ್ ಬೆಲೆ ಇದ್ದಾರೆ,
2: ಅದಕ್ಕೂ ಬೆಲೆ ಇದ್ದಾರೆ ಬಿದ್ದೈತೆ ಅಂತ ಅಂತಂದ್ರೆ ಅದ್ ಏನೋ ಒಂದ್ ಐತೆ ಅಂತ ಹೇಳ್ಬಿಟ್ಟು
1: ಆಯ್ತಾ.
2: ಅದನ್ನ ನಾವು ಯಾವ್ದನ್ನು
3: ಕಡೆಗಣಿಸಂಗಿಲ್ಲ,
2: ಹೋಗ್ಬಾರ್ದು. ಕಡೆಗಣನೆ ಮಾಡಿದ್ರೆ ಈ ತರದವೆಲ್ಲ
1: ಸಮಸ್ಯೆ
2: ಶುರು ಆಯ್ತವೆ. ಅನುಭವಿಸೋರು ಯಾರು?
1: ನಾವೇ
2: ಅನುಭವಿಸೋರು. ಈಗ ನಾವು ಅನುಭವಿಸಿದ್ರು ನಮ್ಮ ಮಕ್ಳು ಅನುಭವಿಸ್ತಾರೆ,
3: ಮೊಮ್ಮಕ್ಳು
1: ಅನುಭವಿಸ್ತಾರೆ.
2: ನಾವು ಮಾಡಿದ್ದು
1: ನಮ್ಮ ಮುಂದಿನ ಪೀಳಿಗೆ
2: ಮರ ಅಂತ
3: ಮಾಡಿದ್ವಿ. ಆ ಕಾಲಕ್ಕೆ ಎಷ್ಟು ಅಟ್ಟವರಿಯೋದು ಅಂತಂದ್ರೆ ನಾವು ಒಂದೇ ಒಂದ್ ಜೊತೆ ಎತ್ತಲ್ಲಿ ಬ್ಯಾಸೆ ಮಾಡ್ತಿದ್ದು. ನಮ್ಮ ಆ ಕಡೆ ದೊಡ್ಡ ಮನೆ 4 ಜೊತೆ ಎತ್ತಿರೋರು. ಮಳೆ ಬಂದಾಗ ಅವರು ಒಂದ್ ದಿವಸತ್ತಿಗೆ ಒಂದ್ ಬೇಕೆ ಬಂದ್ಬಿಡೋರು, ಮಾರು ದಿವಸ ಬಿತ್ತಿ ಬಿದ್ದಕ್ ರೆಡಿ ಆಗ್ಬಿಡೋರು. ನಾವು ಏನ್ ಮಾಡ್ಬಿಟ್ಟು ಒಂದೇ ಮಕ್ಳು ಎರಡೇ ಮಕ್ಳು ಆಗ್ಬಿಟ್ಟು ಹೂ ಯಾಕಾರ ಒಂದ್ ಮಕ್ಳು ನಾವು ಆಗಿದೀವ, ನಮ್ಮ ಅಪ್ಪ ಅಮ್ಮರು ಇನ್ನೊಂದನ್ನು ದುಡ್ಡಿಸ್ಕೊಂಡಿದ್ರೆ ನಮ್ ಜೊತೆ ಎತ್ಕಾಯ
1: ಹೊಸಕಾಯ.
3: ಆಮೇಲೆ ಉದ್ಯೋಗದ ಆಮೇಲೆ ಬದುಕದ ಆಮೇಲೆ ಇದು ಯಾವ್ದು ಇರ್ಲೇ ಇಲ್ಲ ಗುರುಗಳೇ. ನೀವು ಉದ್ಯೋಗ ಕೊಡಿಸ್ಬೇಕು, ಮಕ್ಳು ಹುಡ್ಸಿರ ಅದು ಓದಿಸ್ಬೇಕು ಇದು ಓದಿಸ್ಬೇಕು ಏನು ಇರ್ಲಿಲ್ಲ, ಬದುಕಬೇಕು.
1: ರೈತ
3: ಎಡಗೈ ಬಲಗೈ ಬಂದಂಗೆ ಬಂದ್ಬಿಡ್ಬೇಕಾಗಿತ್ತು ಮಕ್ಳು ಮದುವೆ ಆಗಿ ಒಂದು 10-20 ವರ್ಷದಿಗೆ ಮಕ್ಳು ಎಡಗೈ ಬಲಗೈ ನಂಗೆ ಅರ್ಥ ಹೊಡೆಯಕ್ಕೆ ಒಬ್ಬ, ಆಮೇಲೆ ದನ ಇಟ್ಕೊಂಡು ಹೋಗೋಬ್ಬ, ಗೊರ ಇಟ್ಕೊಂಡು ಹೋಗೋಬ್ಬ, ಆಳ ಕಾಯಕೊಬ್ಬ ಇದ್ದಿದ್ರೆ ಈ ಕೃಷಿ ಲಾಸ್ ಅನ್ನೋ ಪ್ರಶ್ನೆ ಏನ್ ಬಂತು?
1: ಈಗೆಲ್ಲ ಬರೀ ಒಂದು ಎರಡು ಮಾಡ್ಕೊಂಡು ಹೇಳ್ದಂಗೆ ರಮೇಶಣ್ಣ, ಈ ಸಮಸ್ಯೆ ಅನುಭವಿಸ್ತಿರೋ ನಾವೇ, ತಪ್ಪು ಮಾಡ್ಕೊಂಡಿತ್ತು ನಾವೇ. ಈಗ ನಾನು ಅದಕ್ಕೆ ಈಗ ಅಣ್ಣ ತಪ್ಪು ಅನ್ನೋ ವಿಚಾರಕ್ಕೆ ಈಗ ಮತ್ತೆ ಅದನ್ನ ನಾನು ನೆನಪು ಮಾಡ್ತಾ ಇದ್ದೀನಿ. ನಾನು ಆಗ್ಲಿಂದ ಯಾಕೆ ಅಷ್ಟೊಂದು ಗೋಗರಿತಾ ಇದ್ದೀನಿ, ಟ್ರಾಕ್ಟರ್ ಇದ್ರೆ ಹೇಳು ಟ್ರಾಕ್ಟರ್ ಇದ್ರೆ ಹೇಳು ಅಂತಂತಂದ್ರೆ ಹುಸಿ ಗೊಬ್ಬರ ಹೇರಿಸ್ಬೇಕು ಆಯ್ತಾ. ಮತ್ತೆ ಒಂದು ಸಮಸ್ಯೆ ಏನಾಯ್ತು ಅಂತಂದ್ರೆ ರಾಮೇಶಣ್ಣ ನಗಾಡ್ ಬೈಕತ್ತಾನೆ, ನಾನು ಮನೆ ಹಿತ್ತಲಲ್ಲಿ ತಿಪ್ಪೆ ಮಾಡ್ಲಿಲ್ಲ ನೋಡು, ಅದೇ ಮಾಡಿದ ಸಮಸ್ಯೆ. ಹೊಸಿ ನಡೆದಾಡಂಗಾಗ್ಲಿ ನಡೆದಾಡಂಗಾಗ್ಲಿ ಅಂತ ಅಂದ್ಬಿಟ್ಟು ಜಮೀನ್ ಹತ್ರ ತಂದಾಗೆಲ್ಲ ಗುಡ್ಡೆ ಹಾಕಿದ್ನ. ಅದ್ ಸಾಲದಕ್ಕೆ ನಂದು 2-3 ಕಡೆ ತುಂಡ್ ಭೂಮಿ ಇರೋದ್ರಿಂದ ಮತ್ತೆ ಅಲ್ಲಿಂದಲ್ಲಿಗೆ ಹೊರದೈತಲ್ಲ, ಅದು ಕಷ್ಟ. ಅದಕ್ಕೆ ಏನಾದ್ರು ಟ್ರಾಕ್ಟರ್ ಸಿಕ್ಕಿದ್ರೆ ಒಂದ್ ಅದು ಉಳಿಸ್ಕೊಬಿಡೋದು, ಇನ್ನೊಂದ್ ಅದೇ ಟ್ರಾಕ್ಟರ್ನಾಗೆ ಹೊಸಿ ಗೊಬ್ಬರ ಎರ್ಸ್ಕೊಂಡು ಎರ್ಚ್ಕೊಳಕ್ ಆಯ್ತದೆ ಅಂತ ಅಂದ್ಬಿಟ್ಟು.
2: ಇಲ್ಲ ಇಲ್ಲ ನೀನು ನೋಡು ಶಂಕರಣ್ಣ, ಕೆಲಸವ ಮಾಡೋ ಟೈಮಲ್ಲಿ ಮಾಡಬೇಕು. ಈ ಮಳೆ ಬಿದ್ಮೇಲೆ ಗೊಬ್ಬರ ಹಾಕಕ್ ಹೋದ್ರೆ ಅವ್ನು ಅಲ್ಲಿ ಹೊಲನೇ ಉಳ್ತಾನೋ ಬದ್ಲು ಗೊಬ್ಬರನೇ.
1: ಇಲ್ಲ ಇಲ್ಲ, ನನಗೆ ಫಸ್ಟ್ ಹೊಲ ಉತ್ ಕೊಟ್ಬಿಡ್ಲಿ ಅವನು, ಆಯ್ತಾ? ಹೊಲ ಉತ್ ಕೊಟ್ಟು ಒಂದ್ 4-5 ದಿನ ಬಿಡ್ತೀನಿ ನಂಗೆ ಹೊಸಿ ಈ ಬಿಸಿಲಿಗೆ ಚೆನ್ನಾಗಿ ಕಾಯಿಲಿ, ಆಯ್ತಾ? ಒಳಗಡೆ ಮೇಲ್ ಬರ್ತದೆ, ಮೇಲಿದ್ ಒಳಗೆ ಹೋಯ್ತದಲ್ಲ, ಆಮೇಲೆ ನೋಡೋಣ ಇನ್ನೊಂದೆರಡ ಮಳೆ ಬಿದ್ಮೇಲೆ ಹೊಸಿ ಗೊಬ್ಬರ ಎರ್ಚ್ಕೊಳಕ್ ಆಯ್ತದೆ ಅಂತ.
2: ಕೆಲಸ ಮಾಡು ಶಂಕರಣ್ಣ, ನಿನ್ಗೆ ಇವೆಲ್ಲ ಹಾಕಲ್ಲ, ನಿನ್ಗೆ ಒಂಥರ ಒಳ್ಳೆ ಒಂಥರ ಪ್ಯಾಕೇಜ್ ಕೊಡ್ಬೇಕು ನಿಂಗೆ.
1: ಅಂದ್ರೆ ಎಲ್ಲ ಆಫರ್ ಕೊಟ್ಟಂಗೆ
2: ಆಫರ್ ಅಂತ ಅಂದ್ರೆ ಸಿಕ್ಕರಲ್ಲಿ ಒಂದಷ್ಟು ಜನ ಹುಡುಗರು ಅವ್ರೆ, ನಮ್ ರಮೇಶ್ ಅಣ್ಣಗೂ ಗೊತ್ತು, ಅವ್ರ ಹೆಂಗೆ ಅಂತ ಅಂತ ಅಂದ್ರೆ
1: ಒಟ್ಟಿಗೆ ಬಂದ್ಬಿಡ್ತಾರೆ.
2: ಜಮೀನ್ ಎಷ್ಟೈತೆ? 1 ಎಕರೆ ಆಯ್ತಾ? 2 ಎಕರೆ ಆಯ್ತಾ? ಏನು ಬೆಳಿಬೇಕು ಅಂತ ಕೇಳ್ತಾರ
3: ಅಷ್ಟೇ. ಈವೆಂಟ್ ಇದ್ದಂಗೆ, ಮದುವೆ ಈವೆಂಟ್.
2: ನೀನ್ ರಾಗಿ ಹಾಕ್ಬೇಕ, ಇಲ್ಲ ಹೆಸರುಕಾಳು ಹಾಕ್ಬೇಕ, ಇಲ್ಲ ಬೇರೆ ಏನ್ ಹಾಕ್ಬೇಕು, ಮಿಕ್ಸಲ್ ಹಾಕ್ಬೇಕ, ಎಲ್ಲಾನು ಕೇಳ್ಕೊಂಡು ನೋಡು. ಬಂದು ಉತ್ ಕೊಡ್ತಾರ ಅವ್ರೆ, ಗೊಬ್ಬರನು ಅವರೇ ಹೇರ್ತಾರೆ,
1: ಬೀಜನೂ
2: ಅವರೇ ಮಾಡ್ತಾರೆ, ಆಯ್ತಾ? ಅದ್ ಮರನು ಅವರೇ ಹೊಡ್ಕೊಡ್ತಾರೆ, ನಿನ್ಗೆ ಹರ್ತನು ಮಾಡ್ಕೊಡ್ತಾರೆ.
3: ಇಷ್ಟು ಪ್ಯಾಕೇಜ್,
2: ಇಷ್ಟಕ್ಕೆ ಇಷ್ಟು, 1 ಎಕರೆಗೆ ಇಷ್ಟು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರೆ
1: ಇಷ್ಟಾರು ದುಡ್ಡು ಅಂತವ. ಫಂಕ್ಷನ್ ಮಾಡ್ದಂಗೆ
2: ಈಗ ಫಂಕ್ಷನ್ ಗಳೆಲ್ಲ ಹಂಗೆ ಆಗಿರೋದು. ಮದುವೆಯಲ್ಲಿ ಮೊದಲು ಹೊಸಿ ಕಷ್ಟಪಡ್ಬೇಕಾಯ್ತು. ಅಲ್ಲಿ ಉಪ್ಪಿಲ್ಲ ಅಂತ ಅಂದ್ರೆ ಬಳದಲ್ಲಿಲ್ಲ ಅಂತ ಅಂದ್ರು, ಬಳದಲ್ಲಿ ಇದ್ರೆ ಹಪ್ಪಳಿಲ್ಲ ಅಂತ ಅಂತ ಅಂದ್ರು ಓಡ್ಸರು. ಈಗ ಹಂಗೇನಿಲ್ಲ, ಪುಟ್ಟಿಗೆಲ್ಲ ಗುತ್ತಿಗೆ ಕೊಟ್ಬಿಡೋದು
1: ಉಂಡಿ ಉಂಡಿ.
2: ಈಗ ಇದ್ರಲ್ಲೂ ಆತರ ಬಂದೈತೆ. ನೀನು ಒಂದ್ ಕೆಲಸ ಮಾಡು, ನೀನು ಬರೀ ಇದ ಮಾಡಿಸ್ಕೊಳಕ್ ಹೋಗ್ಬೇಡ. ನೀನು ಶುರು ಮಾಡ್ಕ 5 ವರ್ಷದಿಂದವ.
1: ನಾನು ಹೋಗಿ ಜನ ಇಟ್ಕೊಂಡ್ ಮಾಡ್ಸೋಣ ಅಂತವ.
3: ವಹಿಸ್ಕೊಡೋದು ಅಷ್ಟೇ ಗುತ್ತಿಗೆ.
2: ಒಂದ್ ಟ್ರಾಕ್ಟರ್ ತಗೊಬಿಡು ಶಂಕರಣ್ಣ, ಟ್ರಾಕ್ಟರ್ ತಗೊಂಡ್ರೆ ನೋಡೋ ನಿನ್ ಡಿಮ್ಯಾಂಡು. ಆಮೇಲೆ ಏನು ಹೇಳ್ಬೇಕು,
1: ನಾನೆಲ್ಲೋ ಓಡ್ತೀನಿ ಅಂತೀಯ?
3: ಅಣ್ಣ ಒಂದು ಗಾದೆ ಇದೆ, ಆಗ ನನಗೊಂದು ಅಳೆಲಾರಿ ಕೊಡಿಸು ಅಂತ.
1: ಅಂದ್ರೆ ಈಗ ನಿನ್ ಪ್ರಕಾರ ಯಾವ್ದು
2: ಕೈ ಹಾಕಿ ಕೂತಿರ್ಬೇಕು
3: ಈಗ
1: ಹಂಗಾರ ಕೆಲ್ಸ ಇರ್ತದೆ ಅಂತ.
3: ಈಗ ನೀನು ಈಗಲೇ ಕೂತ್ರೆ ಎದ್ದಳಕ್ಕೆ ಕುತ್ಕೊಳಕ್ ಆಗದಂಗೆ ಅಂತ ಇದೆಯಾ? ನನಗೆ ಗೊಬ್ಬರ ಹೊಡೆಯಕ್ಕೆ ಕಷ್ಟ ಆಯ್ತೆ, ಇದು ಹೊಡೆಯಕ್ಕೆ ಕಷ್ಟ ಆಯ್ತೆ ಅಂತ. ಇನ್ ಟ್ರಾಕ್ಟರ್ ಮೇಲೆ ಕುತ್ಕೊಂಡು ಮೈ ಎಲ್ಲ ಕುಕ್ಕರ್ಸ್ಕೊಂಡು ಬ್ಯಾಸೆ ಹೊಡೆದ ಬಾಡಿಗೆ ಹೋಗಿ ದುಡ್ಡು ಮಾಡಿದ ಏನ್ ಕತೆ
1: ಈಗ? ಅದಕ್ಕೆ ಅದೇ ಹೇಳ್ದಾಗ ನಾನು ಅದಕ್ಕೆ ಪ್ಯಾಕೇಜ್ ಲೆಕ್ಕಾಚಾರಕ್ಕೆ ಹೋಗ್ಬಿಡೋದು ಒಳ್ಳೇದು ಅಂತ.
2: ಪ್ಯಾಕೇಜ್ ಲೆಕ್ಕಾಚಾರಕ್ಕೆ ಹೋದ್ರೆ ಒಳ್ಳೇದು ಶಂಕರಣ್ಣ, ಇಲ್ಲ ಅಂತ ಅಂದ್ರೆ ನಿನ್ನ ಬೇಡಿಕೆ ಅವಲ್ಲ ಜಗತ್ತಲ್ಲಿ ಯಾರು ಪೂರೈಸಕ್ಕಾಗಲ್ಲ.
1: ಆಮೇಲೆ ಸಂದರ್ಭಕ್ಕೆ ಇರೋದನ್ನ ಕೇಳ್ತಾ ಇದ್ದೀನಿ ಅಲ್ವಾ ನಾನು. ಪ್ರಸ್ತುತ ವಾತಾವರಣ ಹಂಗೈತೆ ನೋಡು, ಕಾಣಂಗೆ ಇಂಥ ಒಂದು ಒಳ್ಳೆ ಮಳೆ ಬಂದೈತೆ, ಆಯ್ತಾ? ಪೂರ್ವ ಮುಂಗಾರಿಂದ ಇಷ್ಟು ಚೆನ್ನಾಗಿ ಬಂತು ಮಳೆ, ಈ ಮಳೆಯನ್ನ ಸದ್ಬಳಕೆ ಮಾಡ್ಕೊಂಡು ಕರೆಕ್ಟ್ ಉಳಿಸ್ಕೊಬಿಟ್ಟು ಹೊಸ ಗೊಬ್ಬರ ಗಿಬ್ಬರ ಎರ್ಚ್ಕೊಂಡು ಕಾಳು ಪಳ ಹಾಕಂದ್ರೆ
2: ಆರಂಭಕಾರ ಆದರು ಶಂಕರಣ್ಣ. ಮಳೆ ಬೀಳೋಕ್ಕಿಂತ ಮೊದಲೇ
3: ಗೊಬ್ಬರ
2: ಕೆಲಸ ಮಾಡಿಲ್ವಲ್ಲ ನೀನು?
1: ಅದು ಹೇಳಿದ್ನಲ್ಲ, ನನ್ ತಪ್ಪಾಗಿರೋದು ಎಲ್ಲಿ ಅಂದ್ರೆ, ನಾನು ಹಿತ್ತಲಲ್ಲಿ ಹಾಕಲ್ದೆ, ತಗೊಂಡೋಗಲ್ಲಿ ಹೊಲದ ಹತ್ರ ಹಾಕ್ದೆ.
3: ಒಂದು ಅಣ್ಣ, ಈಗ ನಮಗ್ ಗೊತ್ತಿರಂಗ್ ನಿಮಗ್ ಗೊತ್ತಿರಂಗೆ ಏಪ್ರಿಲ್ ಯುಗಾದಿ ಹಬ್ಬ ಬಂದ್ಬಿಡೋದು. ಈಗ ಮಾರ್ಚ್ಗೆ ಬಂದ್ಬಿಟ್ಟು ಮಾರ್ಚ್ ಆದ್ಮೇಲೆ ಒಂದು ಹುಣ್ಣಿಮೆ ಹೊತ್ತಿಗೆ ಭರಣಿ ಮಳೆ ಬಂದ್ಬಿಡೋದು. ಆವಾಗ ಬಿತ್ಕೊಂಡು ಹತ್ತಿ ಹಾಕಿ ಎಲ್ಲ ಜಾತ್ರೆಗೆ ಹೋಗೋರಿದ್ರು. ಈಗ ಒಂದ್ ತಿಂಗಳು ಮುಂಚೆ ಮೇ ತಿಂಗಳಿಗೆ ಮಳೆ ಬರ್ತೈತೆ. ಈಗ ಭರಣಿ ಮಳೆಗೆ ಹಾಕಿರೆ ಯಾವ್ದು ಎಳ್ಳು ಜೋಳ ಆಮೇಲೆ ಕಾಳು ಮಾಡೋ ಜೋಳ, ಈ ಕುಯ್ದಾಕ ಜೋಳ ಅಲ್ಲ, ಅವೆಲ್ಲ ಮತ್ತೆ ಮಗೆ ಮಳಿಗೆ ಸಿಗದಂಗ್ ಮಾಡ್ಬೇಕಂತದ. ಈಗ ಜೋಳ ಬಿತ್ತಿದ್ರೆ ಮಗೆ ಮಳಿಗೆ ತೆಂಡೆ ಹೊಡೆದು ತೆನೆ ಆಗಿರ್ಬೇಕು, ಇಲ್ಲ ಅಂದ್ರೆ ಸುಳಿ ಇತ್ತು ಅಂದ್ರೆ ಅದ್ರೊಳಗೆ ನೀರ್ ಬಿದ್ರೆ ಅದಷ್ಟು ಮಸಿಯಾಗಿ ಹೋಗುತ್ತಂತ. ಎಳ್ಳು ಅಷ್ಟೇ, ಮಗೆ ಮಳೆ ಹೊತ್ತಿ ಕೀತ್ಕೊಂಡು ಹೋಗಂಗ್ ಬರ್ಬೇಕು ಕೀಳು ಕೀಳಂಗೆ, ಇಲ್ಲ ಅಂದ್ರೆ ಸೊಪ್ಪು ಗಿಡ ಆಗ್ಬಿಡ್ತದೆ.
2: ಈಗ ಕತೆ ಏನಾಗೈತೆ ಅಂದ್ರೆ ರಮೇಶಣ್ಣ, ಈಗ ಸೀಸನ್ ಇಲ್ಲ, ಈಗ ಜೋಳ ಅಂತ ಜೋಳಕ್ಕಂತೂ ಸೀಸನ್ ಇಲ್ಲ
3: ಅಣ್ಣ. ಕಾಳಿನ ಜೋಳಕ್ಕೆ ಈ ಸೀಸನ್ನೇ ಮಾಡ್ಬೇಕು. ಈಗ ತನಿಗಾಕ ಜೋಳಕ್ ನೀವು ಸೀಸನ್ ಹಾಕ್ತವ್ರು ನಡೀತೈತೆ. ಈ ಬಿಳಿ ಜೋಳ ಜೋಳ ಅವ್ ಜೋಳಿಗೆ ತೆನೆ ಹೊಡ್ತಾವಲ್ಲ, ತೆನೆ ಹೊಡೋ ಜಾಗಕ್ಕೆ ಮಗೆ ಮಳೆ ಬಿತ್ತು ಅಂತಂದ್ರೆ ಅಷ್ಟೂ ತೆನೆ ಮಸಿಯಾಗಿ ಹೋಗುತ್ತೆ, ಅಂದ್ರೆ ಕಾಳಗಟ್ಟಕ್ ಬಿಡೋದಿಲ್ಲ. ಆಮೇಲೆ ಎಳ್ಳು ಅಷ್ಟೇ, ಎಳ್ಳು ಆ ಟೈಮಿಗೆ ಕೀಳಲಿಲ್ಲ ಅಂತಂದ್ರೆ ಸೊಪ್ಪು ಗಿಡ ಬಿದ್ಬಿಟ್ಟು ನೀರು ಅದ್ರೊಳಗೆ ಹೋಗ್ಬಿಟ್ಟು ಕಾಯೂ ಆಗಲ್ಲ. ಅದಕ್ಕೆ ಭರಣಿ ಮಳೆಗೆ ಹೆಸರು ಕಾಳು ಉದ್ದಿನ ಕಾಳು ಜೋಳ ಇದೆಲ್ಲ ಈಗಲೇ ಹಾಕ್ಬೇಕು.
1: ಈಗ ನೋಡು, ಈಗ ನೀನ್ ಹೇಳ್ದಂಗೆ ಭರಣಿ ಮಳೆ ಶುರುವಾಗ ಆಗ್ಲೇ ರಮೇಶಣ್ಣ, ಈಗಾಗ್ಲೇ 8-10 ದಿನ ಮೇಲೆ ಆಗೋಯ್ತು. ಇನ್ನೇನು ಮುಂದ್ ಮುಂದಕ್ಕೆ ಆಗೊಮ್ಮೆಗೊಮ್ಮೆ ಮಳೆ ಆಯ್ತಾನೆ ಇರ್ತದೆ. ಇನ್ನೊಂದ್ ತಿಂಗಳು ಕಳೆದ್ರೆ ಏನಾದ್ರು ಒಳ್ಳೆ ಈ ಸಲ ಮುಂಗಾರ ಆಗ್ಬೋದು ಏನೋ ಗೊತ್ತಿಲ್ಲ.
3: ಒಂದ್ ಏನ್ ಅನುಕೂಲ ಅಂದ್ರೆ ಈ ಸೊಪ್ಪಿನ ಬೆಳೆ ಹಾಕೋದ್ರಿಂದ ಅದ್ರ ನೆಕ್ಸ್ಟ್ ರಾಗಿ ಬೆಳೆ ಹಾಕ್ಬೋದು, ಅದಕ್ಕೆ 2 ಬೆಳೆ ಮಾಡ್ಕೋಬಹುದು. ನೀವು ನೀರಾವರಿ ಇಲ್ದೆ ಹೋದ್ರು 2 ಬೆಳೆ ಮಾಡ್ಕೋಬಹುದು. ನಾವೆಲ್ಲ ಹಂಗೆ ಮಾಡ್ತಾ ಇದ್ದು, ಈಗೆಲ್ಲ ನೀನ್ ಹೇಳ್ದಂಗೆ ಟ್ರಾಕ್ಟರ್ ಬರ್ಲಿಲ್ಲ, ಅವ್ನ್ ಬರ್ಲಿಲ್ಲ, ಇವ್ನ್ ಬರ್ಲಿಲ್ಲ ಅಂತ ಹಿಂಗ ಇದೀವಿ ಅಷ್ಟೇ.
2: ಈಗ ಜೋಳ ಫಳ ಏನಾದ್ರು ಹಾಕದಾದ್ರು ನೀವು ಈ ಸರಿಯ ಫೆಸಲ್ ಬೀಜ ತರ್ಸೋರಂತೆ ರಮೇಶ್. ಸಿಕ್ಕಾಪಟ್ಟೆ ಕಾಯಿಲೆ ಕಸಲೆ ಎಲ್ಲ ಬಂದು ಅದಕ್ಕೆ ಈಗ ಕಂಪ್ನಿಯರ್ಗೆ ಅಡ್ವೈಸ್ ಮಾಡೋರು ಅಂತಿವ್ರು, ನಿಮ್ಗೆ ಈ ತರಲ್ಲೇ ಕೊಡ್ಬೇಕು, ಇಂತಿಂತದ್ ಬೀಜೋಪಚಾರ ಮಾಡ್ಬಿಟ್ಟು ಕೊಡ್ಬೇಕು ಅಂತ ಹೇಳ್ಬಿಟ್ಟು
1: ಮೊದಲೇ ಬೀಜೋಪಚಾರ ಮಾಡಿಟ್ಟಿರ್ತಾರೆ.
2: ಬೀಜವಾಗಿರ್ತಾರೆ ಅದೆಲ್ಲ ಮಂಡ್ಯ ಯೂನಿವರ್ಸಿಟಿಯಲ್ಲಿ ಚೆಕ್ ಮಾಡ್ತಾರಂತೆ, ಇವಾಗ ಕರೆಕ್ಟ್ ಆಗಿ ಕೃಷಿ ಇಲಾಖೆ ಹೇಳ್ದಂಗೆ ಅಂತ ಅನ್ಕೊಂಡು. ಹಂಗಾಗಿ ನೀನೆಲ್ಲ ಹಬ್ಬಕ್ಕೆ ನೆಂಟರ್ ಮನೆಗೆ ಹೋಗಿದ್ದೆ, ಮರಿ ಹಬ್ಬಕ್ಕೆ ಹೋಗಿದ್ದೆ ಅಂತ ಮಾಡ್ಕೊಂಡು ಅಲ್ಲಿ ಜ್ವಾಳ ಸಿಕ್ತು ಅಂತ ಹೇಳ್ಬಿಟ್ಟು ತರಂಗಿಲ್ಲ. ಈಗ ಹಾಸನ ಜಿಲ್ಲೆಗೆ ಏನ್ ಬರ್ತವೋ ಅವನೇ ತಗೋಬೇಕು.
3: ಓ ಈ ಏರಿಯಾಕ್ ಏನ್ ಬೇಕು ಅದನ್ನ ಮಾಡಿರ್ತಾರೆ,
2: ಅದ್ ಮಾಡಿರ್ತಾರೆ. ಇಲ್ಲಿ ಯಾವ್ದು ಕಾಯಿಲೆ ಕಸಲೆ ಬರ್ತದೆ ಅದ್ ಬರ್ದಂಗೆ ಏನ್ ಮಾಡ್ಬೇಕು ಅನ್ನೋದು ಮಾಡಿರ್ತಾರೆ. ಹಂಗಾಗಿ ಇಲ್ಲಯ್ಯ ಕರೆಕ್ಟ್ ಆಗಿ ಬಿಲ್ಲು ಪಲ್ಲೆ ಎಲ್ಲ ಹಾಕ್ಸ್ಕೊಂಡು, ಯಾಕೆಂದ್ರೆ ಈಗ ಜ್ವಾಳ ಅಂತ ಅಂತ ಅಂತ ಅಂದ್ರೆ ಅದು ರಾಷ್ಟ್ರೀಯ ಬೆಳೆ ಆಗ್ಬಿಟ್ಟೈತೆ. ಎಲ್ಲರೂ ಬೆಳೆಯರಯ್ಯ, ಆಮೇಲೆ ಅದ್ ನಾನು ಹೇಳಿದ್ನಲ್ಲ ಸಿಗೋದಿಲ್ಲ
3: ಸ್ವಲ್ಪ
2: ಈ ಕಡೆಯಿಂದ ಕೂತಾರೋ ಆ ಕಡೆಯಿಂದ ಆಗ್ಬಿಟ್ಟೈತೆ.
3: ಆಮೇಲೆ ಒಂದ್ ರೈತರಿಗೆ ಭಾರಿ ಅನುಕೂಲ ಆಗಿರೋದಣ್ಣ ಈ ಸೈಲೇಜ್ ಮಾಡಿರೋದ್ರಿಂದ, ಅದು ನೆಲಕ್ ಬಿತ್ತು ಸುಟ್ಟಾಕ್ಬೇಕು
1: ಬರೀ
3: ಬಂದಿ ತಿಂತು ಇದೆಲ್ಲ ಇಲ್ಲ ಕಣ, ಭಾರಿ ಅನುಕೂಲ ಆಗಿಬಿಟ್ಟಿತ್ತು.
2: ಅಲ್ಲ ಒಳ್ಳೆ ಐತೆ, ಅದಕ್ಕೋಸ್ಕರ ಬೆಳಿತಾ ಇರೋದು ರಮೇಶಣ್ಣ. ಕಾಯಿಲೆ ಕಸಲು ಬಂದ್ರೆ ಏನ್ ಮಾಡ್ತೀವಿ, ಅದು
3: ಸಿಕ್ಕಲ್ಲ ಬಿಳಿ ನೋಣ ಅಂತ.
2: ಅದಕ್ಕೋಸ್ಕರವ ಈ ಸರಿ ನಮ್ ಜಿಲ್ಲೆಗೆ ಏನು ಪ್ರಿಪೇರ್ ಮಾಡೋರು ಅದೇ ತರದ ಬೀಜವ ತಗೊಂಡ್ ಬಂದು ಬಿತ್ತನೆ ಮಾಡ್ಬೇಕು. ಇಲ್ಲಾಂದ್ರೆ ಕಷ್ಟ
1: ಅಂದ್ರೆ ಈಗ ಹಣೆ ಹೇಳದ್ ಹೆಂಗೆ ಗೊತ್ತಾ ರಮೇಶಣ್ಣ, ಈಗ ನಾನೀಗ ಕೊಡಗಿನ ಸೈಡ್ ಅಲ್ಲಿ ಇರ್ತೀನಿ, ನೆಂಟರ್ ಮನೆಗೆ ಹೋಗಿದ್ದು ಮಾವನ ಮನೆಗೆ ಹೋಗಿದ್ದು
3: ಅಲ್ಲೆಲ್ಲ ಬೀಜ
1: ಸಿಕ್ತು ಅಂತ ತಗ ನೋಡಿ, ನಾನು ಅಲ್ಲಿ ಬೀಜ ತಂದು ನಾನೀಗ ನನ್ನ ಜಮೀನಾಗ ಹಾಕಂದ್ರೆ
3: ಇಲ್ಲಿ ವಾತಾವರಣ ಬೇರೆ,
1: ಅಲ್ಲಿ ವಾತಾವರಣ ಬೇರೆ. ಅದಕ್ಕೆ ತಕ್ಕಂತೆ ಬೀಜವ ಬೀಜೋಪಚಾರ ಮಾಡಿ ಎಲ್ಲ ತಯಾರು ಮಾಡಿ ನಮ್ ಜಿಲ್ಲೆ ಕೊಡ್ತಾವ್ರೆ. ಈಗ ಒಳ್ಳೆ ವಿಚಾರ ಹೇಳಿದೆ ಅಣ್ಣಯ್ಯ, ನನಗೆ ಅದು ಹೋಸಿ ಒಂಥರ ಯೋಚನೆ ಇತ್ತು. ಈ ದಪ್ಪ ಬೀಜ ಹಾಕದಾರೆ ಎಲ್ಲಿಂದ ತರೋದು? ನೀ ಸಾಮಾನ್ಯ ನೋಡಿ ಎಲ್ರಿಗೂ ಬೀಜಕ್ಕೆ ಬೇಕು ಬೇಕು ಅಂತ ಹೋಗಿ ಹೋಯ್ತಾರೆ, ರೈತ ಸಂಪರ್ಕ ಕೇಂದ್ರಕ್ಕಾಗ್ಲಿ ಅಂಗಡಿಗಾಗ್ಲಿ ಹೋಗಿ ಹೋಯ್ತಾರ. ಆಗ ಜನ ರಸ್ ಆಗಿರ್ತಾರ, ಆಮೇಲೆ ಆಗ್ಲೇ ಮಾತಾಡ್ದಂಗೆ ಒಂದೇ ದಪ್ಪ ಎಲ್ಲರೂ ಬಿತ್ಬಿಡೋದು, ಒಂದೇ ದಪ್ಪ ಎಲ್ಲರೂ ಕೂಡ ಅದು ಹಾತುರಿತಾ ಇರ್ತಾರೆ, ಬೆರಗ್ ಬಂತು ಹಾಕ್ಬಿಡೋಣ ಅಂತ ಅಂತ ಹೇಳಿಂತವ. ಹಂಗಾಗಿ ನೀನ್ ಹೇಳಿದ್ ಒಳ್ಳೆ ವಿಚಾರ ಅಣ್ಣ. ಈಗ ನೋಡು ಮತ್ತೆ ರಮೇಶಣ್ಣ ಬಹಳ ಖುಷಿಯಾಗಿ ಬಂದಿದ್ದ, ಅದೇ ಖುಷಿಗೆ ಮತ್ತೆ ಅವನ್ಗೆ ಏನಾದ್ರು ಉಸಿ ಸಂತೋಷ ಪಡ್ಸಕ್ ಏನಾದ್ರೂ
2: ಐತೆ. ಇವತ್ತು ಜೋಳದ ರೊಟ್ಟಿ ಮಾಡ್ತಿದ್ದಾನೆ, ಜೋಳ ನೆನಪು ಮಾಡ್ದಲ್ಲ ನೀನಾಗ್ಲೇ ನಾನು ತಿನ್ನಂಗಾಗಿತ್ತ. ಉಪ್ರೂಪಕ್ಕೊಂದ್ ಸರಿ ಮಾಡ್ತಾ ಇರ್ತಾರೆ,
3: ಹಸಿರು ಮೆಣಸಿನಕಾಯಿ ಚಟ್ನಿ ಹಾಕಿ,
2: ಹಸಿರು ಮೆಣಸಿನಕಾಯಿ ಚಟ್ನಿ, ಒಳ್ಳೆ ಮೊಸರು, ಮೊಸರು ಹಂಗೆ ಚಾಕ್ ತಗೊಂಡ್ ಕಟ್ ಮಾಡ್ಬೇಕು
3: ಮಾಡಿಸಿದ್ದು
2: ಹಂಗೈತೆ. ಯಾಕೆ ಹೇಳೋ ಬ್ಯಾಸ್ಕೆ ಅಲ್ಲ, ಅದಕ್ಕೋಸ್ಕರ ಒಂದ್ ಎರಡೆರಡು ರೊಟ್ಟಿ ತಿನ್ಕೊಂಡು ಆಮೇಲೆ ನೋಡೋಣ ಉಳಿದ ಕೆಲಸ ಏನು.
0: ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಅರಳಿಕಟ್ಟೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕೃಷಿರಂಗದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ ಬಿತ್ತರವಾಗಲಿದೆ. ಇದರಲ್ಲಿ ಪೂರ್ವ ಮುಂಗಾರಿನಲ್ಲಿ ಕಾಳುಮೆಣಸು ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಪ್ರಮುಖ ಕಾರ್ಯಗಳ ಕುರಿತು ಬೇಲೂರಿನ ಹಿರಿಯ ಸಹಾಯಕ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು.

ಆಕಾಶವಾಣಿ ಹಾಸನ ಎಫ್ಎಂ. ಈಗ ವೇಳೆ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಕೇಳುವಿರಿ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಗಳು ಸಂಪರ್ಕಗಳನ್ನು ಬಲಪಡಿಸುವುದು, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವುದು, ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಉತ್ತಮ ಪ್ರಯಾಣ ಅನುಭವ ಒದಗಿಸುವ ಗುರಿ ಹೊಂದಿದೆ. ಹೈದರಾಬಾದ್ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಹಿರಿಯ ನಾಯಕರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳಿಂದಾಗಿ ಪಶ್ಚಿಮ ಸಂಘರ್ಷದಿಂದ ಉದ್ಭವಿಸಿರುವ ಇಂಧನ ಬಿಕ್ಕಟ್ಟನ್ನು ಭಾರತ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಪ್ರಧಾನಿಯವರು ವಾರಂಗಲ್ನಲ್ಲಿ ಸುಮಾರು 1,700 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾದ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಿದರು. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯಗಳ ಅಭಿವೃದ್ದಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ದಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಬಗ್ಗೆ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾ ಹಿಮಂತ ಬಿಸ್ವಾ ಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗುವಾಹಟಿಯಲ್ಲಿ ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ರಂಜಿತ್ ಕುಮಾರ್ ದಾಸ್, ಬಿಸ್ವಜಿತ್ ಡೈಮರಿ, ಅಜಂತಾ ನಿಯೋಗ್, ರಾಜದೀಪ್ ರಾಯ್, ಅಶೋಕ್ ಸಿಂಘಾಲ್ ಮತ್ತು ಪಿಜುಷ್ ಹಜಾರಿಕಾ ಸೇರಿ ಒಟ್ಟು 8 ಬಿಜೆಪಿ ಶಾಸಕರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾವಕ್ಕೆ ಹಾಜರಿದ್ದ ಇತರ ಶಾಸಕರು ಅನುಮೋದಿಸಿದರು. ನಂತರ 10 ಎಜಿಪಿ ಶಾಸಕರು ಮತ್ತು ಬಿಪಿಎಫ್ ಶಾಸಕರ ಸಮ್ಮುಖದಲ್ಲಿ ಎಜಿಪಿ ನಾಯಕ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರಿಹಾನ್ ಡೈಮರಿ ಅವರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರ ಹೆಸರನ್ನು ಎನ್ಡಿಎ ನಾಯಕರಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾಪಗಳನ್ನು ಅನುಸರಿಸಿ ಬಿಜೆಪಿ ಕೇಂದ್ರ ವೀಕ್ಷಕ ಜೆಪಿ ನಡ್ಡಾ ಅವರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಬಿಜೆಪಿ ಮತ್ತು ಎನ್ಡಿಎ ನಾಯಕರಾಗಿ ಅಧಿಕೃತವಾಗಿ ಘೋಷಿಸಿದರು. ಬಳಿಕ ಶರ್ಮಾ ಅವರು ಲೋಕಭವನದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರನ್ನು ಭೇಟಿಯಾಗಿ 102 ಶಾಸಕರ ಸಹಿಯೊಂದಿಗೆ ಸರ್ಕಾರ ರಚನೆಗೆ ಪ್ರಸ್ತಾವನೆಯನ್ನು ಔಪಚಾರಿಕವಾಗಿ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ಸಿ ಜೋಸೆಫ್ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಲಕ್ಷಾಂತರ ಅಭಿಮಾನಿಗಳು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಜೋಸೆಫ್ ವಿಜಯ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಅವರೊಂದಿಗೆ ಎನ್ ಆನಂದ್, ಕೆಜಿ ಅರುಣ್ ರಾಜ್, ಕೆಎ ಸೆಂಗೋಟ್ಟಯ್ಯನ್, ಆಧವ್ ಅರ್ಜುನ್, ಸಿಟಿಆರ್ ನಿರ್ಮಲ್ ಕುಮಾರ್, ಎ ರಾಜಮೋಹನ್, ಕೆಟಿ ಪ್ರಭು ಮತ್ತು ಎಸ್ ಕೀರ್ತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು.
ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ 108 ಸ್ಥಾನಗಳಲ್ಲಿ ಗೆದ್ದಿರುವ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಫಲಿತಾಂಶದ ಬಳಿಕ ನಡೆದ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ನ 5 ಹಾಗೂ ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೂ ಐಯುಎಂಎಲ್ ತಲಾ 2 ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾರೆ. ಇದೇ ತಿಂಗಳ 13 ವಿಜಯ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ಖಾತರಿ ಯೋಜನೆಗೆ ಅವರು ಸಹಿ ಹಾಕಿದರು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದು 6 ಬಿಜೆಪಿ ನಾಯಕರು ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲಖನೌ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಮತ್ತು ಬಿಜೆಪಿ ನಾಯಕ ಮನೋಜ್ ಪಾಂಡೆ ಅವರು ಸಂಪುಟ ಸಚಿವರಾಗಿದ್ದಾರೆ. ರಾಜ್ಯ ಸಚಿವರಾದ ಅಜಿತ್ ಪಾಲ್ ಸಿಂಗ್ ಮತ್ತು ಸೋಮೇಂದ್ರ ತೋಮರ್ ಅವರಿಗೆ ಬಡ್ತಿ ನೀಡಿ ಸ್ವತಂತ್ರ ಖಾತೆ ನೀಡಲಾಗಿದೆ. ಈ ನಡುವೆ ಕೃಷ್ಣ ಪಾಸ್ವಾನ್, ಸುರೇಂದ್ರ ದಿಲೇರ್, ಹಂಸರಾಜ್ ವಿಶ್ವಕರ್ಮ ಮತ್ತು ಕೈಲಾಶ್ ರಾಜಪೂತ್ ಅವರು ರಾಜ್ಯ ಸಚಿವರಾಗಿ ಯೋಗಿ ಆದಿತ್ಯನಾಥ್ ಅವರ ಸಂಪುಟ ಸೇರ್ಪಡೆಯಾಗಿದ್ದಾರೆ. ಇತ್ತೀಚಿನ ವಿಸ್ತರಣೆಯೊಂದಿಗೆ 403 ಸದಸ್ಯರ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ಬಲವು 60 ತಲುಪಿದೆ. ಇದು ಗರಿಷ್ಠ ಅನುಮತಿಸಲಾದ ಸಂಖ್ಯೆಯಾಗಿದೆ. ಸಂಭವನೀಯ ಪ್ರವಾಹ ಮತ್ತು ಉಷ್ಣ ಅಲೆಯ ಪರಿಸ್ಥಿತಿಗಳನ್ನು ಎದುರಿಸಲು ದೇಶದ ಸನ್ನದ್ದತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳ ರಕ್ಷಣೆ, ನದಿ ನಿರ್ವಹಣಾ ಉಪಕ್ರಮಗಳು ಮತ್ತು ಮುನ್ಸೂಚನೆಯಲ್ಲಿ ವೈಜ್ಞಾನಿಕ ಪ್ರಗತಿ ಸೇರಿದಂತೆ ದೇಶಾದ್ಯಂತ ಕೈಗೊಳ್ಳಲಾಗುತ್ತಿರುವ ದೀರ್ಘಕಾಲೀನ ಪ್ರವಾಹ ತಗ್ಗಿಸುವ ಕ್ರಮಗಳ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಗುಜರಾತ್ನ ಪ್ರಸಿದ್ದ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. 1951 ಭಾರತದ ಮೊದಲ ರಾಷ್ಟಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಇನ್ನೊಂದೆಡೆ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ತಾಯಂದಿರ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಇಂದು ತಾಯಿ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ನವಜಾತ ಶಿಶುಗಳ

0: ಆರೋಗ್ಯ ಮತ್ತು ಯೋಗಕ್ಷೇಮ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಉತ್ತರ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗರ್ಭಧಾರಣೆಯ ಅಂತಿಮ ಹಂತಗಳಲ್ಲಿ ಮಹಿಳೆಯರ ಪೌಷ್ಟಿಕಾಂಶ ಮತ್ತು ಅಗತ್ಯಗಳನ್ನು ಹಾಗೂ ನವಜಾತ ಶಿಶುಗಳ ತಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಿಟ್ಗಳನ್ನು ತಯಾರಿಸಲಾಗಿದೆ ಎಂದು ಹೇಳಿದರು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯಾ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ.
3: ಜನಪದಗಳಲ್ಲಿ ಹೆಣ್ಣು, ಜನಪದರಿಗೆ ಗ್ರಾಮೀಣ ಬದುಕೇ ಮೂಲವಾಗಿತ್ತು. ಜನಪದಗಳು ಮೂಲತಃ ಹೆಣ್ಣು ಜೀವನದ ಮೂಲವಾಗಿವೆ. ಅಂದರೆ ಜನಪದಗಳು ಹುಟ್ಟಿಕೊಂಡಿದ್ದು ಹೆಣ್ಣಿನ ಜೀವನದೊಂದಿಗೆ. ಅವಳ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ಮಾಧ್ಯಮವಾದವು. ಅವಳ ಜೀವನದ ವಿವಿಧ ಮಜಲುಗಳು ಆಸರ ಬೇಸರಗಳನ್ನು ವ್ಯಕ್ತಪಡಿಸಿದ್ದು ಜನಪದಗಳ ಮೂಲಕ. ಅನಕ್ಷರಸ್ಥರಾದರೂ ತಮ್ಮ ನಡೆ ನುಡಿ ಮೂಲಕ ಅವರು ವ್ಯಕ್ತಪಡಿಸಿರುವುದು ಈ ಜನಪದಗಳ ಮೂಲಕವೇ. ಧಾನ್ಯಗಳ ಕುಟ್ಟುವಾಗ, ಬೀಸುವಾಗ, ಕಾಳು ತೂರುವಾಗ, ತೊಟ್ಟಿಲು ತೂಗುವಾಗ, ಬೆಳೆ ಕೊಯ್ಯುವಾಗ, ಮಜ್ಜಿಗೆ ಕಡಿಯುವಾಗ, ಅಡಿಗೆ ಮಾಡುವಾಗ, ಮನೆ ಶುಚಿಗೊಳಿಸುವಾಗ, ಹಾಲು ಕರೆಯುವಾಗ, ದನ ಕರುಗಳು ಕಾಯುವಾಗ, ಒಟ್ಟಿನಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತನ್ನ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ನಾಡು ನುಡಿಯಲ್ಲಿ ವ್ಯಕ್ತವಾದವು. ಇವು ಬಾಯಿಂದ ಬಾಯಿಗೆ ಸಾಗಿ ಬಂದು ಅನುಭವದ ಅನುಭಾವದ ನುಡಿಮುತ್ತುಗಳಾಗಿವೆ. ಹೀಗೆ ಜನಪದಗಳು ಹೆಣ್ಣಿನ ಜೀವನಾನುಭವದ ಸಾರಭರಿತ ಸಾಹಿತ್ಯವಾಗಿವೆ. ಅದನ್ನು ಉಳಿಸುವ ಪರಿಚಯಿಸುವ ಒಂದು ಕಿರು ಪ್ರಯತ್ನ ಇದಾಗಿದೆ. ಹೆಣ್ಣಿನ ಜೀವನದ ವಿವಿಧ ಮಜಲುಗಳ ಚಿತ್ರಣವನ್ನು ಈ ಕೆಳಕಂಡಂತೆ ಕೆಲವು ಜನಪದಗಳ ಉದಾಹರಣೆಯೆಂದರೆ, ಹೆಣ್ಣು ವಿವಾಹದ ನಂತರ ಗಂಡನ ಮನೆಗೆ ಬೀಳ್ಕೊಡುವಾಗಿನ ದೃಶ್ಯವು ಪ್ರತಿಯೊಂದು ಹಿಂದೂ ಕುಟುಂಬದಲ್ಲಿ ಅತ್ಯಂತ ಸಂಭ್ರಮ. ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೀಳ್ಕೊಡುವ ದುಃಖ. ಒಂದು ಕಡೆ ಒಳ್ಳೆಯ ಗಂಡನನ್ನು ಪಡೆದು ತಮ್ಮನ್ನು ನೆನೆಯದೆ ಸುಖವಾಗಿ ಬಾಳಲು ಹೋಗೋಳೆಂಬ ಸಂತೋಷ ಒಂದು ಕಡೆಯಾದರೆ, ಮತ್ತೊಂದು ಕಡೆ 10-6 ವರ್ಷಗಳ ಕಾಲ ಅಕ್ಕರೆಯಿಂದ ಬೆಳೆಸಿದ ಮಗಳನ್ನು ಮನೆಯ ಬೆಳಕನ್ನು ಬರಿದು ಮಾಡಿಕೊಳ್ಳಬೇಕೆಂಬ ಸಂಕಟ ಅವರನ್ನು ನೋಯಿಸುತ್ತದೆ. ಶಕುಂತಳೆಯನ್ನು ಕಳಿಸಿಕೊಡುವಾಗ ಅವಳ ಸಾಕು ತಂದೆಯಾದ ಕಣ್ವರ ಕೊರಳೆ ದುಃಖದಿಂದ ತುಂಬಿ ಬಂದಾಗ ಸಾಮಾನ್ಯ ಜನರ ಪಾಡೇನು? ಈ ಮಹಾಸಂಭ್ರಮದ ನಡುವೆ ತಾಯಿಯ ದುಃಖ ಅವಳ ಹೃದಯವನ್ನು ಸೀಳಿಕೊಂಡು ಹೊರಹೊಮ್ಮುತ್ತದೆ. ಅದು ಆ ಕರುಳಿನ ಕೂಗು. 9 ತಿಂಗಳು ಹೊತ್ತು ಹೆತ್ತು ಮಗಳನ್ನು ಒಮ್ಮೆಲೆ ಅಗಲುವುದೆಂತೂ, 9 ತಿಂಗಳು ನಿನ್ನ ತುಂಬಿಕೊಂಡು ತಿರುಗೇನ, ಹಂಬಲಿಸಿ ಹಡದೇನ, ಚಿತ್ತಾರದ ಗೊಂಬಿ ನಿನಗೊಪ್ಪಿಸಿ ಕೊಡಲಾಂಗ. ಮಗಳನ್ನು ಹೊತ್ತು ಎತ್ತಿದ್ದಾಯಿತು, ಈಕೆಯ ರೂಪವತಿ ಚಿತ್ತಾರದ ಗೊಂಬೆ ಹಾಗೇ ಇರಬೇಕಲ್ಲವೇ? ಹೆತ್ತವರಿಗೆ ಹೆಗ್ಗಣ ಮುತ್ತಲ್ಲವೇ? ಅವಳನ್ನು ಬೆಳೆಸಿದ ರೀತಿಯಾದರೋ ಇದು. ಹರಿಯಾಗದಾಗೆ ನನ್ನ ಮಗಳು ಹಾಲು ಬಾನ ಉಣ್ಣವಳು, ತೂಗು ಮಂಚದಾಗೆ ಮಲಗುವಳು ನನ್ನ ಮಗಳು, ನಗು ನಗುತ್ತ ಮನೆ ಬೆಳಗುವಳು, ಮೊಸರು ಅನ್ನ ಕಲಸಿ ತುಸುವೆ ಉಣ್ಣಂತೇಳಿ ರಾಶಿಯೇ ಉಣಿಸಿ ಸಲಹಿದೆ ನನ್ನ ಮಗಳೇ, ಕೂಸೆ ನನ್ನ ಮಗನಿಗೆ ಎರವಾದೆ. ಹೀಗೆ ಮುದ್ದಾಗಿ ಬೆಳೆಸಿದ ಈ ಮಗು ತುಂಬಾ ಅಭಿಮಾನಿ. ತೊಟ್ಟಿಲ ತೂಗಂದ್ರೆ ಸಿಟ್ಟೀಲೆ ಕೂಡಿರುವಳು, ಬಟ್ನ ಬೆಳಗಾಕ ಅರಿಯಳ ಮಗಳನ್ನ ಕೊಟ್ಟೀನಿ ಮಾವನ ಕೈಯೊಳಗ. ಹೆತ್ತ ಹೊಟ್ಟೆಗೆ ಹಿಡಿಸಲಾದಷ್ಟು ಸಂಕಟ ಉಂಟಾದರೂ ತಾಯಿ ಮಗಳನ್ನು ಅತ್ತೆಗೆ ಒಪ್ಪಿಸಿಕೊಡುತ್ತಾಳೆ. ಆಗ ತಾಯಿ ಆಡುವ ಮಾತು ಯಾರಿಗಾದರೂ ಕಣ್ಣೀರನ್ನು ತರಿಸುತ್ತದೆ. ಸುಡುವ ಬೆಂಕಿಗೆ ಎಣ್ಣೆ ಕೊಡುವ ಸುರಿದಂತೆ ಹಡೆದವನ್ನ ಹೊಟ್ಟೆ ತಳಮಳಿಸಿ, ಮಗಳೇ ನಿನ್ನ ಕೊಡ್ತೀವಿ ಒಪ್ಪಿಸಿ ಇವರಿಗೆ, ನನ್ನ ಮಗಳಲ್ಲುವ ನಿಮ್ಮ ಮಗಳೀಕೆಂದು ಚೆಂದಾಗಿ ಮಗಳ ಸಲಹುವ ಎನ್ನುತ್ತ ಅತ್ತೆವನ ಕೈಯಾಗೆ ಕೊಟ್ಟಾಳೆ. ಹೆಣ್ಣನ್ನು ಒಪ್ಪಿಸಿಕೊಟ್ಟ ಮೇಲೆ ಈ ಅಗಲಿಕೆಯ ದೃಶ್ಯದಿಂದ ಕುದಿಗೊಂಡ ತಾಯಿಗೆ ಬಾಳಿನಲ್ಲಿ ಈ ಸನ್ನಿವೇಶವೇ ಒದಗಬೇಡವೆನಿಸುತ್ತದೆ. ಹೆಣ್ಣು ಅಡಿಯಲ್ಲಿ ಬೇಡ, ಹೆರವರಿಗೆ ಕೊಡಬೇಡ

ಪಡೆದಪ್ಪ ಹೆಣ್ಣು ಸಾಕೆಂದ ಜನುಮಾಕೆ. ಹೆಣ್ಣು ಮಕ್ಕಳಿಗೆ ಅತ್ತೆ ಮನೆ ಹೂವಿನ ಹಾಸಿಗೆಯಲ್ಲ. ಗಂಡನ ಮನೆಯನ್ನು ಸೇರಿದ ಹೆಣ್ಣು ಹೊರಬೇಕಾದ ಹೊಣೆ ಅನೇಕವು. ಆಕೆ ಅತ್ತೆ ಮಾವಂದರೊಂದಿಗೆ ಹೊಂದಿಕೊಂಡು ಮೆಚ್ಚುಗೆ ಪಡೆಯಬೇಕು. ಗಂಡನ ಮನಸ್ಸನ್ನು ಅನುಸರಿಸಿ ನಡೆಯಬೇಕು. ತನ್ನ ಸುತ್ತಲೂ ಇರುವ ಪ್ರಪಂಚಕ್ಕೆ ಆಕೆ ಅಂಜಿ ಬಾಳಬೇಕು. ಏಕೆಂದರೆ ಯಾವ ಸಮಯದಲ್ಲಿ ಅವಳ ವಿಷಯದಲ್ಲಿ ಯಾರು ಅತ್ತೆಯ ಮನೆಯವರಿಗೆ ಚಾಡಿ ಹೇಳುವರೋ. ಅಲ್ಲದೆ ಹೆಣ್ಣು ತನ್ನ ಉತ್ತಮವಾದ ಶೀಲದಿಂದ ಹುಟ್ಟಿದ ಮನೆಗೂ ಸೇರಿದ ಮನೆಗೂ ತರಬೇಕೆಂಬುದು ಹೆತ್ತವರ ಹಂಬಲ. ಅತ್ತೆ ಮಾವಂದಿರನ್ನು ಹೊರಹಾಕಿ ಅಣ್ಣ ತಮ್ಮಂದಿರಲ್ಲಿ ಭೇದ ಹುಟ್ಟಿಸಿ ಹೆಣ್ಣು ಬಾಳಿದರೆ ಬರುವುದೇ ಭಾಗ್ಯ. ಹಾಗಾಗಬಾರದೆಂದು ತಂದೆ ತಾಯಿಗಳು ಮಗಳಿಗೆ ಹೇಳಿ ಕಳಿಸುವ ಬುದ್ಧಿವಾದವೆಂದರೆ, ಅತ್ತೆ ಮಾವ ಗಂಜಿ ಸುತ್ತೇಳು ನರಗಂಜಿ ಮತ್ತೆ ನಲ್ಲನ ದನಿಗಂಜಿ ನಡೆದರೆ ಎಂಥ ಉತ್ತಮರ ಮಗಳೆಂದ. ಅತ್ತೀಯ ಮನೆಗೆ ಹತ್ತೆಂಟು ಬೈದರೆ ಉತ್ತರ ಬ್ಯಾಡ ನನ್ನ ಮಗಳೇ, ನಿಮ್ಮತ್ತಿ ಎಂಥ ಉತ್ತಮರ ಮಗಳಲ್ಲೇ. ಅತ್ತೀಯ ಮನೆಗೆ ಮುತ್ತಾಗಿ ಇರಬೇಕ, ಹೊತ್ತು ನೀಡಿದರೆ ಉಣಬೇಕ, ತವರವರ ಉತ್ತಮರ ಹೆಸರು ತರಬೇಕ. ಗಂಡನ ಮನೆಯ ವಾಸ. ಮೊದಲ ಬಾರಿ ಗಂಡನ ಮನೆಗೆ ಹೋದ ಹೆಣ್ಣಿಗೆ ಹೊಸ ಆವರಣ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ಗಂಡನು ತನ್ನ ಹೆಂಡಿತಿಯ ವಿಷಯದಲ್ಲಿ ತುಂಬಾ ಹೆಚ್ಚಿನ ಅನುರಾಗವನ್ನು ತೋರುವುದು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತವರೂರೆಂದರೆ ವಿಶೇಷ ಮಮತೆ. ಅವರಿಗೆ ತಾಯಿಯ ಮನೆಗೆ ಹೋಗಿ ಬರಲು ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಆದರೆ ತವರಿನ ಹಂಬಲವನ್ನು ಕೂಡ ಮರೆಸಿದ ಗಂಡನ ಪ್ರೀತಿ ಸಂಜೆ ಮನೆಗೆ ಬರುವಾಗ ಬಟ್ಟೆಯ ಪದರದಲ್ಲಿ ಅಚ್ಚಮಲ್ಲಿಗೆ ಹೂವನ್ನು ತಂದು ಹೆಂಡತಿಗೆ ಮುಡಿಯಲು ಕೊಟ್ಟು ಗಂಡನು ತನ್ನ ಪ್ರೇಮವನ್ನು ವ್ಯಕ್ತಪಡಿಸುತ್ತಾನೆ. ಇವನನ್ನು ಬಿಟ್ಟಿರಲು ಹೆಂಡತಿಗೆ ಮನ ಒಪ್ಪದು. ಒಮ್ಮೆ ತವರಿಗೆ ಬಾರೆಂದು ಕರೆಯಲು ಹೋದ ತಾಯಿಗೆ ಮಗಳು ಈ ರೀತಿ ಉತ್ತರ ಹೇಳುತ್ತಾಳೆ. ಹಚ್ಚಳದ ಪದರ ಹಾಗೆ ಅಚ್ಚಮಲ್ಲಿಗೆ ಹೂವು ಬಿಚ್ಚಿ ನನ್ನ ಮೇಲೆ ಒಗೆವಂತ ರಾಯರನ್ನ ಬಿಟ್ಟಿ ಹ್ಯಾಂಗೆ ಬರಲಿ ಹಡೆದವ್ವ. ಆದರೆ ಇದರಿಂದ ಹೆಣ್ಣು ಮಕ್ಕಳಿಗೆ ತವರಿನ ಹಂಬಲವೇ ಪೂರ್ತಿಯಾಗಿ ಮರೆತು ಹೋಯಿತೆಂದು ಭಾವಿಸಬಾರದು. ಒಮ್ಮೆ ಹೆಂಡತಿಗೆ ತವರಿಗೆ ಹೋಗಬೇಕೆಂದು ಹಠ ಹಿಡಿದಳು. ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಗಂಡನು ಸಿದ್ಧನಿರಲಿಲ್ಲ. ತನ್ನ ಕಷ್ಟವನ್ನು ಹೇಳಿಕೊಂಡರೂ ಹೆಂಡತಿ ಅವನ ಮಾತನ್ನು ಕೇಳದಿರಲು ಗಂಡನು ಕೋಪದ ಮಾರ್ಗವನ್ನು ಹಿಡಿದನು. ಮಡದೀನ ಬಡದಾನ ಮನದಾಗ ಮರುಗ್ಯಾನ, ಒಳಗೋಗಿ ಸರಗ ಹಿಡಿಯುತ್ತ ಕೇಳಾನ, ನಾ ಹೆಚ್ಚು ನಿನ್ನ ತವರ್ ಹೆಚ್ಚು. ಕೋಪದಲ್ಲಿ ಹೆಂಡತಿಗೆ ಗಂಡ ಹೊಡೆಯಲಿಲ್ಲ. ಬಡಿದ ಆಮೇಲೆ ಕೋಪದ ಆವೇಗ ಕಡಿಮೆಯಾದಾಗ ತಾನು ಮಾಡಿದ ಕೆಲಸಕ್ಕಾಗಿ ತನ್ನ ಹೆಂಡತಿಗಾಗಿಯೂ ಪಶ್ಚಾತ್ತಾಪ ಉಂಟಾಯಿತು. ಹೆಂಡತಿಯ ವಿಷಯದಲ್ಲಿ ಮರುಕ ಉಂಟಾಗುತ್ತಲೇ ಅವಳನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿ ತವರಿಗೆ ಏಕೆ ಹೋಗಬೇಕು? ಇಲ್ಲಿ ಇಲ್ಲದ ಸೌಖ್ಯ ಅಲ್ಲೇನಿದೆ? ಅವನು ಮುನಿಸಿಕೊಂಡ ಹೆಂಡತಿಯನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿಯನ್ನು ಮುನಿಸಿನಿಂದ ಸಮಾಧಾನ ಮಾಡುವ ರೀತಿ ಎಂದರೆ, ಹಾಸಿಗೆ ಹಾಸೆಂದ ಮಲ್ಲಿಗೆ ಮುಡಿಯೆಂದ, ಬ್ಯಾಸತ್ತರೆ ಮಡದಿ ಮಲಗೆಂದ, ನನ್ನ ರಾಯ ತನ್ನ ನೋಡಿ ತವರ ಮರೆಯೆಂದ. ಬಡತನವಿರಲಿ ಸಿರಿತನವಿರಲಿ, ದಾಂಪತ್ಯದಲ್ಲಿ ಯಾವಾಗಲೂ ಸಾಮರಸ್ಯವಿರುವುದೆಂದು, ವಿರಸ ಉಂಟಾಗದೆಂದು ಯಾರೂ ಭಾವಿಸಲಾಗದು. ಈ ವಿರಸ ಹೆಣ್ಣಿನ ಹಠಮಾರಿತನದಿಂದ ಉಂಟಾಗಬಹುದು, ಇಲ್ಲವಾದರೆ ಕ್ಷಣಿಕವಾಗಿಯಾದರೂ ಗಂಡು ತನ್ನ ಕಣ್ಣಿನ ಕುಡಿನೋಟವನ್ನು ಬೇರೆಂದು ಹೆಣ್ಣಿನ ಕಡೆಗೆ ತಿರುಗಿಸುವುದರಿಂದ ಈ ವಿರಸ ಉಂಟಾಗಬಹುದು. ನನ್ನಲ್ಲಿ ಕಾಣದ ಯಾವ ಸೌಂದರ್ಯವನ್ನು ನೀನು ಬೇರೆ ಹೆಣ್ಣಿನಲ್ಲಿ ಕಂಡೆ? ನಿನ್ನ ಮರ್ಯಾದೆಗೆ ಇದು ತರುವಲ್ಲ ಎಂದು ಹೆಂಡತಿ ಗಂಡನಿಗೆ ಬುದ್ಧಿ ಹೇಳುತ್ತಾಳೆ. ಅದೆಂದರೆ, ಅಂಗಿಯ ಮ್ಯಾಲೆ ಅಂಗಿ ಒಂದೇನೋ ನನ್ನ ರಾಯ, ರಂಬಿ ಮ್ಯಾಲೆ ರಂಬಿ ಪ್ರತಿರಂಬಿ ಬಂದರೆ ಚಂದೇನೋ ರಾಯ ಮನಿಯಾಗ. ತನ್ನ ವರ್ತನೆಯನ್ನು ಪ್ರಶ್ನಿಸಿದ ಹೆಂಡತಿಯ ವಿಷಯದಲ್ಲಿ ಗಂಡನ ಕೋಪ ಹೆಚ್ಚಾಯಿತು. ಕಾಲು ಹಿಡಿದರೂ ಇಳಿಯದಂತಾಯಿತು. ಅದರ ವರ್ಣನೆ ಎಂತೆಂದರೆ, ಬಟ್ಟಲ ಗಣ್ಣೀಲಿ ದಿಟ್ಟಿಸಿ ನೋಡ್ಯಾರ, ಸಿಟ್ಟ್ಯಾಕೋ ನನ್ನ ಮ್ಯಾಲೆ, ನಾ ಅಂತ ಹುಟ್ಟಿಸಾಡವರ ಮಗಳಲ್ಲ. ಹಾಸಿದಾಸಿಗೆ ಬಿಟ್ಟು ಹಾದಿಗೆ ಮಲಗಾರ, ಸೂಸಗಾಳಿಗೆ ಬಳುಕುವ ರಾಯರಿಗೆ ಏಸುಬಾರಿ ಕಾಲು ಹಿಡಿಯಲಿ. ಎರಡು ಪದ್ಯಗಳಲ್ಲಿ ಬಟ್ಟಲುಗಳು ಎಂಬುದು ಪುರುಷನ ಸೌಂದರ್ಯಕ್ಕೂ, ಸೂಸಗಾಳಿಗೆ ಬದುಕುವ ರಾಯರು ಎನ್ನುವುದು ಸೌಕುಮಾರ್ಯಕ್ಕೂ ಪ್ರತೀಕವಾಗಿದ್ದು ಒಂದರ ಪ್ರೀತಿಯನ್ನು ಆಳವನ್ನು ತೋರಿಸುತ್ತದೆ. ಗಂಡ ಹೆಂಡರ ನಡುವೆ ಎಂಥ ವಿರಸವೇ ಇರಲಿ, ತನ್ನ ಬದುಕಿಗೆಲ್ಲ ಅವನೇ ಬೆಳಕು, ಅವನಿಲ್ಲದೆ ತನ್ನ ಬಾಳಿಗೆ ಗತಿಯಿಲ್ಲ ಎಂಬ ಭಾವನೆ ಹೆಂಡತಿಯಲ್ಲಿ ಆಳವಾಗಿ ಮೂಡಿರುತ್ತದೆ. ಆ ಭಾವವನ್ನು ವ್ಯಕ್ತಪಡಿಸುವ ಪದ್ಯಗಳೆಂದರೆ, ಅರಸರ ದಯದಿಂದ ಅರಿಶಿಣ ಕುಂಕುಮ, ಗೋದ ಮಲ್ಲಿಗಿನ ನನ್ನ ದಂಡೆ ಕಟ್ಟುತ್ತ ಅರಸ ಮಾರಾಯರು ದಯದಿಂದ, ಕಾಚಿನ ಕಂಬಗ ಮೋಜಿ ಮೇಲೆ ನಿಂತಾರ, ಊದಿನ ಕಡ್ಡೆಂಗ ಬಳುಕುವ ದೂರಿಗೋಡಿ ಬದುಕು ಮಾಡೋದು ಬಲು ಚಂದ. ವಿರಹ
ಗಂಡನ ಒಪ್ಪಿಗೆ ಪಡೆದು ಹೆಂಡತಿ ತವರಿಗೆ ಹೋದೊಡನೆಯೇ

0: ಹೆಣ್ಣಿಗೂ ವಿರಹವಯ್ಯದೇನೆ ಗಂಡನಿಗಿಂತ ಒಂದು ಕೈ ಮೇಲೆ ಆಗಿರುತ್ತದೆ. ಇದಕ್ಕೆ ಕಾರಣ ಇಷ್ಟೇ, ಹಿಂದಿನ ಕಾಲದಲ್ಲಿ ಈಗಿರುವಂತೆ ವಿಶೇಷವಾಗಿ ಪ್ರಯಾಣ ಸೌಕರ್ಯಗಳಿರಲಿಲ್ಲ. ದೂರ ಹೋದ ಗಂಡ ಬರಲು ಬಹಳ ಕಾಲ ಹಿಡಿಯುತ್ತಿತ್ತು. ಹೊಸದಾಗಿ ಅತ್ತೆ ಮನೆಗೆ ಬಂದ ಹೆಣ್ಣು ಅತ್ತೆಯ ದರ್ಪದ ಆಳ್ವಿಕೆಯಲ್ಲಿ ಅತ್ತಿಗೆ ನಾದಿನಿಯರ ನಡುವೆ ಹೊಟ್ಟೆಯ ಮಾಣಿಕ್ಯ ಇನ್ನೂ ಆಗಿಲ್ಲದಿರುವಾಗ ವಿರಹದಿಂದ ಕಾಲ ನೂಕುವುದು ಎಷ್ಟು ಕಷ್ಟ. ಇಂಥ ಹೆಂಡತಿಯನ್ನು ಅಗಲುವಾಗ ಗಂಡನ ಮುಖವು ಬಾಡುತ್ತದೆ. ಊರಿಗೆ ಹೋಗವರ ಮಾರ್ಯಾಕ ಬಾಡ್ಯಾವ, ಗೀರಗಂಧಕ ಬೆವತಾವ, ಮಡದೀನ ಬಿಟ್ಟು ಹೊರಟಾರ ಪರನಾಡ. ಹನಿಗಣ್ಣಾಗಿ ಮುಖ ಸಣ್ಣದು ಮಾಡಿಕೊಂಡು ನಲ್ಲೆ ಪ್ರಯಾಣ ಹೊರಟ ಗಂಡನನ್ನು ಈ ರೀತಿ ಕೇಳುತ್ತಾಳೆ. ಎಂದ ಬರತೀರೆ ನನ್ನ ಗಂಧದ ರತಿಗಾರ, ರುಮ್ಮಾಲಿಯೆಲ್ಲ ಪರಿಮಳ ನನ್ನ ನಲ್ಲ, ಎಂದ ಬರುತ್ತೀರ ನನಗೆ ಹೇಳಿ. ನಲ್ಲನ ರುಮಾಲಿನ ಪರಿಮಳವನ್ನು ಕಂಡು ಈ ಹೆಣ್ಣಿಗೆ ಏನು ಶಂಕೆಯುಂಟಾಯಿತೋ ಆಗ ಪ್ರಿಯನು ಪ್ರಿಯೆಯನ್ನು ಸಮಾಧಾನ ಪಡಿಸಿದ ರೀತಿ ಎಂದರೆ, ಕಮಲದ ಹೂವು ನಿನ್ನ ಕಾಣದೆ ಇರಲಾರೆ, ಮಲ್ಲಿಗೆ ಮಾಯ ಬಿಡಲಾರೆ, ಕೇದಿಗೆ ಗರಿ ನಿನ್ನ ನಗಲಿ ಇರಲಾರೆ. ಗಂಡ ಹೊರಟು ಹೋದ ಮೇಲೆ ಇಂದಿನ ರಾತ್ರಿ ಹ್ಯಾಂಗಾರ ಕಳೆಯಲಿ ಎಂಬ ಸಮಸ್ಯೆ ಆಕೆಗುಂಟಾಯಿತು. ಗಂಡನಿಲ್ಲದ ಮನೆ ಆಕೆಗೆ ಬಿಕೋ ಎನಿಸಿತು. ಮನೆಯಲ್ಲಿ ಯಾಲಕ್ಕಿ ಕಾಯಿಸಲು ಯಾವಡಿಗೆ ಮಾಡುವ ಭಾಗ್ಯವಿದ್ದರೇನು? ಗಂಡನಿಲ್ಲದಾಗ ಆಕೆ ತನ್ನ ಸಖಿಯನ್ನು ಕುರಿತು ಈ ರೀತಿ ಹೇಳುತ್ತಾಳೆ. ಯಾಲಕ್ಕಿ ಕಾಯಿಸಲುದು ಯಾವಡಿಗೆ ಮಾಡಲಿ, ಊರಿಗೆ ಹೋಗ್ಯಾರೆ ರಾಯರು ಬಾರದೆ, ಯಾವಡಿಗೆ ಮಾಡಿ ಫಲವೇನು? ಗಂಡ ಜೊತೆಯಲ್ಲಿದ್ದರೇ ಎಲ್ಲ ಸೌಖ್ಯಗಳಿಗೂ ಸಾರ್ಥಕ, ಇಲ್ಲವಾದರೆ ಎಲ್ಲವೂ ವ್ಯರ್ಥ. ವಾರಿಗೆ ರಾಯರು ಊರಿಗೆ ಹೋದರೆ ಸೇರ ಬಂಗಾರ ತೆಗೆದ ಅಂಗ, ಮಲ್ಲಿಗೆ ಮುಡಿದು ಅಂಗಳಕ್ಕೆ ಒಗೆದ ಅಂಗ. ತೌರು ಮನೆ ಗಂಜಿಯನ್ನು ಕುಡಿದರೂ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯೇ ಲೇಸೆಂದು ಬಲ್ಲವರು ನುಡಿದರು, ಹೆಂಗಸರಿಗೆ ತೌರೂರೆಂದರೆ ಬಲು ಅಕ್ಕರೆ. ತಂದೆ ತಾಯಿಗಳ ಅಕ್ಕರೆಯ ಮಡಿಲಲ್ಲಿ ಬೆಳೆದು ಅಣ್ಣನ ತಮ್ಮಂದಿರು ಅಕ್ಕ ತಂಗಿಯರೊಡನೆ ದಿನಗಳನ್ನು ಕಳೆದು ಗೆಳತಿಯರೊಡಗೊಡನೆ ಆಟ ಮಾಡಿದ ತೌರೂರು ಹೆಣ್ಣು ಮಕ್ಕಳಿಗೆ ನೆನಪಿನ ಭಂಡಾರ. ಗಂಡನ ಮನೆಯಲ್ಲಿ ಸುಖವಾಗಿದ್ದರೂ ಅವರ ಮನಸ್ಸು ಮೊದಲು ತಾಯಿಯನ್ನು ನೆನೆಯುತ್ತದೆ. ಹಾಗೆ ನೆನೆದಾಗ ಹೆಣ್ಣು ಮಕ್ಕಳ ಮನಸ್ಸು ಸಮಾಧಾನಗೊಳ್ಳುತ್ತದೆ. ಬ್ಯಾಸಗಿ ದಿವಸಾಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡೆದವ್ವ, ನೀ ತಂಪ ನನ್ನ ತವರಿಗೆ. ತಾಯಿ ಮಕ್ಕಳ ನಡೆನುಡಿಯೆಲ್ಲವೂ ಒಂದೇ, ಒಬ್ಬರ ಪಡಿಯಚ್ಚು ಮತ್ತೊಬ್ಬರು. ತಾಯಿ ಮಕ್ಕಳ ದನಿಯು ತಾಳ ಬಾರಿಸಿದಂಗ, ಜೋಡಿ ಕಿನ್ನುರಿ ನುಡಿದಂಗ, ಹಲಸಂಗಿ ಹೊತ್ತೇರಿ ತಾಸಿ ಬಡಿದಂಗ. ತಾಯಿಯನ್ನು ನೆನೆದು ಮಗಳ ಮನಸ್ಸು ತವರಿನ ಕಡೆಗೆ ಓಡುತ್ತದೆ. ಗಂಡನ ಮನೆಯಲ್ಲಿ ಬೆಳೆದ ಮಲ್ಲಿಗೆಯನ್ನು ಒಬ್ಬಳೇ ಮುಡಿಯಲಾರಳು. ತವರನ್ನು ಕುರಿತು ಹೆಣ್ಣಿನ ಹಂಬಲಿಕೆ ಇದು: ತೌರೂರ ದಾರಿಯಲ್ಲಿ ಕಲ್ಲಿಲ್ಲ, ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಾನಲಿ ಬಿಸಿಲಿನ ಬೇಗಿ ಸುಡಲಿಲ್ಲ, ಒಬ್ಬಳಿರುವ ಮನೆಗೆ ಹಬ್ಬಿರುವ ಮಲ್ಲಿಗೆ ಒಬ್ಬಳೇ ಕೊಯ್ದು ಮುಡಿಯಲಾರೆ ಮಲ್ಲಿಗೆ, ಹಬ್ಬೋಗು ನನ್ನ ತವರಿಗೆ. ಇಷ್ಟಾದರೂ ತೌರಿನ ಸುಖಯ ಇಷ್ಟೇ ಇರಲಿ, ಗರತಿಗೆ ಗಂಡನ ಮನೆಯೇ ಸ್ವರ್ಗ. ಗಂಜಿಯ ಕುಡಿದರೂ ಗಂಡನ ಮನೆ ಲೇಸ, ಅಂದಣದ ಮೇಲೆ ಚೌರಾವ ಸಾರಿದರೂ ಹಂಗೀನ ತವರ ಮನಿಸಾಕ. ಅಣ್ಣ ಅತ್ತಿಗೆ ಇವಳೊಡನೆ ಹುಟ್ಟಿದ ಅಣ್ಣ ತಮ್ಮಂದಿರು ತಂಗಿಯನ್ನು ಮಮತೆಯಿಂದ ಕಂಡಿದ್ದರು. ಆದರೆ ಅತ್ತಿಗೆ ಮನೆಗೆ ಬರುತ್ತಲೇ ಅಣ್ಣನ ಮನಸ್ಸು ಬದಲಾಯಿಸಿತು. ಅಣ್ಣ ಒಮ್ಮೆ ಮಲ್ಲಿಗೆ ಹೂವನ್ನು ಮನೆಗೆ ತಂದು ತಂಗಿಗೆ ಇಲ್ಲವೆಂದು ಹೇಳಿ ಮಡದಿಗೆ ಮುಡಿಯಲು ಕೊಟ್ಟನು. ಅಣ್ಣ ದಂಡಿಗೆ ಹೋದ ದುಂಡು ಮಲ್ಲಿಗೆ ತಂದ, ತಂಗಿ ಕೇಳಿದರೆ ಇಲ್ಲವೆಂದ ಇಲ್ಲವೆಂದ, ಮಡದಿ ಕೇಳಿದರೆ ಮುಡಿ ಎಂದ. ಅಣ್ಣನ ಈ ವರ್ತನೆಗೆ ತಂಗಿ ಅಣ್ಣನನ್ನು ದೂರಲಿಲ್ಲ, ಅತ್ತಿಗೆಯನ್ನೇ ದೂರಿದಳು. ಕಣ್ಣಿಗೂ ಹುಬ್ಬಿಗೂ ಭಿನ್ನ ಭೇದವೇನೇ, ನಾ ನನ್ನ ಅಣ್ಣ ಎರವೇನೆ, ಅತ್ತಿಗೆ ನಿನ್ನಿಂದ ಅಣ್ಣ ಎರವಾದ. ಅಕ್ಕ ತಮ್ಮನನ್ನು ವರ್ಣಿಸುವ ರೀತಿ ಇದು: ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಮುರಿದು ಹಾಲ ಸುರಿದಾವ. ತಮ್ಮನ ಮೇಲೆ ಅಕ್ಕನಿಗಿರುವ ಅಭಿಮಾನ ಈ ಪದ್ಯದಲ್ಲಿರುವಂತೆ ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾಯಿತು, ನಾ ಹುಟ್ಟಿ ಮನೆಗೆ ಇರವಾದೆ, ನನ್ನ ತಮ್ಮ ದಾರಿಯ ನೋಡಿ ಬಡವಾದೆ. ಸಂಗಾತಿ ಹೆಣ್ಣಿಗೆ ತಾಯಿ ತಂದೆಗಳಿಂದ ಅಣ್ಣ ತಮ್ಮಂದರಿಂದ ದೊರಕುವ ಪ್ರೇಮವು ಸಂಗಾತಿಯಿಂದ ದೊರಕುವುದರಿಂದ ಪ್ರೇಮ ದೊರಕುವುದು. ನಾ ನನ್ನ ಗೆಳತಿ ಕೂಡಿ ನೀರಿಗೆ ಹೋಗಿ ಕುಲವ ಕೇಳಾರೆ ಬಹುಮಂದಿ ಕೇಳಿದರೆ ಕುಲವೆಂದು ನಮ್ಮ ಮನವೊಂದು. ಸಂಗಾತಿ ಜಂಬ ನೇರಳೆ ಹಣ್ಣು ಮುಂಗಯ್ಯ ಹಿಡಿದು ನಗಿಸೋಳು, ಮುಖಭಾವ ಮುಂಗಾರ ಮಿಂಚು ಹೊಳೆದಂಗ. ಹೀಗೆ ಜನಪದಗಳಲ್ಲಿ ಹೆಣ್ಣನ್ನು ಈ ರೀತಿಯಲ್ಲಿ ವರ್ಣಿಸಲಾಗಿದೆ.
1: ಇದುವರೆಗೆ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡಿದವರು ಬಿ ಕಾಂತಪ್ಪ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಪೂರ್ಣಿಮಾ ಎನ್ ರಘುನಾಥ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ, ತಾಂತ್ರಿಕ ಸಹಾಯ ಅಶುತೋಷ್ ಝಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಹಾಸನ ಎಫ್ಎಂ. ಚಿತ್ರಗೀತೆಗಳು ಮೊದಲಿಗೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರು ಅವರ ಸ್ವರದಲ್ಲಿ ಶ್ರೀಗಂಧ ಚಿತ್ರದ ಗೀತೆ. ಸಾಹಿತ್ಯ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

ತಾಯಿಗಿಂತ ದೇವರಿಲ್ಲ ಚಿತ್ರದ ಗೀತೆ ಎಸ್ ಜಾನಕಿಯವರ ಸ್ವರದಲ್ಲಿ ಚಿವದಿಶಂಕರ್ ಅವರ ರಚನೆ ರಾಗ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಆಕಾಶವಾಣಿ ಹಾಸನ ಎಫ್ಎಂ ಗಜಲ್ಗಳು ಮೊದಲಿಗೆ ಕೇಳಿ. ಗುಲಾಮ ಆಲಿ ಅವರ ಒಂದು ರಚನೆ, ಮೇರಾ ಜಬ್ಸೆ ಮೊಹಬ್ಬತ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಜಾಗರೂಕರಾಗಿರಿ, ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
2: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಇನ್ನು ಮುಂದೆ ಕೇಳಿ ಸೂರ್ಯಭಾನುಗುಪ್ತ ಅವರ ರಚನೆಯಲ್ಲಿರುವ ಒಂದು ಗೀತೆ, ಹಾಡಿದ್ದಾರೆ ಕವಿತಾ ಪಡ್ವಾಲ್.

ಇದುವರೆಗೆ ಗಜಲ್ಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ. ಈಗ ವೇಳೆ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ದೂರ ಸರಿದವರು. ರಚನೆ ಎಸ್ ಕೆ ಪುರೋಹಿತ್. ಕೇಳಿ ನಾಟಕ ದೂರ ಸರಿದವರು.

0: ಹಲೋ ಹಲೋ,
1: ವೇಣ, ಏನು?
0: ಹೌದು, ನೀವ್ಯಾರು?
1: ನಾನು ನಿಮ್ಮ ಅತ್ತಿ ಕಮಲಮ್ಮ.
0: ಆಹಾಹಾ, ಅತ್ಯಂತ ಅತ್ತಿ. ಹ್ಞೂ, ಯಾಕೆ ಫೋನ್ ಮಾಡಿದ್ದು?
1: ಅವ ಇಲ್ಲೇನವ?
0: ಅವ ಅಂದ್ರ? ಓಹೋಹೋ, ನಿಮ್ ಮಗ ಏನ?
1: ಹ್ಞೂ, ನನ್ನ ಮಗ ವಾಸು ಇದ್ದಾನೇನವ?
0: ಯಾಕ ಯಾಕೆ ಬೇಕಾಗಿತ್ತೀಗ ಅವರು?
1: ಏನಿಲ್ಲ, ಇವ್ರಿಗೆ ಕೆಮ್ಮು ದಮ್ಮು ಹೆಚ್ಚಾಗಿ ಬಹಳ ತ್ರಾಸ ಆಗ್ಯದ. ವಾಸು ವಾಸು ಅಂತ ಬಹಳ ನೆನೆಸ್ಲಿಕ್ಕತ್ಯಾರ. ಅದಕ್ಕೆ
0: ಅದಕ್ಕೆ
1: ಅವ ಹುಬ್ಬಳ್ಳಿಗೇನಾರ ಇವ್ರ ನೋಡ್ ಹೋಗ್ಲಿಕ್ ಬರ್ತಾನೇನು ಅಂತ.
0: ಹಾ ಹಾ ಹಾ, ಸ್ವಲ್ಪ ಫೋನ್ ಹೋಲ್ಡಾನ್ ಇರ್ರಿ, ನಿಮ್ ಮಗ ಮನ್ಯಾಗ ಇದ್ದಾರೋ ಇಲ್ಲೋ ಅಂತ ನೋಡ್ತೀನಿ. ರೀ, ಏನ್ರಿ ಫೋನ್ ಅದ ನೋಡ್ರಿ.
2: ಯಾರ ಫೋನು?
0: ಹುಬ್ಬಳ್ಳಿಯಿಂದ ನಿಮ್ಮ ಅವಂದು. ನಿಮ್ಮ ಅಪ್ಪಗ ಆರಾಮಿಲ್ಲ ಅಂತ.
2: ಸತ್ತಿಲ್ಲ ಅಂತ ಹೌದಲ್ಲ ನಮ್ಮ ಅಪ್ಪ?
0: ಹ್ಮ್,
2: ಸತ್ರ ಅವನ ಶ್ರಾದ್ದಕ್ಕೆ ಬರ್ತೀನಿ ಅಂತ ಹೇಳ. ರೊಕ್ಕ ಕೆತ್ತಲಿಕ್ಕೆ ಇಲ್ಲದೊಂದು ನೆಮ ತೆಗಿತಾರ ಮಕ್ಕಳು. ನಾವೇನಿಲ್ಲ, ರೊಕ್ಕದ ಗಿಡ ಹಚ್ಚಿವೆ ಅಂತ ಹೇಳ್ತಿದಾರೆ ಏನವ್ರು?
1: ಹಲೋ ಹಲೋ ಹಲೋ ಹಲೋ.
3: ಏ ಕಮಲು, ಆ ಫೋನ್ ಕೆಳಗಿಟ್ಬಿಡು.
1: ಯಾಕ್ರಿ, ಲೈನ್ ಏನಾರ ಕೆಡ್ತೇನು?
3: ಲೈನು ಕೆಟ್ಟಿಲ್ಲ, ಏನೂ ಆಗಿಲ್ಲ. ಆ ಚಿಗರೇಲಿ ಚಿನ್ನಾಟ ನಿನಗೆ ಗೊತ್ತಾಗಂಗಿಲ್ಲ, ಬಾಯಿಲ್ಲಿ ಹೇಳ್ತೀನಿ.
1: ಅಂದ್ರೆ ಏನ್ರಿ ಅದು?
3: ಈ ಪ್ಯಾರಲಲ್ ಫೋನ್ದಾಗ ನಾ ಎಲ್ಲ ಕೇಳಿಸ್ಕೊಂಡಿನಿ.
1: ಹೌದ?
3: ಆ ವಾಶಾ ಮನ್ಯಾಗ ಇದ್ರು, ಆ ನಿನ್ನ ಸೊಸಿ ನಿನ್ನ ಮಗ ಮನ್ಯಾಗಿಲ್ಲ ಅಂತ ಸುಳ್ಳು ಹೇಳಿದ್ಲು ನಿನಗೆ.
1: ಅಯ್ಯೋ, ಸುಡುಕಾಡ್ ನುಂಕ್ಲಿ.
3: ಆಕಿನ್ ಯಾಕೆ ಇಷ್ಟು ಬೈತಿದ್ದಿ
1: ಮತ್ತೆ ನಿನ್ನ?
3: ಆ ವಾಶಾ ಆಕಿಗೆ ಅಷ್ಟು ಸವಲತ್ತು ಕೊಟ್ಟಾನಂತ ಆಕಿ ಈ ಮಸಲತ್ತು ನಡೆಸಾಳೆ.
1: ಇವರು ಅವನಿಗೆ ಇಷ್ಟು ಉಪ್ಪು ಹಾಕ್ಲಿ. ಅಲ್ಲ, ಆ ವಾಸ ಏನನ್ನರಿ?
3: ನಾ ಸತ್ರ ನಾನು ಶ್ರಾದ್ದಕ್ಕೆ ಬರ್ತಾನ.
1: ಎಂಥ ನೀಚಿದ್ದಾನ್ರಿ ಈ ವಾಸ್ಯ? ಯಾರ್ದು ಪತ್ರ ಬಂದಂಗೆ ಕಾಣಿಸ್ತದ ನೋಡ್ರಿ.
3: ಫ್ಯಾಕ್ಸು ಫೋನಿನ ಈ ಕಾಲದಾಗ ಯಾರದಪ್ಪ ಪತ್ರ ಬಂತು?
1: ಇತ್ತು ತಗೊಳ್ರಿ.
3: ತಾಯಿಲ್ಲ.
1: ಅಲ್ಲ, ಅದೇನು ಲಗ್ನ ಪತ್ರ ಇದ್ದಂಗೆ ಕಾಣಿಸ್ತದಲ್ಲ.
3: ಕಮಲು, ನೀ ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊ.
1: ಹಂಗಂದ್ರೆ ಏನ್ರಿ?
3: ಇವತ್ತ ನಿನ್ನ ಕಡಿ ಮಗ ಕಿಟ್ಟ್ಯಾಂದು ಲಗ್ನ ಅಂತ.
1: ಏನಂದ್ರಿ ಕಿಟ್ಟ್ಯಾಂದ ಲಗ್ನ್ರಿ?
3: ಸಾವಕಾಶ ಸಾವಕಾಶ ಬೀಳ್ತಿದೆ, ನಾನು ನಿನ್ಕೋ. ಕೂತ್ಕೋ, ಸ್ವಲ್ಪ ಕೂತ್ಕೋ.
1: ಹೊಟ್ಟ್ಯಾಗ ಎಂಥ ಸಂಗ್ ತಗೋ ಸುದ್ದಿ ಹೇಳಿದ್ರಿ ನೀವು?
3: ಹೌದು ಕಮಲು, ಇದು ಖರೇ ಸುದ್ದಿ. ಇದನ್ನ ನಾವು ಒಪ್ಪಿಕೊಳ್ಳಿಕ್ಕೆ ಬೇಕು. ಬ್ಯಾಡಂದ್ರೆ ಹೆಂಗ, ಜೀವನ ಅಂದ್ರೆ ಹಿಂಗ. ಇನ್ನೇನು ಎಣ್ಣೆ ಬರ್ತದ ಬರ್ತದ ಅಂತ ಅನ್ನೋದ್ರಾಗನ ಗಾಣನ ಮುರಿದಿರ್ತದ.
1: ಅಲ್ಲ, ಒಂದ್ ಮಾತು ಮೊದ್ಲ ಕೇಳಿ ಮಾಡಿಕೊಂಡಿದ್ರ?
3: ಉಚ್ಚಿ, ಎಂತ ವಿಚಾರ ಮಾಡ್ತಿದ್ದಿ? ಅವರು ಈಗ ಬಟ್ಟು ಚಿಪ್ಪು ಮಕ್ಕಳಲ್ಲ, ದೊಡ್ಡವರಾಗ್ಯಾರ. ಎಲ್ಲಾನು ನಮಗೆ ತಿಳಿಸೇ ಮಾಡಬೇಕು ಅಂತ ಆಶಾ ಇಟ್ಕೋಬಾರದು.
1: ಅಲ್ರಿ, ಎಂಥ ಸುಟ್ಟು ಕೈ ರೀ ಇವು! ಅಕೃತಿ ಪಟ್ಟು ತುತ್ತು ಮಾಡಿ ಮಾಡಿ ಉಣಿಸಿದ್ವಲ್ರಿ ಈ ಕೈ. ಅಲ್ರಿ, ಹಿಂಗ್ಯಾಕೆ ಮಾಡ್ನಂತ್ರಿ ಮಗ?
3: ಅವರು ಈಗ ಹರೆಯದ ಹುಚ್ಚ ಹೊಳ್ಯಾಗ ಈಸ್ ಬಿದ್ದ. ಅಂಥವ್ರಿಗೆ ಹಚಡ ಹೊಸ್ತೀನಿ ಅಂತಂತಂದ್ರೆ ಏನು ಹುಚ್ಚ ಬಿಡ್ತದೇನು? ಅಲ್ಲ, ಈ ಹರೆಯದ ಹುಚ್ಚಾಟಿದ್.
1: ಅಲ್ರಿ, ಮಕ್ಕಳು ಮಕ್ಕಳು ಅಂತ ಹರಕಿ ಹೊತ್ತೆ.
3: ಎಲ್ಲಾರು ನಕ್ರು ಅಂತ ಹುಚ್ಚನೂ ನಕ್ಕಿತ್ನಂತ. ಹಂಗ ಎಲ್ಲಾರು ಮಕ್ಕಳು ಅಂತ ಅಂದ್ರು ಅಂತ ನಾವು ಮಕ್ಕಳು ಮಕ್ಕಳು ಅಂತ ಅಂದದ್ದು ಈಗ ನೋಡಿ ಹೆಂಗ.
1: ಅಲ್ರಿ, ಈ ಕಿಟ್ಟ ಹುಟ್ಟಿದಾಗ ನಿಮಗ ಗೊತ್ತದ, ಒಂದು ಮಾಂಸದ ಮೂರ್ತಿ ಆಗಿದ್ನಲ್ಲ, ಅಂತ ಅವನ್ ಸಾಕಿ ಸಲಹಿ ಒಂದು ಮೂರ್ತಿ ಮಾಡಿದೆ. ಎಲ್ಲಾ ಮಕ್ಕಳಿಗಿಂತ ಒಂದು ತುತ್ತಿ ಹೆಚ್ಚ ಹಾಕಿ ಹೊಟ್ಟೆ ನೆತ್ತಿ ನೋಡಿದೆ ಒಂದು.
3: ಯಾಕೆ ಅವ ನಿನ್ನ ಕಡಿ ಮಗ ನೋಡು.
1: ಏನಾರ ಅನ್ಕೋ.
3: ಅಲ್ಲ,

0: ಕಡಿ ಮಗ ಕಿವಿ ಕಿತ್ತಿದ್ರು ಆ ಕರ್ತಿ ಬರ್ತಾರ
1: ಅಲ್ರಿ. ನೀವ ಹೇಳ್ರಂಗಾರ ಹಡ್ದವಾಗಿನ ಹಂಗ ಮಾಡಿದ ತಪ್ಪೇನ್ರಿ? ನನ್ ಯಾವ ಸ್ವಾರ್ಥ ಸಾಧಿಸ್ಲಿಕ್ಕೆ ಹಂಗ ಮಾಡಿದ್ನಿರಿ ನಾನು?
0: ಹುಚ್ಚಿ, ಯಾಕೆ ಇಷ್ಟೊಂದು ತ್ರಾಸ ಮಾಡ್ಕೋತಿ? ಒಳ್ಳೆ ಮಕ್ಕಳನ್ನು ಪಡೆದು ಬರ್ಲಿಕ್ಕೆ ಪುಣ್ಯ ಮಾಡಿ ಬಂದಿರಿ.
1: ನೀವ್ ಹೇಳೋದು
0: ಇಂಥ ಮಕ್ಕಳು ನಮ್ಮ ಪಾಲಿಗೆ ಬರ್ದಿತ್ತು ಅಂತ ಅವ್ರು ಸಿಕ್ಕಾರೆ, ಬಂದದ್ದು ಅನುಭವಿಸ್ಲಿಕ್ಕೆ ಬೇಕು ಅಷ್ಟೇ.
1: ಇಷ್ಟೆಲ್ಲ ಅನುಭವಿಸೋಕ್ಕಿಂತ ಮಕ್ಕಳು ತೀರ್ದಿದ್ರೆ ಬಹಳ ಚಲೋ ಇತ್ತು ನೋಡ್ರಿ.
0: ಆಗ ಇದ ಜನ ಇದ ಸಮಾಜ ಸುಮ್ಮನಿರ್ತಿತ್ತು ಅಂತ ತಿಳಿದಿ ಏನು? ನಿನಗೆ ಬಂಜಿ ಬಂಜಿ ಅಂತ ಪಿಚಿ ಪಿಚಿ ಮಾತಾಡಿ ಕಿಸಿ ಕಿಸಿ ನಗತಿದ್ರ ಅಷ್ಟ.
1: ಇದು ರಾಕ್ಷಸ ಜಗತ್ರಿ, ಈ ಜನಕ್ಕ ಈ ಸಮಾಜಕ್ಕ ಯಾವುದ್ರಾಗೂ ಸಹನಿಲ್ರಿ. ಅಲ್ರಿ ಯಾಕೆ ಹಿಂಗ ಅಂತೀನಿ ನಾನು
0: ನೋಡು, ಮನುಷ್ಯ ಈಗ ಬಹಳ ಶಾಣೆ ಆಗ್ಯಾನ. ಹೊರಗಿನ ಜಗತ್ತಿನ ತಳಕು ಬೆಳಕಿಗೆ ಬಿದ್ದು ನನ್ನವರು ತನ್ನವರು ಪ್ರೀತಿ ಅಂತಃಕರಣ ಇವನ್ನೆಲ್ಲ ಗಾಳಿಗೆ ತೂರಿ ನಾಗರಿಕತೆ ಸೋಗ್ ಹಾಕೊಂಡು ಮೆರೀಲಿಕ್ಕೆ.
1: ಖರೆ ಅದರಿ, ಹಸಿ ಗ್ವಾಡ್ಯಾಗ ಹಳ್ಳು ಒಗದಂಗ ಮಾತು ಹೇಳಿದ್ರು ನೋಡ್ರಿ.
0: ಅಲ್ಲ, ನಮ್ಮ ಮಕ್ಕಳು ಇದೇ ಸಮಾಜದ ಕುಲ್ಮ್ಯಾಗ ತಯಾರಾದವರಲ್ಲ. ಇಂಥ ಮಕ್ಕಳಿಂದ ಕರ್ಣಿ ಕಕಲಾತಿ ಬಯಸೋದು ಅಂದ್ರೆ ರಾಗಿಯೊಳಗೆ ಸಾಸಿವೆ ಹುಡುಕಿದಂಗ ಕಮಲು.
1: ಅಲ್ರಿ, ಹುಟ್ಟಿದ ಹತ್ತು ಮಕ್ಕಳು ಹೊಟ್ಟಿ ನೆತ್ತಿ ನೋಡಿ ಅವ್ರನ್ನ ನಾವು ದೊಡ್ಡವ್ರನ್ನ ಮಾಡ್ತೀವಿ. ಆದ್ರೆ ಅವ ಹತ್ತು ಮಕ್ಕಳು ಒಬ್ಬ ಮುಪ್ಪಿನ ತಂದೆ ತಾಯಿ ನೋಡಂಗಿಲ್ಲ ಅಂದ್ರೆ ಹೆಂಗ್ರಿ ಇದು?
0: ಅದೇ ಅದೇ ಈಗ ಕಲಿಕಾಲ ಅಂತ ಅನ್ನು.
1: ಎಂತ ಕಲಿಕಾಲ್ರಿ ಇದು?
0: ಅಲ್ಲ, ಅವ್ರಿವ್ರ ಮಾತ್ಯಾಕ? ನಿನಗೆ ಎಷ್ಟು ಮಂದಿ ಮಕ್ಕಳವ ಹೇಳ?
1: ಅಯ್ಯ, ಮಕ್ಕಳಿಗೇನ್ ಕಮ್ಮಿ ಅವರಿ, ಸಾಕ್ ಸಾಕು ಅನ್ನುವಂಗ ಐದು ಮಂದಿ ಗಂಡಸು ಮಕ್ಕಳಿದ್ದಾರಲ್ಲ.
0: ಹೌದು ಬಿಡು, ಹಿರಿಯ ಮಗ ಡಾಕ್ಟರ್ ಆಗಿ ಅಮೆರಿಕಾ ಸೇರಿದ.
1: ಹೌದು.
0: ಎರಡನೇ ಮಗ ಇಂಜಿನಿಯರ್ ಆಗಿ ದಿಲ್ಲಿಯಾಗಿ ಸೆಟಲ್ ಆದ. ಮೂರನೇ ಮಗ ದೊಡ್ಡ ಬ್ಯಾಂಕ್ ಮ್ಯಾನೇಜರ್ ಆದ. ನಾಲ್ಕನೇವ
1: ಪ್ರೊಫೆಸರ್ ಸಾಹೇಬ್ ಆದ. ಕೊನೆ ಮಗ ಕಂಪ್ಯೂಟರ್ ಇಂಜಿನಿಯರ್ ಆದ.
0: ಯಾ ಮಗ ಯಾದ್ರ ಕಡಿಮೆ ಇದ್ದಾನೆ ಹೇಳ? ಒಬ್ಬರಿಗಿಂತ ಒಬ್ಬ ಶಾಣ.
1: ಅವ್ರ ಶಾಣ ತನಕಷ್ಟು ಬೆಂಕಿ ಹಾಕ್ಲಿ. ಇವ ದೊಡ್ಡ ಮಕ್ಕಳಾಗಿ ಹುಟ್ಟಿದ್ರೆ ನಮ್ಮ ಮನೆ ಈಗಿನಂಗ ಮುರಿದನ. ನಂದು ಗೋಕ್ಲಾಗಿರ್ತಿತ್ರಿ, ನಂದು ಗೋಕ್ಲಾಗಿರ್ತಿತ್ತು.
0: ಇಂಥ ಶಾಣ್ಯ ಮಕ್ಕಳಿಗಿಂತ ಅಂತವ್ರೊಳಗನ ಪ್ರೀತಿ ಅಂತ ಕರ್ಣ ತುಂಬಿ ತುಳುಕ್ತಿರ್ತದೆ.
1: ಅಲ್ರಿ, ಮನುಷ್ಯ ಹುಟ್ಟಿದ ಮೇಲೆ ಸ್ವಲ್ಪ ಮನುಷ್ಯತ್ವ ಬೇಕೋ ಬ್ಯಾಡ್ರಿ? ಅದ ಇಲ್ತಿತ್ರಿ, ಇವ್ರು ಶಾಣತನ ತಗೊಂಡು ಏನ್ ಸುರ್ಕೊಳ್ಳೋದ ಹೇಳ?
0: ಖರೆ ಹೇಳಿದ್ರು ನೋಡು, ಅಗ್ರಿ ಖರೆ ಹೇಳಿದೆ. ಇಂಥ ಮಕ್ಕಳು ಇರೋದು ಒಂದೇ, ನಾಯಿ ಮೇಲೆ ಹಾಲಿರೋದು ಒಂದೇ.
1: ಸಾಕು ಮಾರ್ಯಾರ ಸಾಕು, ಇಷ್ಟು ದಿನ ಇಂಥ ಮಕ್ಕಳ ಜೋಡಿ ಹೆಂಗ ಈಶಾಡಿದ್ವೋ ಏನು. ಆದ್ರೆ ಇನ್ನು ಮ್ಯಾಲೆ ಈಶಾಡೋದು ಅಂದ್ರೆ
0: ಬಹಳ ಚಲೋ ಆತು ನೋಡು. ನಮ್ಮ ಮುಂದಿನ ಜೀವನದ ವಿಷಯದ ಬಗ್ಗೆ ನಾ ಹ್ಯಾಂಗ ನಿನ್ ಜೋಡಿ ಮಾತು ತೆಗಿಲಿ ಅಂತ ಅಂತಿದ್ದೆ. ನೀನ ಶುರು ಮಾಡಿ ನನ್ನ ಕೆಲಸ ಹಗರ್ ಮಾಡಿದ್ನು.
1: ಏನ್ರಿ ಹಿಂಗ ಒಗಟದಂಗ ಮಾತಾಡಿದ್ರ?
0: ಈ ಮುದಿ ವಯಸ್ಸಿನಾಗ ನಮ್ಮನ್ನ ಇಟ್ಕೊಂಡು ಅನ್ನ ಹಾಕ್ಲಿಕ್ಕೆ ಹತ್ತಾರಲ್ಲ ಈ ನಮ್ಮ ಮ್ಯಾನೇಜರ್ ಮಗ ಮತ್ತ ಪ್ರೊಫೆಸರ್ ಮಗ.
1: ಏನಾತು?
0: ಇವರಿಬ್ರು ನನ್ನ ಮತ್ತ ನಿನ್ನ
1: ಮತ್ ನಿಮ್ಮನ್ನ
0: ಪಾರ್ಟಿಷನ್ ಅಂದ್ರ ಹರಿದು ಹಂಚಿಕೊಳ್ಳಿಕ್ಕೆ ಬೇತ ನಡೆಸಾರ.
1: ಹರಿದು ಹಂಚಿಕೊಳ್ಳಿಕ್ಕೆ ನಮ್ಮನ್ನ ಹೊಲ ಮನಿ ಮಾಡ್ಯಾರೇನ್ರಿ ನೀಚ ಮಕ್ಕಳು?
0: ಅಷ್ಟ ಅಲ್ಲ,
1: ಮತ್ತಿನ್ನೇನು,
0: ಅವ್ರವ್ರ ಮನಿ ಹೋದ ಮ್ಯಾಲೆ ನಾವು ಅವ್ರವ್ರ ಮನ್ಯಾಗ ಬಾಗಲ ಮುಂದಿನ ನಾಯಿ ಬಿದ್ದಂಗ ಬಿದ್ದಿರ್ಬೇಕಂತ.
1: ಅಯ್ಯೋ ನನ್ ಶಿವನ. ಅಲ್ರಿ ಇದೆಲ್ಲ ನಿಮಗ್ ಹೆಂಗ್ ಗೊತ್ತಾತ್ರಿ?
0: ನೀನು ನಿನ್ನೆ ಊರಾಗಿಲ್ದಾಗ ರಾತ್ರಿ ನಿದ್ದೆ ಹತ್ತಿಲ್ಲ ಅಂತ ಹಿಂಗ ಹೊರಾಂಡದಾಗ ಅಡ್ಡಾಡ್ಕೋತ ಇದ್ದೆ. ಅವಾಗ
1: ಏನಾತ್ರಿ?
0: ಆ ನಮ್ಮ ಇಬ್ರು ಮಕ್ಕಳು ಸ್ವಚಂದ್ರು ತಮ್ಮ ಕೊಲ್ಯಾಗ ಈಗ ಹೇಳಿದ್ನಲ್ಲ ನಮ್ಮನ್ನ ಹಂಚಿಕೊಳ್ಳೋ ಬಗ್ಗೆ ಹಿಂಗ ಮಾತಾಡ್ಲಿಕ್ಕೆ ಹತ್ತಿದ್ರು.

0: ರೀ
1: ಏನು
0: ನಿಮ್ಮಣ್ಣ ಆತಿಗೆ ನಾಳೆ ತಮ್ಮ ಹೊಸ ಮನೆಗೆ ಹೋಗ್ತಾರ?
1: ಹೌದು.
0: ಇನ್ಮ್ಯಾಲಾದ್ರೂ ನಾವು ರಾಜಾರಾಣಿ ಹಂಗಿರ್ಬೇಕಂದ್ರ ಅವೊಂದು ಸುಡುಗಾಡ್ ನಮ್ಮ ಪಾಲಿಗೆ ಇದಿಯಾಗಿ ಈ ಮನ್ಯಾಗ ಕುಕ್ಕರ್ಷವಲ್ರಿ.

0: ಅವು ನಾಳಿಂದ ಇಲ್ಲೇ ಇರ್ತಾವ ಇಲ್ಲ?
1: ಏ, ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಹತ್ತಿ ನೀನು?
0: ಮತ್ತಿನ್ಯಾರ ಬಗ್ಗೆ? ಆ ಎರಡು ಮುದಾಡಿಗಳು ಅವ ಅಲ್ಲ.
1: ಅದ ನಮ್ಮಪ್ಪ ನಮ್ಮವನ ಬಗ್ಗೆ ಮಾತಾಡ್ಲಿಕ್ಕೆ ಹತ್ತಿ ಹೌದಲ್ಲ.
0: ಹ್ಮ್, ಆ ಮುದ್ಗೂಬ್ಗಳು ಎಲ್ಲಿರ್ತಾರ ಅಂತ ನಿಮ್ಮಣ್ಣ ಆತ್ಗಿ ಈ ಮನಿ ಬಿಡೋದ್ರಾಗ ನಿರ್ಧಾರ ಆಗ್ಬೇಕು ನೋಡ್ರಿ.
1: ಯಾಕ ಅವ್ರನ್ನೇ ನೀನ್ ನಿನ್ ತಲೆ ಮ್ಯಾಗ ಹೊತ್ಕೊಂಡು ನಿಂತಿಯೇನ? ಅವ್ರೇನು ಹಿಂದಿದ್ದಷ್ಟು ದಿನ ಮುಂದಿರಂಗಿಲ್ಲ.
0: ಹೌದ್ ಹೌದು,
1: ತಮಗ ಯಾ ಮಗನ ಮನ್ಯಾಗ ಬೇಕೋ ಆ ಮನ್ಯಾಗ ತಮ್ಮಷ್ಟಕ್ ತಾವಿರ್ತಾರ. ಅದಕ್ಯಾಕ ನೀನ್ ನಿನ್ ವಿಷಯ ನಾಲ್ಗೆ ಜಾಸ್ತಿದಿ ಅಂತೀನಿ ನಾನು.
0: ಕೂಳಿ ಕೇಳು, ಭೂಮಿಗ್ ಬಾರ್ ಆಗಿರೋ ಆ ಮುದಾಡಿಗಳ್ನ ಈ ಮನೆ ಇಟ್ಕೊಂಡು ನನಗಂತೂ ಅನ್ನ ಕುಚ್ಚ ಹಾಕ್ಲಿಕ್ಕೆ ಆಗುದಿಲ್ಲ ನೋಡ್ರಿ.
1: ಏ ಸುಹಾಸಿನಿ, ನೀ ಏನ್ ಮಾತಾಡ್ಲಿಕ್ಕೆ ಹತ್ತಿ ಅಂತ ಮೈ ಮ್ಯಾಲ ಖಬರ್ ಅದ ಏನ? ಹಡದವ್ರು ಮಕ್ಕಳ ಮನ್ಯಾಗ ಇರಬಾರ್ದಂದ್ರೆ ಏನ್ ಅವ್ರ ಭಾವಿ ಹಾರ್ಕೋಬೇಕಂತೀಯನ?
0: ಯಾಕ ನಮ್ ಮನೆ ಅಷ್ಟ ಅದ ಏನ ಅವ್ರಿಗೆ? ಪಂಚ ಪಾಂಡವರಂಗ ಐದ್ ಹಡ್ದಾರ್ಲ, ಅವ್ರ ಹತ್ರ ಹೋಗ್ಲಿ.
1: ಅಲ್ಲ, ಎಲ್ಲಾ ಮಕ್ಕಳೊಳಗ ನೀವ್ ಒಬ್ಬ ಸ್ವಲ್ಪ ಅಪ್ಪ ಅವ ಅಂತಿ ನಿನ್ ಮನ್ಯಾಗ ಇರ್ಬೇಕು ಅನಸ್ತೈತಿ ಅಂತಾರ, ಅದಕ್ಯಾಕ ಬೇಡ ಅನ್ಬೇಕು ಹೇಳು?
0: ನಮ್ ಮನ್ಯಾಗ ಇರೋದಾದ್ರ ಹಿಂದಿನಂಗ ತಮ್ ಹಿರೇತನ ನಡ್ಸೋ ಹಂಗಿಲ್ ನೋಡ್ರಿ. ನಾವ್ ಹೇಳ್ದಂಗ್ ಕೇಳ್ಕೊಂಡು ಹಾಕಿ ತಿಂದು ತೆಪ್ಪಗ ನಾಯಿ ಹಂಗ್ ಬಿದ್ದಿರ್ಬೇಕು. ಹ್ಮ್, ಅದು ಯಾರ ಒಬ್ರು ಮಾತ್ರ.
1: ಬೇ ಏನ ಹಂಗಂದ್ರ ಎಲವಿಲ್ ನಾಲ್ಗೈತಂತ ಸಿಕ್ಕಂಗ ಮಾತಾಡಿದ್ರ ಆತನ? ನಿಮ್ಮಪ್ಪ ನಿಮ್ಮ ಬಂದಾಗ ನಾ ಹಿಂಗ್ ಮಾತಾಡಿದ್ರೆ ಹೆಂಗಾಗ್ತದ?
0: ಹೌದೌದು,
1: ತಂದೆ ತಾಯಿನ ಇಟ್ಕೊಂಡು ಸಾಕ್ಲಿಕ್ಕೆ ಏ ಜನ್ಮದ ಪುಣ್ಯ ಮಾಡ್ಬೇಕು.
0: ಆಹಾಹಾ, ಆ ಪುಣ್ಯನ ನಿಮ್ಮಣ್ಣಂದ್ರು ಹಂಚ್ಕೊಳ್ಳಿ. ಅದಕ್ಕ ನಿಮ್ಮಪ್ಪ ನಿಮ್ಮವನ್ ಪೈಕಿ ಯಾರನ್ನಾರ ಒಬ್ರನ್ನ ತಮ್ ಕಡೆ ಇಟ್ಕೊಳ್ಳಿ ಅವ್ರು.
1: ಅಲ್ಲ, ನೀ ಏನೋ ಹಿಂಗ್ ಕಡ್ಡಿ ಮುರ್ದಂಗ್ ನಿರ್ಬಿಡಿಯಾಗಿ ಹೇಳಿದಿ.
0: ಮತ್ತೇನ,
1: ಆದ್ರ ನನ್ ಬಗ್ಗೆನು ಸ್ವಲ್ಪ ವಿಚಾರ ಮಾಡಲ್ಲ? ಇತ್ಲಾಗ ಕಟ್ಕೊಂಡಕ್ಕಿನು ಬಿಡು ಹಂಗಿಲ್ಲ, ಅತ್ಲಾಗ ಹಳದವ್ರನ್ನು ಕಟ್ಕೊಳ್ಳಂಗಿಲ್ಲ.
0: ನಿಮಗ ಅಷ್ಟ ತ್ರಾಸ ಆಗ್ತಿದ್ರ ನಿಮ್ಮಪ್ಪ ಅವನ್ ಇಟ್ಕೊಂಡು ಹಾಯಾಗಿರ್ರಿ, ನನಗ ಹ್ಯಾಂಗ್ ಬೇಕೋ ಹಂಗನಾ.
1: ಏ ತಡ್ಕೋ ಮಾರಾಯ್ತಿ, ತಡ್ಕೋ. ನಿನ್ನಂಥ ಮಂಡಿ ಸಂಗತಿ ಮಾತಾಡೋದು ಒಂದ, ಗ್ವಾಡ್ ಹೋಗಿ ಹಾಯುದು ಒಂದ.
0: ಹೌದ್ ಹೌದು.
1: ಹ್ಮ್, ಹೇಳ್ ಮಾರಾಳ, ಯಾರ್ ನಮ್ ಹತ್ರ ಇಟ್ಕೊಳ್ಳೋದು? ಅವಣ್ಣೋ ಏನ್ ಅಪ್ಪಣ್ಣೋ?
0: ಯಾರ್ನೇನು? ನಿಮ್ಮಪ್ಪನ್ನ.
1: ಅಲ್ಲ, ಅವ ನೋಡಿದ್ರ ದಿನ ಬೆಳಗಾದ್ರ ಬಿ ಪಿ ಶುಗರ್ ಕಂಪ್ಲೇಂಟ್ ಅಂತ ದವಾಖಾನಿಗೆ ಎಡ್ತಾಕೋದು ತಪ್ಪಂಗಿಲ್ಲ. ಮತ್ ಮ್ಯಾಲ ಅವಾಗ ಟಿ ಬಿ ಬೇರೆ ಕೂಡದಂತ ಡಾಕ್ಟರ್ ಹೇಳಾರ ಅಂಥದ್ದು.
0: ಹಂಗ ನಿಮ್ಮಪ್ಪನ ಇಟ್ಕೊಳ್ಳೋದ್ರಾಗು ನಂದೊಂದು ಖಾಸ್ ಪ್ಲಾನ್ ಅದರಿ.
1: ಹ್ಮ್, ನಿನ್ ಪ್ಲಾನು ಅಂತಂದ್ರ ಶಕ್ನಿ ಪ್ಲಾನ ಇರ್ಬೇಕಂಗಾರ.
0: ನಿಮ್ದು ಒಂದ್ ಬೆಪ್ಪ ತಲಿನ ಅಲ್ರಿ. ಈಗ ಮಾವ ರಿಟೈರ್ ಆಗ್ಯಾರ.
1: ಹೌದು.
0: ಅವರಿಗೆ ಜಿ ಪಿ ಎಫ್, ಎಲ್ ಐ ಸಿ, ಆ ಇ ಫಂಡ್ ಅಂತ ಕಮ್ಮಿ ಕಮ್ಮಿ ಏನಿಲ್ಲ ಅಂದ್ರು 4-5 ಲಕ್ಷ ಕೈಯಾಗ ಬಂದಿರ್ಬೇಕು. ಹೌದಿಲ್ಲ?
1: ಹೌದು. ಆದ್ರೇನಾತ್ ಈಗ?
0: ಆದ್ರೇನಾತು ಅಂತೀರಲ್ರಿ, ಎರಡ್ ಹೆಣ್ ಹಡ್ಕೊಂಡ್ ಕೂತಿರಿ. ನಾಳೆ ಅವ್ರ ಲಗ್ನಕ್ಕೇನು ಅಂತ ಸ್ವಲ್ಪ ವಿಚಾರ ಮಾಡಿರೇನ?
1: ಅಲ್ಲ, ಈಗ ಅದಕ್ಕೆ ಅಷ್ಟೊಂದು ವಿಚಾರ ಮಾಡೋದ್ರಾಗಾರ ಏನೈತಿ?
0: ಹ್ಞೂ, ಈಗ ವಿಚಾರ ಮಾಡ್ದ ಮತ್ತಿನ್ಯಾವಾಗ ಮಾಡೋರು? ಇಲ್ಲಿ ಕೇಳ್ರಿಲೆ.
1: ಹ್ಮ್, ಹೇಳ್ ಮರಳ.
0: ಮುಪ್ಪಿನ ವೇಳ್ಯಾಕ ನಿಮ್ಮಪ್ಪನ್ನ 4 ದಿನ ಚಂದಾಗಿ ಇಟ್ಕೊಂಡು ಸಾಕಿ ಸಲುದಂಗ ನಾಟಕ ಮಾಡಿ.
1: ನಾಟಕ ಮಾಡಿ?
0: ಮಾವ ಮೊದ್ಲೇ ಬೋಳಿಸಬಹುದವ್ರು. ನಮ್ ನಾಟಕಕ್ಕೆ ಮಳ್ಳಾಗಿ ತಮ್ ರೊಕ್ಕ ನಮ್ಗೆ ತಾವಾಗಿ ಕೊಟ್ರು ಕೊಡ್ಬೋದು. ಇಲ್ಲ ಅಂದ್ರ?
1: ಇಲ್ಲ ಅಂದ್ರ?
0: ಇಲ್ಲ ಅಂದ್ರ ಅದ ಅದಲ್ಲ, ಜಬರಿಲೋ ಮೋಸ ಮಾಡ್ಯೋ ರೊಕ್ಕ ಎಲ್ಲ ಬರಿಸ್ಕೊಂಡು ಮನಿಯಿಂದ ಹೊರಗ್ ದಬ್ಬಿಟ್ರಾತು.
1: ನೀನು ನೀನು ರಾಕ್ಷಸದಿ ನೀನು, ತಂದಿ ಮಕ್ಕಳನ್ನ ಅಗಲ್ಸೋ ಕೈಕೈ ಇದ್ದಂಗದಿ ನೀನು.
0: ಯಾಕೆ ಅಷ್ಟು ಕಿರ್ಚಾಡ್ಕೋತೀರಿ? ನಾನು ಈಗಿನ ದಿನದಾಗ ಜೀವಿಸೋ ದಾರಿ ಹೇಳ್ದೆ. ನಿಮಗ್ ಬೇಡ ಅಂದ್ರ ಬಿಡ್ರಿ, ನಿಮ್ ದಾರಿ ನಿಮಗ, ನನ್ ದಾರಿ ನನಗ.
1: ಅಂದ್ರ
0: ಹ್ಯಾಂಗು? ನಾ ದುಡ್ದ ದುಡಿತೀನಿ, ನಾ ನನ್ ಮಕ್ಕಳನ್ ಕಟ್ಕೊಂಡು ನನ್ನ ಶಿಕ್ನ ಬೇರೆ ಇರ್ತೀನಿ.
1: ಬ್ಯಾಡ ಸುಹಾಸಿನಿ, ದುಡುಕ್ ಬ್ಯಾಡ, ನನ್ನ ಅಡ್ಕೋತ್ನ್ಯಾಗ ಸಿಗಿಸ್ಬೇಡ ಮರಳ. ಆಮೇಲೆ ನಾನು ನೀನು ಕೂತು ಇದ್ರ ಬಗ್ಗೆ ಸಮಾಧಾನದಿಂದ ವಿಚಾರ ಮಾಡೋಣಂತ ಆತಲ್ಲೋ.
0: ಆಮೇಲಿಲ್ಲ ಗೀಮೇಲಿಲ್ಲ, ಈಗ ಕೂತ್ ಬೈಠಕ್ ಮೇಲೆ ಏನ್ ಅನ್ನೋದು ನಿರ್ಧಾರ ಆಗ್ಬೇಕು. ನಂದು ಒಂದ್ ಹೊಡ್ತ ಎರಡ್ ತುಂಡು.
1: ಆಗ್ಲಿ ಮರಳ, ನಿನ್ನಂಗ ಆಗ್ಲಿ. ನಾ ನಿನ್ನಂತ ಹೃದಯ ಹಿನ್ನೆಲೆ ಜೊತೆ ವಾದ ಮಾಡಿ ನನ್ನ ಮಾನಸಿಕ ನೆಮ್ಮದಿನೂ ಹಾಳು ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ.
0: ಹ್ಮ್.

ಪಾಪ ಮಗನ ಸ್ಥಿತಿ ನೋಡಿದರೆ ಕೆಟ್ಟ ಅನಿಸ್ತು. ಅಲ್ಲ ಅವರೇ ಏನ್ ಮಾಡ್ಯಾನು, ಹೆಂಡತಿ ನೋಡಿದರೆ ದೊಡ್ಡ ಗೌರ್ಮೆಂಟ್ ನೌಕರಿ ಆಗಿದ್ದ, ಇವ ನೋಡಿದರೆ ಒಂದು ಖಾಸಗಿ ಶಾಲ್ಯಾಗ ಟೆಂಪರರಿ ಲೆಕ್ಚರರ್. ಹೆಂಡತಿ ಮಾತು ಹ್ಯಾಂಗ್ ಮೀರಿ

0: ಕಾಣ್ತದೆ.
1: ಏನಾದ್ರಿ ಏನ್ರಿ, ಈ ಸೊಸಿನ ಮಗಳಂಗ ನೋಡ್ಕೊಂಡಲ್ರಿ ನಾನು.
0: ಯಾಕೆ ಅಳ್ತಿ? ಹಾಲು ಒಡೆದು ಹೋಗ್ಯದ. ಮಗ ನಮ್ಮವಾದ್ರೂ ಸೊಸಿ ನಮ್ಮಾಕೆ ಆಗ್ಬೇಕಂತ ಏನಾರ ಕಾಯ್ದೆ ಅದೇನು?
1: ಖರೆ ಅದ ನೀ ಹೇಳೋದನು. ಅವ್ರವ್ರ ಹೆಂಡಂದ್ರೆ ಬರೋ ತನಕ ನಮ್ಮ ಮಕ್ಕಳ್ರಿ ಅವು. ಆಮೇಲೆ ನಾವ್ಯಾರು ಅವ್ರ್ಯಾರು?
0: ಎಲ್ಲ ಮಕ್ಕಳು ನಮ್ಮ ಮಕ್ಕಳ ಹಂಗಾದ್ರೆ ಈ ಜಗತ್ತ ನಡೀತಿದ್ದಿಲ್ಲ.
1: ನೀವನ್ನೋದು ಖರೆ ಅದರಿ. ತಂದೆ ತಾಯಿನ ಅತ್ತಿ ಮಾವಂದ್ರನ್ನ ಹೂವಿನ ಜೋಪಾನ ಮಾಡೋ ಮಗ ಸೊಸೆಂದ್ರು ಇದ್ದಾರೆ. ಇದ ಕಣ್ಣು ಎಷ್ಟು ನೋಡಿಲ್ಲ ಅಂತೀರಿ ನೀವು?
0: ಅದು ಒಂದು ಜಗತ್ತು, ಇದು ಒಂದು ಜಗತ್ತು.
1: ಇದನ್ನ ನಾವು ಪಡ್ಕೊಂಡು ಬಂದೀವಿ ಅಷ್ಟೇ.
0: ಅಲ್ಲ, ಈ ಮಗ ಸೊಸಿ ಕತಿ ಹಿಂಗಾದ್ರೆ ಇನ್ನೊಬ್ಬ ಮಗ ಸೊಸಿ ಮಾತು ಕೇಳಿಲ್ಲೇ.

0: ರೀ, ಮಲ್ಕೊಂಡ್ರೇನು?
1: ಇಲ್ಲ, ಯಾಕ?
0: ನಾಳೆ ನಾವು ನಮ್ಮ ಹೊಸ ಮನೆಗೆ ಹೋಗ್ತೇವಲ್ಲೇನ್ರಿ?
1: ಹಾ, ಹೌದು. ಆ ನಾಳೆ ಯಾವಾಗ ಬಂದಿತ್ತು, ಯಾವಾಗ ಈ ಕಿಷ್ಕಿಂದ ಬಿಟ್ಟು ಹೋದೇನೋ ಅಂತ ಆ ಬೆಳಗು ಕಾಯ್ಲಿಕತ್ತೇನೆ.
0: ಅಲ್ರಿ, ಮತ್ ನಾವು ಹೊಂಟು ನಿಂತಾಗ ನಿಮ್ಮಪ್ಪ ಅವ್ವ ನಾವು ನಿಮ್ ಜೊತೆ ಬರ್ತೀವಿ ಅಂದ್ರ?
1: ಅವಾಗ ನಾ ಏನ್ ಬಾಯೊಳಗ ಕಡುಬಿಟ್ಕೊಂಡು ಕೂತಿರ್ತೀನಿ ಅಂತ ತಿಳಿದೇನು?
0: ಇಲ್ಲಿ ತನಕ ತಮ್ದ ಹಿರೇತನ ನಡೆಸ್ಕೊಂಡ್ ಬಂದ್ ನಿಮ್ಮಪ್ಪ ಅವ್ವ ಸುಮ್ನೆ ಕೂತ್ಕೋಬೇಕಲ್ರಿ? ಅದ್ರಾಗೂ ನಿಮ್ಮಪ್ಪ.
1: ಯಾಕೆ ಮಾತ್ ಮಾತಿಗೂ ನಿಮ್ಮಪ್ಪ ನಿಮ್ಮಪ್ಪ ಅಂತಿದಿ? ಅವ ನನ್ನ ಪಾಲಿಗೆ ವೈರಿ ವೈರಿ ಆಗ್ಯಾನ.
0: ಯಾಕ್ರಿ ಹಿರಿಯರಿಗೆಲ್ಲ ಹಿಂಗಂತೀರಿ?
1: ಅಂದ ಬಿಡ್ತಾರೇನು? ಅಲ್ಲ, ನನ್ನ ಮನಿ ಕಟ್ಲಿಕ್ಕೆ ಸ್ವಲ್ಪ ರೊಕ್ಕ ಕಡಿಮೆ ಬಿದ್ದಾವು, ನಿನ್ನ ರಿಟೈರ್ಮೆಂಟ್ದಾಗಿನ ಸ್ವಲ್ಪ ರೊಕ್ಕ ಕೊಡು ಅಂತ ಅಂದದ್ದಕ್ಕ.
0: ಅವ್ರೇನಂದ್ರು?
1: ಹಂಗ ಇದ್ದು ಬಿದ್ದಿದ್ದನ್ನೆಲ್ಲ ನಿನಗೆ ಕೊಟ್ಟು ನಾಳೆ ನಿನ್ನ ಹೆಂಡತಿ ಮಾತು ಕೇಳಿ ನಮ್ಮಿಬ್ರನ್ನ ಹೊರಗೆ ಅಟ್ಟಿದಿ ಅಂತಂದ್ರ ಕೈಯಾಗಿನ ಒಂತು ತನ್ನ ಕಳ್ಕೊಂಡು ನಾಳೆ ಬಿಕ್ಕಿ ಬೇಡೋ ಪ್ರಸಂಗ ಬಂದಿತ್ತು. ಅದಕ್ಕೆ ನಿನಗೆ ಒಂದು ಪೈಸಾನು ಕೊಡಂಗಿಲ್ಲ ಅಂತಂದ.
0: ಅಲ್ರಿ, ಹಂಗ್ಯಾ ಕೆಟ್ಟದ್ ವಿಚಾರ ಮಾಡ್ಬೇಕಿತ್ತವ್ರು? ನಿಮಗ್ ಕೊಡಬಾರ್ದು ಅನ್ನೋದಕ್ಕ ಅದ್ ಒಂದ್ ನೆವ ಅಂತಷ್ಟ.
1: ಅವ ನಾ ಸಣ್ಣವಿದ್ದಾಗಿಂದ ಉಳಿದ ಮಕ್ಕಳಿಗೊಂದು ನನಗೊಂದು ಮಾಡ್ಕೋತ ಒಂದ್ ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣಿ ಮಾಡ್ಕೋತ ಬಂದು ನನ್ನ ಜೀವನನ ಹಾಳು ಹಾಳು ಮಾಡ್ಯಾನ.
0: ಅಲ್ಲ, ನಿಮ್ ಜೀವನ ಏನಾಗ್ಯದ? ಚಲೋನ ಅದ ಅಲ್ಲ? ಅವರು ನಿಮಗ್ ಮಾಡಿ ಮಟ್ಟ್ಯಾರಂತ ಇಷ್ಟ ಮುಂದ್ ಬಂದಿರಲ್ಲೇನ್ ನೀವು?
1: ಲಕ್ಷ್ಮಿ, ನಿನಗ ಹಳೇದ್ ಏನು ಗೊತ್ತಿಲ್ಲ. ಗೊತ್ತಿಲ್ಲ ಏನಾರ ಮಾತಾಡಿ ನನ್ನ ಸಿಟ್ಟಿಗೇಳಿಸ್ಬೇಡ. ಅಲ್ಲ, ನೀ ಯಾಕ ಅವ್ರ ಪರವಾಗಿ ವಕಾಲತ್ ವಹಿಸ್ಲಿಕತ್ತಿ?
0: ನಾ ಯಾಕ ಅವ್ರಂಗ್ ವಕಾಲತ್ ಹಾಕ್ಲಿ? ನಿಮ್ಮಪ್ಪ ಅವ ಅಂದ್ರ ನಿಮ್ ಮನಸ್ಸಿನಾಗ ಏನದ ಅಂತ ತಿಳ್ಕೊಳ್ಲಿಕ್ಕೆ ಹಂಗ ಟೆಸ್ಟ್ ಮಾಡ್ದೆ. ಹಂಗಾರ ನಮ್ ಹೊಸ ಮನೆಗೆ ನಿಮ್ಮಪ್ಪನ್ನ ಕರೆಂಗಿಲ್ಲೇನ್ರಿ?
1: ಇಲ್ಲ, ನಮ್ ಮನೆಗೆ ಬರೋದಾದ್ರ ನಮ್ಮ ಒಬ್ಬಾಕಿನ ಬರ್ಬೇಕಂತ ಗೆರಿ ಕೊರದಂಗ ಹೇಳ್ಬಿಡವ.
0: ಅಲ್ರಿ, ರೋಗಿ ಬಯಸಿದ್ದು ಒಂದ, ವೈದ್ಯ ಹೇಳಿದ್ದು ಒಂದ ಅನ್ನು ಹಂಗ ನನ್ ಮನಸ್ಸಿನಾಗ ಇದ್ದದ್ದ ನೀವು ಹೇಳಿದ್ರಲ್ರಿ.
1: ಯಾಕ ನೀನು ಹಂಗ ವಿಚಾರ ಮಾಡಿದ್ದೇನು?
0: ಹೌದ್ರಿ, ಆ ಬ್ಯಾನಿ ಕೊಳಕ ನಿಮ್ಮಪ್ಪ ನಮ್ ಮನಿ ಹೊಸಲ ತುಳಿಯೋದು ಬೇಡ ನೋಡ್ರಿ. ಅಲ್ರಿ,
1: ಏನು
0: ಇದ? ಈಗ ಭಾ ದಿವಸದ ಮೇಲೆ ನಮಗ್ ಮಕ್ಕಳು ಆಗ್ಲೋ ಬ್ಯಾಡೋ ಅಂತ ಒಂದ್ ಗಂಡ ಹುಟ್ಟ್ಯದ. ಅದಕ್ಕೂ ಎಲ್ಲಾದ್ರೂ ನಿಮ್ಮಪ್ಪನ್ ಟಿ ಬಿ ಗಿಬಿ ಬಡ್ಕೋತು ಅಂದ್ರ?
1: ಹೌದು, ನೀ ಅನ್ನೋದು ಖರೇದ. ನಮಗ ನಮ್ಮಪ್ಪನ್ಕಿಂತ ನಮ್ ಮಗನ ಮುಖ್ಯ.
0: ಅಲ್ರಿ, ಇಷ್ಟ ದಿನ ಏನೋ ಕೂಡಿದ್ವಿ, ಅದಕ್ ನಮ್ ರಾಜ ನೋಡ್ಕೊಳ್ಳೋ ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಆದ್ರ ನಾಳೆ ನಾವಿಬ್ರು ನೌಕರಿಗ್ ಹೋದ್ವಿ ಅಂತಂದ್ರ ನಮ್ ರಾಜ ನೋಡ್ಕೊಳ್ಳೋರು?
1: ಅದಕ್ಕೆ ಯಾಕಷ್ಟು ವಿಚಾರ ಮಾಡ್ತಿದಿ? ಯಾರನ್ನಾರ ಒಂದ್ ಮುದುಕಿನ ಆಳು ಅಂತ ಇಟ್ಕೊಂಡ್ರಾತು.
0: ಅಲ್ರಿ, ಮತ್ತ ಹಿಂಗ್ ಮಾಡಿದ್ರ ಹೆಂಗಂತೀರಿ?
1: ಹೆಂಗ ಏನ್ ಮಾಡೋಣ ಅಂತ? ಹೆಂಗಾರ
0: ನಿಮ್ಮಪ್ಪನ್ನ ನಿಮ್ ಸುಹಾಸನ್ ತಲಿ ಕಟ್ಟಿ ನಾವ್ ನಿಮ್ಮವನ್ನ ನಮ್ ಪಾಲಿಗ್ ಹಂಚ್ಕೊಂಡ್ರ ಹೆಂಗಂತೀರಿ? ನಮಗೂ ಒಂದ್ ಆಳ್ ಸಿಕ್ಕಂಗಾತು. ಮತ್ ಮ್ಯಾಲೆ
1: ವಾ, ಎಂತ ತಲಿ ಅಂತೆ ನಿಂದು? ಇತ್ಲಾಗ ನಮಗೊಂದು ಆಳು ಸಿಕ್ಕಂಗಾತು, ಅತ್ಲಾಗ ನಮ್ಮವು ನೀಟ್ಕೊಂಡು ಜೋಪಾನ ಮಾಡ್ತೀವಿ ಅಂತ ನಾಲ್ಕು ಮಂದಿಗೆ ತೋರಿಸ್ಕೊಟ್ಟಂಗೂ ಆತು. ರಿಯಲಿ ಯು ಆರ್ ಗ್ರೇಟ್ ಲಕ್ಷ್ಮಿ, ಐ ಹ್ಯಾಡ್ಸ್ ಆಫ್ ಯು.
0: ಹಾ ಹಾ ಹಾ, ರಾಯರು ಹೊಗಳೋದ್ ಸಾಕಿನ್ನ. ಗಡಿಯಾರದ ಕಡೆ ಸ್ವಲ್ಪ ನೋಡ್ರಿ, ಅಲ್ಲೇ 11 ಮ್ಯಾಲಾತು. ನಾಳೆ ಲಘು ಬ್ಯಾರೆ ಹೇಳ್ಬೇಕಾಗ್ಯದ ನಾನು.
1: ಯಾಕ ನಾಳೆ ಸಂಜಿ ಅಂತದೇನ್ ಅರ್ಜೆಂಟು?
0: ನಾಳೆ ನಮ್ಮ ಮಹಿಳಾ ಮಂಡಳದಾಗ ವೃದ್ಧರ ಅಂತಾರಾಷ್ಟ್ರೀಯ ವರ್ಷದ ಸಲುವಾಗಿ ವೃದ್ಧರ ಶೋಷಣೆ ವಿರುದ್ಧ ನಾ ಭಾಷಣ ಮಾಡುವಕ್ಕಿದ್ದೇನ್ರಿ.
1: ವಾ, ನೀ ಮಾತಾಡ್ತೀಯ ಅಂದ್ರ ಫಸ್ಟ್ ಪ್ರೈಸ್ ನಿಂದ ಬಿಡು. ಹಂಗಂದ್ರ

0: ಜನ್ಮದಾಗ ನಮ್ಮ ಮಕ್ಕಳಾಗಿ ಹುಟ್ಟಿ ಸೇಡ್ ತೀರಿಸ್ಕೋತಾರ ಅಲ್ರಿ. ಅವ್ರ ಹತ್ರ ಹಣ ಅಂತಸ್ತು ನೋಡಿ ನಾವು ಹೋಗ್ತೀವಿ ಅಂತ ಇವ್ರಿಗೇನಾರ ಭ್ರಮ ಅದ ಏನು? ಮತ್ತೆ
1: ಕೋಳಿಗೆ ತಿನ್ಲಿಕ್ಕೆ ವಜ್ರದ ಕಲ್ಲು ಬೇಕಾಗಿಲ್ಲ. ಅವಕ್ಕೂ ಬೇಕಾಗಿರೋದು ಜ್ವಾಳದ ಕಾಳು ಇಲ್ಲ ರಾಗಿ ಕಾಳು ಅಂತ ತಿಳಿದಿಲ್ಲ ನೋಡ. ಅವಾಗ
0: ನಮಗ್ ಬೇಕಾಗಿರೋದು ಇವ್ರ ಪ್ರೀತಿ ಅಂತ ಕರ್ಣ ಕರುಣೆ ಕಕುಲಾತಿನ ಹೊರತು ಇವ್ರ ಶ್ರೀಮಂತಿಕ ಅಲ್ರಿ.
1: ಕಮಲು, ಗ್ವಾಡಿ ತೊಳೆದಂಗ್ ಬರೀ ರಾಡಿನ ಹೆಂಗ್ ಬರ್ತದೋ ಹಂಗ ಒಬ್ಬೊಬ್ಬ ಮಕ್ಕಳು ಒಂದ್ ರಾಡಿನ ಅದ. ಹ್ಞೂ ಹೇಳ, ನೀ ಇಂಥ ಮಕ್ಕಳ ಜೊತೆ ಇರ್ಬೇಕೇನೋ ಹೆಂಗ? ಯಾಕಂದ್ರ
0: ಯಾಕಂದ್ರ
1: ಅಲ್ಲ, ಹಂಗಾಲಿ ಹೇಸಿಗಿಲ್ಲಂತ ಕರಳಿಗೆ ನಾಚಿಗಿಲ್ಲಂತ ಹಂಗ. ಮತ್ತ ನಾಳೆ ಈ ಮಕ್ಕಳು ಏನಾದ್ರೂ ನಾಲ್ಕು ಚಂದಾಗಿ ಮಾತಾಡಿದ್ರು ಅಂದ್ರ ಅದಕ್ಕ ಮಳ್ಳಾಗಿ ಅವ್ರ ಜೊತೆ ಹೊಂಟಿ ಅಂತಂದ್ರ
0: ಓಳ್ತನ್ರಿ. ನನ್ ಈ ದೇಹದಾಗ ಜೀವಿರೋ ತನಕ ನಿಮ್ ನೆಳ್ಳಾಗಿರ್ತೇನ್ರಿ, ಹೊರತು ಈ ಕಟಗರ ಕೈಯಾಗಿನ ಗಿಳಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ ನೀವು, ಸಾಧ್ಯನೇ ಇಲ್ಲ.
1: ನನ್ನ ಮನಸ್ಸಿಗೆ ಈಗ ಸಮಾಧಾನ ಆತ್ ನೋಡು. ನೀ ನನ್ನ ಹತ್ರ ಇದ್ದಿ ಅಂದ್ರೆ ಒಬ್ಬ ರೋಗಿ ಹತ್ರ ಮಹಾನ್ ದಾದಿ ಇದ್ದಂಗ. ಕಮಲು ನೀ
0: ಹೌದ್ರಿ, ಈ ಮುಪ್ಪಿನಾಗ ನೀವು ನನಗಾಧಾರ, ನಾ ನಿಮಗಾಧಾರ. ಇದಿಷ್ಟ ನಾವಿಷ್ಟು ದಿನ ಬಿತ್ತಿ ಬೆಳ್ಕೊಂಡು ಫಲಾರಿ ಇದು
1: ಇದೆ ನಮ್ಮಂತ ಮಕ್ಕಳಂದಿಗರ ಮುಪ್ಪಾವಸ್ಥೆಯ ಜೀವನ ದುರಂತ. ಹೊತ್ತು ಬಹಳ ಆತು, ಈಗ ಸ್ವಲ್ಪ ಮಲ್ಕೋ. ನಾಳೆ ಬೆಳಗ್ಗೆ ಹರಿಯೋದ್ರಾಗ ನಮ್ಮ ಹೊಸ ಬಾಳಿನ ಪ್ರಯಾಣ ಬೆಳೆಸೋಣ.

0: ಮನಾಗಿಲ್ರಿ, ಮುಂಚಿ ಬಂಗ್ಲ ತಕೊಂಡು ಎಲ್ಲ ಹೋಗೇ ಬಿಟ್ಟಾರ.
1: ಹೌದಲ್ಲ, ಅವ್ರ ಚಪ್ಪಲಿನು ಇಲ್ಲ. ಅಪ್ಪ ಅವ್ವ,
2: ಏ ಸುಹಾಸ ಅಷ್ಟೇ ಗ್ಯಾಬ್ರಾಗಿದಿ, ಅವ್ರು ಮಲ್ಗೋ ಕೋಲಾಗ ನೋಡಲ್ಲ.
0: ಇಕ್ಕ ಇಲ್ಲಿ ನೋಡ್ ಬರ್ರಿ, ಅವ್ರು ಮಲ್ಗೋ ಕೋಲಾಗ ಹೋಗಿಲ್ಲ ಅವ್ರು.
2: ಏ ಸುಹಾಸ ಅಲ್ಲಿ ನೋಡು, ಅಪ್ಪನ ಪಲ್ಲಂಗದ ಮೇಲೆ ಒಂದ್ ಚೀಟ್ ಇದ್ದಂಗ ಕಾಣ್ತದ ನೋಡು.
0: ಹೌದಲ್ರಿ,
1: ಹಾ ಹಾ ಹೌದು ನೋಡ್ತೀನಿ ತಡಿ. ಹಾ ಹೌದು, ಇದು ಅಪ್ಪನ ಕೈ ಬರೆದ ಚೀಟಿನ.
0: ಲಘು ಲಘು ಹೋದ್ರೆ ಏನ್ ಬರ್ತಾರಂತ?
1: ಮಕ್ಕಳೇ,
3: ಮುಪ್ಪು ಯಾರಿಗೂ ಬಿಟ್ಟಿದ್ದಲ್ಲ. ಈ ಸಂಧ್ಯಾ ಸಮಯದಲ್ಲಿ ನಾವು ಮಕ್ಕಳಿದ್ದೂ ನಿರ್ಗತಿಕರಾಗಿದ್ದೇವೆ. ನಿಮ್ಮಲ್ಲಿರುವ ಯೌವನ, ಹಣ ಹಾಗೂ ಸ್ವಾರ್ಥ ನಮ್ಮ ನಿಮ್ಮಲ್ಲಿ ಇರಬೇಕಾದ ಸೂಕ್ಷ್ಮ ಬಾಂಧವ್ಯದ ತಂತು ಹರಿದು ಬೇಸಾಕಿದೆ. ಬೆರಳುದ್ದದ ನಿಮ್ಮ ನಾಲಿಗೆಯಿಂದ ಆಳುದ್ದದ ನಮ್ಮ ಬಾಳನ್ನೇ ಘಾಸಿಗೊಳಿಸಿ ನಮ್ಮಿಂದ ನೀವು ದೂರ ದೂರ ಸರಿದಿದ್ದೀರಿ. ಧಾರಾಕಾರವಾಗಿ ಸುರಿದ ಮಳೆಯಲ್ಲಿ ತೊಯ್ದು ಗಡಗಡನೆ ನಡುಗುವ ಗುಬ್ಬಚ್ಚಿಗಳಂತೆ ನಾವೀಗ ನಿಮ್ಮ ಬಿರು ನಡೆ ನುಡಿಗಳಿಂದ ನೊಂದು ನಲುಗಿದ್ದೇವೆ. ನಮಗೀಗ ದೈಹಿಕ ಸುಖಕ್ಕಿಂತ ಮಾನಸಿಕ ನೆಮ್ಮದಿ ಬೇಕಾಗಿದೆ. ಬೆಟ್ಟ ಗುಡ್ಡ ನದಿಗಳಂತೆ ಯಾರು ಹಂಗಿಲ್ಲದೆ ನಾವು ನಮ್ಮ ಮುಂದಿನ ಬಾಳನ್ನು ಬಾಳಲು ನಮ್ಮ ಪಾಲಿನ ಬೆಚ್ಚನೆಯ ವೃದ್ಧಾಶ್ರಮದ ಗೂಡು ಸೇರಲು ನಿಮ್ಮಿಂದ ದೂರ ಸರಿಯುತ್ತಿದ್ದೇವೆ. ನಮ್ಮನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ. ನಿಮ್ಮ ಮಕ್ಕಳಿಗೆ ನಮ್ಮ ಸಂದೇಶ ಇಷ್ಟೇ, ನೀವು ನಿಮ್ಮ ಬಾಳಿನ ಹಣ್ಣನ್ನು ಸವಿಯಬೇಕಾದರೆ ನೀವು ನಿಮ್ಮ ಹೆತ್ತವರನ್ನು ಅವರ ಮುಪ್ಪಿನಲ್ಲಿ ಹೂವಿನಂತೆ ಸಾಕಿ ಸಲುಹಿ ಅಂತ.
4: ಇಂತಿ ನಿಮ್ಮಿಂದ ದೂರ ಸರಿದವರು.
5: ಅಣ್ಣ ನೀನು ಅತಿಗಿ ಮತ್ ನನ್ನ ಹೆಂಡತಿ ಕೂಡಿ ನಿಮ್ ಬಿರು ಮಾತಿನಿಂದ ಕುಕ್ಕಿ ಕುಕ್ಕಿ ಆ ಹಿರಿಜೀವಿಗಳ ನಾಯಿಗಿಂತ ಕಡಿ ಮಾಡಿ ಅವ್ರು ನಿಮ್ಮ ಮನ್ಯಾಗ ಜೀವಂತ ಹೆಣ ಮಾಡಿದ್ರಿ.
2: ಹೌದು ಹೌದು ಸುಹಾಸ, ನಾವು ಬಹಳ ತಪ್ಪು ಮಾಡಿದ್ವಿ.
6: ಹೌದ್ರಿ, ನಮ್ದು ತಪ್ಪಾತ್ರಿ. ಅವ್ರ ಕಾಲಿಗೆ ಬಿದ್ದು ನಮ್ದು ತಪ್ಪಾತು ಅಂತ ಕೇಳ್ಕೊತೀವ್ರಿ.
5: ಅಣ್ಣ ಅಣ್ಣ, ಈ ವೇಳಾದಾಗ ನಮ್ಮೂರಿಂದ ಟ್ರೈನ್ ಬಿಟ್ರೆ ಬೇರೆ ಬಸ್ಸು ಗಿಸ್ಸು ಹೊರಗ ಹೋಗಕ್ಕಿಲ್ಲ ಇಲ್ಲ. ಅದಕ್ಕ ನಾವೀಗಿಂದೀಗ ಸ್ಟೇಷನ್ಗೆ ಹೋಗೋಣ ನಡೀರಿ.
2: ಹಾ

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಹಲಸಿರಿ ಹಲಸಿರಿ ಹಲಸಿರಿ ಹಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಹಲಸಿರಿ ಹಲಸಿರಿ ಹಲಸಿರಿ ಹಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.

ಆಕಾಶವಾಣಿ ಹಾಸನ ಎಫ್ಎಂ. ಈಗ ವೇಳೆ 10 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾರದ ಸಂಗೀತ ಸಭಾ. ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರ ವೀಣಾವಾದನ.